ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್ನಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕ ವರ್ಷ ಆಶ್ವೇಜ ಮಾಸದ 1ನೇ ದಿನ. ಸ್ಥಳೀಯ ಪಂಚಾಂಗ ಭಾದ್ರಪದ ಮಾಸ ಶುಕ್ಲಪಕ್ಷದ ದ್ವಾದಶಿ, ಅಂದರೆ 2026 ಇಸವಿ ಸೆಪ್ಟೆಂಬರ್ ತಿಂಗಳ 23ನೇ ತಾರೀಖು ಬುಧವಾರ. ಈಗ ವೇಳೆ ಸರಿಯಾಗಿ 5:58:45. ನಮ್ಮೆಲ್ಲ ಪ್ರಿಯ ಕೇಳುಗರಿಗೆ ನಿಮ್ಮ ರೇಡಿಯೋ ಸಖಿ ಕೀರ್ತನ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:55. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಎಸ್ ಷಡಾಕ್ಷರ್ಯ

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ವಿಷಯ ಮಾನಸ್ ಮತ್ತು ಇ ಸಾಧ್ಯ ಆಪ್. ಭಾಗವಹಿಸುತ್ತಾರೆ ಡಾಕ್ಟರ್ ಆರ್ಸಿ ಸರಿತಾ, ವಿಜ್ಞಾನಿ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ಸೇವಾವಾಹಿನಿ 7:30. 7:45, 9:05, ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಬೆಂಗಳೂರು ಕೇಂದ್ರದಿಂದ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳು. ಭಾಗವಹಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿ, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕಾಲುಚಕ್ರದ ಕಥೆಗಾರನೊಂದಿಗೆ ಮಾತಿನ ನಡಿಗೆ, ಕಥೆಗಾರ ಅಂಕಣಗಾರ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದದ ಮೊದಲ ಭಾಗ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನ ಮತ್ತು ಡಾ ಎಂಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ಜುಗಲ್ಬಂದಿ.

0: ಬೆಳಗ್ಗೆ 10:30, ಮಧ್ಯಾಹ್ನ 4:30 ಹಾಗೂ ರಾತ್ರಿ 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ, 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಪುಷ್ಪಲತಾ ಉಪ್ಪಿನಂಗಡಿಯವರಿಂದ ಕತೆ, 12:35 ಭಕ್ತಿಗೀತೆಗಳು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರಿಂದ, 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ತಾಲೂಕು ಸತ್ಯೇಗಾಲದ ಶಿವಮ್ಮ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು, ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ, ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ, 1:20 ಭಾವಗೀತೆಗಳು ಅಜಯ್ ಜಿ ಪ್ರಸಾದ್ ಅವರಿಂದ, ವಾದ್ಯ ಸಹಕಾರ ಕೀಬೋರ್ಡ್ ಡಿಎನ್ ಇಂದ್ರಕುಮಾರ್, ತಬಲಾ ಎಸ್ ನಾಗರಾಜು, ರಿದಮ್ ಪ್ಯಾಡ್ ಶೋಭಿತ್ ಎಂಎಸ್. 1:30 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಭಾಸ್ಕರನ್ ಅವರ ವೇಣುವಾದನ ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಜನಪದ ಕಾರ್ಯಕ್ರಮ ವೈವಿಧ್ಯ, ಪ್ರಸ್ತುತಿ ಸಮುದ್ಯತಾ ಶ್ರೋತೃಬಳಗ ಮೈಸೂರು. 4:45 ಭಾಷಾಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ತನ್ವಿ ಖುರಾನ. President Draupadi Murmu will grace the 75th annual convocation ceremony of the Maharaja Sayaji Rao University at Vadodara today. She will also launch Brahma Kumari's campaign and inaugurate the Global Spiritual Palace at Vadodara. More on this from our correspondent.
2: In the 75th convocation ceremony, President Murmu will confer degrees to over 12,600 students. This includes 6,713 from the Faculty of Commerce and 1,102 from the Faculty of Technology and Engineering. During the ceremony, a total of 201 gold medals will be awarded to 160 students for their academic achievements in the undergraduate and postgraduate courses. After that, the President will inaugurate the Global Spiritual Palace Retreat Center

ಗೀತಾರಾಧನ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಕ್ಕ ಮಹಾದೇವಿಯವರ ಒಂದು ವಚನ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜೀವಣಿ. ಹಾಡಿದ್ದಾರೆ ಬಿ.ಆರ್. ಗೀತಾ.

ಕಾರ್ಯಕ್ರಮದ ಕಡೆಯಲ್ಲಿ ಎಂ ವಾಣಿ ಹಾಗೂ ಜಿ ಪುಷ್ಪಲತಾ ಅವರು ಹಾಡಿರುವ ವಿ ಸಿ ಐರ್ಸಂಗವರ ರಚನೆ ಜಯತು ಜಯತು ಜಯದೇವಿ

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ನಿಮಿಷವಾಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಚಿಂತನ ಎಸ್ ಷಡಕ್ಷರಿ ಅವರಿಂದ.
1: ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಂಬುದು ಬಹಳ ಹಿಂದಿನ ನಾಣ್ಣುಡಿ. ಈಗಿನ ಕಾಲ ಬದಲಾಗಿದೆ. ಈ ನಾಣ್ಣುಡಿಯನ್ನು ಕೊಂಚ ಸುಧಾರಿಸಿಕೊಂಡು ಹೇಳಬಹುದಾದರೆ ಅದು ಎಲ್ಲರೂ ಮಾಡುವುದು ದುಡ್ಡಿಗಾಗಿ ಎಂದು ಹೇಳಬಹುದೋ ಏನೋ. ಶಾಲೆಗೆ ಹೋಗುವ ಪುಟ್ಟ ಹುಡುಗನನ್ನು ಕೇಳಿದರೆ ಅವನು ನಾನು ತುಂಬ ದುಡ್ಡು ಸಂಪಾದಿಸಬೇಕು ಎಂದು ಹೇಳುತ್ತಾನೆ. ಹಾಗೆ ಅವನ ತಂದೆ ತಾಯಿಯರಿಗೆ ಕೇಳಿದರೂ ಅವರು ಇದೇ ಉತ್ತರ ಕೊಡುತ್ತಾರೆ. ಬಹುಶಃ ವಯೋವೃದ್ಧರು ಇದೇ ಬಗೆಯ ಉತ್ತರವನ್ನು ಹೇಳಿಯಾರು. ಏಕೆಂದರೆ ಎಲ್ಲರಿಗೂ ದುಡ್ಡೇ ದೊಡ್ಡಪ್ಪ. ಹೆಚ್ಚು ದುಡ್ಡು ದುಡಿದವರು ದೊಡ್ಡವರನ್ನು ತುಳಿಯುವ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ದುಡ್ಡಿದ್ದವರು ಬುದ್ಧಿವಂತರೆಂದು, ದುಡ್ಡಿಲ್ಲದವರು ದಡ್ಡರೆಂದು ಭಾವಿಸುವುದು ಸಹಜವಾಗಿ

0: ಇದೆ. ಮನುಷ್ಯರ ಯೋಗ್ಯತೆಯನ್ನು ಅಳೆಯಲು ದುಡ್ಡೊಂದೇ ಸಾಧನವಾಗಿದೆ. ಹೌದಾದರೆ ಹೌದೇನೇ, ಇಲ್ಲವಾದರೆ ಇಲ್ಲವೇನು. ಹಣ ಸಂಪಾದನೆಯೇ ಪರಮ ಗುರಿ ಎಂಬಂತೆ ದುಡಿಯುವ ತಂದೆ ತಾಯಿಯರಿಗೆ ಸಿರಿ ಸಂಪತ್ತಿಗಿಂತ ಆಸ್ತಿ ಅಂತಸ್ತಿಗಿಂತ ಮಿಗಿಲಾದದ್ದು ಏನೋ ಬದುಕಿನಲ್ಲಿದೆ ಎಂದು ಅರ್ಥ ಮಾಡಿಸಿಕೊಳ್ಳಬೇಕಾಗಿದೆ. ನಮ್ಮನ್ನು ಭೇಟಿಯಾಗುವ ಎಲ್ಲರೂ ವ್ಯವಹಾರ ಮಾಡಲೆಂದೇ ಬರುವುದಿಲ್ಲ. ಅದಕ್ಕೂ ಮೀರಿದ ಮತ್ತೊಂದು ಏನೋ ಇರಬಹುದು. ಅದನ್ನು ಸಾಕ್ಷಾತ್ಕರಿಸುವ ವಿಚಿತ್ರ ಘಟನೆ ಎಂದು ನೆನಪಿಗೆ ಬರುತ್ತಿದೆ. ಆ ವಿಚಿತ್ರ ಘಟನೆ ಹೀಗಿದೆ. ಒಂದೂರು, ಅಲ್ಲೊಬ್ಬ ಶ್ರೀಮಂತ ಅಪ್ಪ. ಆತ ದೊಡ್ಡ ಉದ್ಯಮದಾರ, ಕೈ ತುಂಬ ಕೆಲಸ, ಒಂದು ನಿಮಿಷವೂ ಪುರುಸುತ್ತಿಲ್ಲ. ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಭವ್ಯವಾದ ಬಂಗಲೆ, ದೊಡ್ಡ ದೊಡ್ಡ ಕಾರುಗಳು, ವಿಶ್ವದ ಹಲವಾರು ದೇಶಗಳಲ್ಲಿ ಕಚೇರಿಗಳು ಎಲ್ಲವೂ ಇದ್ದವು. ಅವರಿಗೆ ಮನೆಯಲ್ಲೂ ಒಂದು ಆಫೀಸ್ ಇತ್ತು. ಅಲ್ಲಿಯೂ ಟೆಲಿಫೋನ್, ಟೆಲೆಕ್ಸ್, ಫ್ಯಾಕ್ಸ್ ಮುಂತಾದ ವ್ಯವಹರಿಸಲು ಅನುಕೂಲ ಮಾಡಿಕೊಡುವ ಸಾಧನಗಳಿದ್ದವು. ಆ ಅಪ್ಪ ಮನೆಯಲ್ಲಿದ್ದಾಗಲೆಲ್ಲ ಬಹಳಷ್ಟು ಸಮಯವನ್ನು ಆ ಆಫೀಸಿನಲ್ಲೇ ಕಳೆಯುತ್ತಿದ್ದರು. ಅವರಿಗೊಬ್ಬನೇ ಮಗ, 10 ವರ್ಷ ವಯಸ್ಸು. ಅವನನ್ನು ನಗರದ ಅತ್ಯಂತ ಹೆಚ್ಚು ಫೀಸ್ ತೆಗೆದುಕೊಳ್ಳುವ ಶಾಲೆಗೆ ಸೇರಿಸಲಾಗಿತ್ತು. ಅವನನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಬರಲು ಅವನಿಗೆ ಮೀಸಲಾದ ಡ್ರೈವರು, ಕಾರು ಇವೆಲ್ಲ ಇದ್ದವು. ಒಂದು ಸಂಜೆ ಅಪ್ಪ ಮನೆಯ ಆಫೀಸ್ನಲ್ಲಿ ಕಾರ್ಯಮಗ್ನರಾಗಿದ್ದರು. ದೇಶ ವಿದೇಶಗಳಿಂದ ಟೆಲಿಫೋನ್ಗಳು ಬರುತ್ತಿದ್ದವು. ಆಗ ಅವರ ಮಗ ಅಲ್ಲಿಗೆ ಬಂದ. ಅಪ್ಪ ಮಗನನ್ನು ನೋಡಿ, ಹಾಯ್ ಪುಟ್ಟ, ಹೇಗಿದ್ದೀಯಾ, ಶಾಲೆ ಮುಗಿಯಿತಾ, ಆಟಕ್ಕೆ ಹೋಗಲಿಲ್ವಾ, ಬೋರ್ನೂಟ ಕುಡಿದೀಯಾ ಎಂದೆಲ್ಲ ಪ್ರಶ್ನೆಗಳನ್ನು ಯಾಂತ್ರಿಕವಾಗಿ ಅವಸರವಸರವಾಗಿ ಕೇಳಿದರು. ಏಕೆಂದರೆ ಅವರಿಗೆ ಬಿಡುವಿರಲಿಲ್ಲ, ಅವರಿಗೆ ಇನ್ನೂ ಹಲವಾರು ಫೋನುಗಳು ಮಾಡಬೇಕಿತ್ತು. ಮಗ ಎಲ್ಲಕ್ಕೂ ತಲೆಯಾಡಿಸಿದ. ಅಪ್ಪ ಮತ್ತೆ ತಮ್ಮ ಕೆಲಸ ತೊಡಗಿದರು. ಆದರೆ ಮಗ ಅಲ್ಲಿಯೇ ಸುಮ್ಮನೆ ನಿಂತು ಅಪ್ಪನೇ ನೋಡುತ್ತಿದ್ದ. ಅದನ್ನು ಕಂಡ ಅಪ್ಪನಿಗೆ ಕೊಂಚ ಮುಜುಗರವಾಯಿತು. ಫೋನನ್ನು ಕೈ ಹಿಡಿದುಕೊಂಡೇ, ಏನು ಬೇಕು ಮಗು ಎಂದು ಕೇಳಿದರು. ಮಗ ಏನೂ ಬೇಡವೆನ್ನುವಂತೆ ತಲೆಯಾಡಿಸಿದ. ಅಪ್ಪ ಮತ್ತೆ ಟೆಲಿಫೋನಲ್ಲಿ ಮಾತು ಮುಂದುವರಿಸಿದರು. ಆದರೂ ಮಗ ಅಲ್ಲಿಯೇ ನಿಂತು ಕಂಡು ತಮ್ಮ ಬ್ರೀಫ್ ಕೇಸ್ನ ಚಾಕ್ಲೇಟ್ ತೆಗೆದು ಮಗನಿಗೆ ಕೊಟ್ಟು, ಬಹಳ ಬೆಲೆ ಬಾಳುವ ವಿದೇಶಿ ಚಾಕ್ಲೇಟ್ ಇದು, ಇದನ್ನು ತಿಂದು ಹೋಗಿ ಆಟವಾಡಿಕೋ ಎಂದು ಹೇಳಿದರು. ಆದರೆ ಮಗ, ನನಗದೂ ಬೇಡ ಎನ್ನುವಂತೆ ತಲೆಯಾಡಿಸಿದ. ಹಾಗೇ ನಿಂತಿದ್ದ. ಅದನ್ನು ಕಂಡು ತಂದೆ ತಮ್ಮ ಕೋಟಿನ ಜೋಬಿ ಕೈ ಹಾಕಿ ಗರಿಗರಿ ನೋಟುಗಳನ್ನು ತೆಗೆದು, ನೀನು ಏನಾದರೂ ಬೇಕಿದ್ದು ಕೊಂಡುಕೋ ಹೋಗು ಎನ್ನುತ್ತ ಮಗನ ಕೈಗೆ ಕೊಡಲು ಪ್ರಯತ್ನಿಸಿದರು. ಆದರೆ ಮಗ ಮೌನವಾಗಿಯೇ ಮತ್ತೊಮ್ಮೆ ಬೇಡ ಎನ್ನುವಂತೆ ತಲೆಯಾಡಿಸಿದ. ಚಾಕ್ಲೇಟ್ ಬೇಡವೆನ್ನುವ, ರೂಪಾಯಿಗಳು ನೋಟು ಕೊಟ್ಟರು ಬೇಡವೆನ್ನುವ, ಆದರೆ ಸುಮ್ಮನೆ ನಿಂತರು ಮಗನನ್ನು ಕಂಡು ಮುಜುಗಿಕೊಂಡ ಅಪ್ಪ ಏರುದನಿಯಲ್ಲಿ, ಸುಮ್ಮನೆ ನಿಂತಿದ್ದು ನನಗೆ ಅರ್ಥವಾಗದವರು ಹೇಗೆ, ಇಲ್ಲಿಗೆ ಬಂದದ್ದಕ್ಕೆ ಹೇಳು ನಿನಗೇನು ಬೇಕು ಎಂದು ಸಿಡುಕಿದರು. ಆಗ ಬಾಲಕ ಮೆಲ್ಲಗೆ, ನನಗೇನೂ ಬೇಡ ಅಪ್ಪ, ಸುಮ್ಮನೆ ನಿಮ್ಮ ಜೊತೆ ಸ್ವಲ್ಪ ತೀರೋಣ ಅಂತ ಬಂದೆ ಅಷ್ಟೇ ಅಂದ. ಮಗನ ಮಾತು ಮೆಲ್ಲಗಿದ್ದರೂ ಅಪ್ಪನಿಗೆ ರೊಪ್ಪೆಂದು ಮುಖದ ಮೇಲೆ ಹೊಡೆದಂತಾಯಿತು. ಏಕೆಂದರೆ ಅವರ ಬಳಿ ಬರುವವರೆಲ್ಲ ವ್ಯವಹಾರಕ್ಕಾಗಿಯೇ ಬರುತ್ತಿದ್ದರು, ಏನನ್ನಾದರೂ ಪಡೆಯದೇ ಬರುತ್ತಿದ್ದರು. ಆದರೆ ನಿಮ್ಮಿಂದ ನನಗೇನೂ ಬೇಡ, ನಿಮ್ಮೊಟ್ಟಿಗೆ ಸ್ವಲ್ಪ ಹೊತ್ತು ಇರೋಣವೆಂದು ಬಂದೆ ಎನ್ನುವ ಮಗನಿಗೆ ಏನು ಹೇಳಬೇಕೆಂಬುದು ಅಪ್ಪನಿಗೆ ತೋಚಲಿಲ್ಲ. ನಿಧಾನವಾಗಿ ಎದ್ದು ಬಂದು ಮಗನನ್ನು ತಬ್ಬಿಕೊಂಡರು. ಅವನಿಗೆ ಅಪ್ಪನನ್ನು ತಪ್ಪಿಕೊಂಡ ಅಪ್ಪನೊಂದಿಗಿರುವ ಸಂತಸ, ಮಗ ಬಿಕ್ಕಿ ಬಿಕ್ಕಿ ಅತ್ತ, ಅಪ್ಪ ಅಳಲಿಲ್ಲ. ಆದರೆ ಮನಸ್ಸಿಗೆ ಏನೋ ಒಂಥರ ಅನಿಸುತ್ತಿತ್ತು. ಸಮ್ಮಿಶ್ರ ಭಾವನೆಗಳ ಮೆರವಣಿಗೆ ನಡೆಯುತ್ತಿತ್ತು. ನಮ್ಮ ಬಳಿ ಬರುವರೆಲ್ಲ ಏನನ್ನಾದರೂ ಪಡೆಯಬೇಕೆಂದೇ ಬರುತ್ತಿದ್ದರೆ ನಮಗೂ ATM ಮೆಷಿನ್ಗೂ ಏನೂ ವ್ಯತ್ಯಾಸ ಇರುವುದಿಲ್ಲ ಅಲ್ಲವೇ? ಆ ಮೆಷಿನ್ ಎಲ್ಲವನ್ನೂ ಕೊಡಬಹುದು, ಆದರೆ ಸುಮ್ಮನೆ ನಿಮ್ಮೊಂದಿಗೆ ಇರಬೇಕೆಂದು ಬಂದೆ ಎಂದು ನಾವು ಅದಕ್ಕೆ ಹೇಳಲಾಗುವುದಿಲ್ಲ. ಮನುಷ್ಯನಿಗೂ ATM ಮೆಷಿನಿಗೂ ಇರಬೇಕಾದ ವ್ಯತ್ಯಾಸ ಇದೇನಾ? ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಇದಲ್ಲವೇ? ಕೇವಲ ಯೋಚಿಸಿದರೆ ಸಾಲದು, ಯೋಚನೆಯ ಫಲಿತಾಂಶವನ್ನು ಕಾರ್ಯರೂಪಕ್ಕೂ ತರಬೇಕಲ್ಲವೇ?
1: ಇದುವರೆಗೆ ಎಸ್ ಷಡಕ್ಷರಿ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ ಆಗಿದೆ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮೈಸೂರು ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ. ವಚನ

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಜೇಡರ ದಾಸಿಮಯ್ಯನವರ ವಚನವನ್ನು ಗಮನಿಸೋಣ. ವರತೆಗಳ ಕಂಡು ಇಂತು ಕೆಲರು ಈ ಬಾವಿಯ ತೋಡು ಎಂಬರು, ಅರವಟಿಗೆ ಛತ್ರವು ತಮ್ಮದು ಎಂಬರು, ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿದ್ದರೆ ಅವರೇತರಲ್ಲಿ ನೀಡುವರಯ್ಯ ರಾಮನಾಥ.

0: ಇದು ತಮ್ಮದು ಎನ್ನುತ್ತಾರೆ. ಅರವಟ್ಟಿಗೆ ಛತ್ರವ ತಮ್ಮದು ಎಂಬರು. ಎಂಥ ತಮಾಷೆಯಲ್ಲವೇ! ಹೊಲದಲ್ಲಿ ಪೈರು ಬೆಳೆಯದಿದ್ದರೆ, ಸುರಿಯುವ ಮಳೆ ಸುರಿಯದಿದ್ದರೆ, ಈ ದಾನಿಗಳು ಅದೇನನ್ನು ಅದು ಹೇಗೆ ಕೊಡುತ್ತಾರೆ? ರಾಮನಾಥ, ಎಲೆ ಪೈರು ಐದದಿರೆ, ಸುರಿಯುವ ಮಳೆ ಸುರಿಸದಿದ್ದರೆ, ಅವರೇತರಲ್ಲಿ ನೀಡುವರಯ್ಯ ಎಂದು ಈ ವಚನ ಕೇಳುತ್ತದೆ. ನಿಜವಾದ ಮಹಾದಾನಿ ನಿಸರ್ಗ ಮಾತ್ರ. ಮನುಷ್ಯರು ಯಾರು ಏನು ಕೊಟ್ಟರೂ ಅದು ಅಹಂಕಾರದ ಇನ್ನೊಂದು ರೂಪ ಎನ್ನುತ್ತಿದೆ ಈ ವಚನ. ಬಾವಿ ತೋಡುವವರು ಯಾರೋ, ಛತ್ರ ಕಟ್ಟುವ ದುಡಿಮೆಗಾರರು ಮತ್ತೆ ಇನ್ಯಾರೋ, ಅದನ್ನು ಮಾಡಿಸಿದ ಸಿರಿವಂತರು ಮಾತ್ರ ತಾವೇ ದಾನಿಗಳು ಎಂದು ಹೆಮ್ಮೆಯಿಂದ ಬೀಗುತ್ತಾರೆ. ಇದು ಎಷ್ಟು ಹಾಸ್ಯಾಸ್ಪದ ಎಂದು ಈ ವಚನ ಕೇಳುತ್ತಿದೆ. ಇಡೀ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರ ಏನನ್ನೂ ಸೃಷ್ಟಿಸದೆ ಎಲ್ಲವನ್ನೂ ಬಳಸಿಕೊಂಡು ತಾನೇ ದೊಡ್ಡವನು ಎಂದು ಬೀಗುತ್ತಾನೆ. ಮರ ಹಣ್ಣು ಕೊಡುತ್ತದೆ, ನದಿ ನೀರು ಕೊಡುತ್ತದೆ, ಬೆಂಕಿ ಅನ್ನ ಬೇಯಿಸುತ್ತದೆ, ಕುರಿ ಕೋಳಿ ಆಹಾರವಾಗಿ ಒದಗುತ್ತವೆ. ಮನುಷ್ಯ ಮಾತ್ರ ಏನನ್ನೂ ನೀಡದೆ ಎಲ್ಲವನ್ನೂ ಉಂಡು ಸುಖಿಯಾಗಿ ಮರೆಯುತ್ತಾನೆ ಎಂದು ಜಾರ್ಜ್ ಆರ್ವೆಲ್ ಎಂಬ ಕಾದಂಬರಿಕಾರ ಹೇಳಿದ ಮಾತು ನೆನಪಾಗುತ್ತದೆ. ಮನುಷ್ಯ ತನ್ನ ಮಿತಿಯನ್ನು ಮೀರಬಾರದು, ನಿಸರ್ಗವನ್ನು ಮರೆಯಬಾರದು ಎಂಬ ಪಾಠವನ್ನು ಈ ವಚನ ಹೇಳುವಂತಿದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ.
1: ವಚನ ಗಾಯನ ಎಂಎಸ್ ಕೀರ್ತನ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೆಳಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞರಾದ ಡಾಕ್ಟರ್ ಹರ್ಷ ಸಿಎಂ. ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.

0: ಸಮಯವಾಗಿದೆ 6:40. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ. ಮಗ್ಗದ ಮನೆ
2: ಆಕಾಶವಾಣಿ.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
4: ಸಿರಿಗನ್ನಡ ದೇವಿಯ ಮುಕುಟ.
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದಪರಿಚಯ.
5: ಟೊಮ್ಯಾಟೊ ಒಂದು ತರಕಾರಿ ಸರಿ. ಈ ಶಬ್ದವನ್ನು ಇಂಗ್ಲಿಷ್ ಭಾಷೆಯಿಂದ ನಾವು ನೇರವಾಗಿ ಸ್ವೀಕರಿಸಿದ್ದೇವೆ. ಇದರ ಉಚ್ಚಾರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರಬಹುದು. ಗ್ರಾಮೀಣರು ಟೊಮ್ಯಾಟೊ ಎನ್ನುತ್ತಾರೆ. ಈಗಂತೂ ಇಂಗ್ಲಿಷ್ ಹೆಸರೇ ಸಾಮಾನ್ಯ. ಮೊದಲಿಂದಲೂ ಈ ತರಕಾರಿಗೆ ಇದೇ ಹೆಸರನ್ನು ಬಳಸುತ್ತಿದ್ದೇವೆಯೋ? ನನ್ನ ಬಾಲ್ಯದಲ್ಲಿ ನಾವೆಲ್ಲ ಇದಕ್ಕೆ ಗೂದೆಹಣ್ಣು ಎನ್ನುತ್ತಿದ್ದೆವು. ಮೈಸೂರು ಔಷಧಿ ಗಿಡಗಳ ಒಂದು ಕೋಶದಲ್ಲಿಯೂ, ಈಚಿನ ಸಾಹಿತ್ಯ ಪ್ರಯೋಗಗಳಲ್ಲಿಯೂ ಇದಕ್ಕೆ ಚಪ್ಪರ ಬದನೆ ತಕ್ಕಾಳಿ ಎಂದು ಕರೆದಿದೆ. ತಕ್ಕಾಳಿ ಶಬ್ದ ಸುಮಾರು 300 ವರ್ಷಗಳಷ್ಟು ಹಳೆಯ ಕಳಲೆ ವೀರರಾಜೇಂದ್ರ ಕೃತ ವೈದ್ಯ ಗ್ರಂಥದಲ್ಲಿ ಸಹ ಬಂದಿದ್ದು, ಬಹುಮೂತ್ರವ್ಯಾಧಿಗೆ ಔಷಧವಾಗಿ ಇತರ ದ್ರವ್ಯಗಳೊಂದಿಗೆ ಇದನ್ನು ಬಳಸಬಹುದು ಎಂದಿದೆ. ತರಕಾರಿಯಾಗಿ ಆ ಕಾಲದಲ್ಲೂ ಬಳಸುತ್ತಿದ್ದರೆ ನಮಗೆ ತಿಳಿಯದು. ತಮಿಳು ಮಲಯಾಳಂ ಭಾಷೆಗಳಲ್ಲಿಯೂ ಈ ಮಾತು ಉಂಟು. ಇಂಗ್ಲಿಷ್ ತೆಲುಗು ನಿಘಂಟುಕಾರ ಸಿ.ಪಿ. ಬ್ರೌನ್

0: 1852ರ ತನ್ನ ಕೋಶದಲ್ಲಿ ಟೊಮ್ಯಾಟೋ ಎಂಬ ಪದದ ತೆಲುಗು ಮಾತುಗಳಾಗಿ ಸೀಮಬುಡ್ಡ ಬುಸರಕಾಯ, ಮೊಲಕ್ಕಾಯ, ಕರ್ಪೂರಪು ವಂಕಾಯ, ಸೀಮ ತಕ್ಕಾಳಿ ಎಂಬ ಶಬ್ದಗಳನ್ನು ತೋರಿಸಿದ್ದಾನೆ. ಟೊಮ್ಯಾಟೋವಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟುವಿನ 1946ರ ಆವೃತ್ತಿಯಲ್ಲಿ ತಕ್ಕಾಳಿ, ಚಪ್ಪರ ಬದನೆ ಎಂದು ಹೇಳಿದೆಯಾದರೂ ಅದರ 2004ರ ಪರಿಷ್ಕೃತ ಆವೃತ್ತಿಯಲ್ಲಿ ಅವೆರಡನ್ನು ಕೈಬಿಟ್ಟು ಕನ್ನಡದಲ್ಲಿಯೂ ಟೊಮ್ಯಾಟೋ ಎಂಬುದಾಗಿಯೇ ಅರ್ಥ ಹೇಳಿದೆ. ಈಗಂತೂ ಟೊಮ್ಯಾಟೋ ಇರಲಿ, ಎಲ್ಲ ಶಾಖ ಪದಾರ್ಥಗಳ ದೇಶ ಶಬ್ದಗಳೂ ತೆರೆಮರೆಗೆ ಸೇರುತ್ತಿವೆ, ಇತರ ಭಾಷೆಗಳ ಶಬ್ದಗಳೇ ಮೆರೆಯುತ್ತಿವೆ. ನಮ್ಮ ಭಾಷೆಯ ದುರಂತಗಳಲ್ಲಿ ಇದು ಒಂದು ದೊಡ್ಡ ದುರಂತ.
1: ತಪ್ಪು ಒಪ್ಪು.
0: ಸಂಸ್ಕೃತ ವರ್ಣಮಾಲೆಯಲ್ಲಿ ಹ್ರಸ್ವ ಎಕಾರ ಒಕಾರಗಳಿಲ್ಲ, ದೀರ್ಘ ಏಕಾರ ಓಕಾರಗಳಿವೆ. ಅಲ್ಲಿ ಸ್ವತಂತ್ರವಾದ ಶಬ್ದಗಳಿಗೆ, ಪ್ರತ್ಯಯಾಂತ ರೂಪಗಳಿಗೆ ಇದು ಸಮಾನವಾಗಿ ಅನ್ವಯಿಸುತ್ತದೆ. ಕನ್ನಡದಲ್ಲಿ ಹ್ರಸ್ವ ಸ್ವರಗಳೂ ಇವೆ, ದೀರ್ಘ ಸ್ವರಗಳೂ ಇವೆ. ಅವುಗಳಿಂದ ಕೂಡಿದ ಸ್ವತಂತ್ರವಾದ ಶಬ್ದಗಳಿವೆ, ಅವುಗಳಿಂದ ನಡೆಯುವ ರೂಪಗಳೂ ಇವೆ. ಸಂಸ್ಕೃತದ ದೀರ್ಘ ಏಕಾರ ಓಕಾರಾಂತ ಶಬ್ದಗಳನ್ನು, ಅವುಗಳಿಂದ ಸಿದ್ಧವಾಗುವ ಪ್ರತ್ಯಯಾಂತ ಪದಗಳನ್ನು ಕನ್ನಡಕ್ಕೆ ಲಿಪ್ಯಂತರಗೊಳಿಸಿ ಬರೆಯುವಾಗ ದೀರ್ಘ ಏಕಾರ ಓಕಾರ ಸಹಿತವಾಗಿಯೇ ಬರೆಯಬೇಕಾದ್ದು ಸೂಕ್ತ. ಉದಾಹರಣೆಗೆ, ನಮಸ್ತೆ ಕುರುವತೆ ಎಂಬವನ್ನು ಹ್ರಸ್ವಗೊಳಿಸಿ ನಮಸ್ತೆ ಕುರುವತೆ ಎಂದು ಬರೆಯಬಾರದು. ಕಾರಣಗಳೇನೇ ಇರಲಿ, ಒಂದು ಕಾಲಕ್ಕೆ ಹಸ್ತಪ್ರತಿಗಳಲ್ಲಿ, ಮುದ್ರಿತ ಗ್ರಂಥಗಳಲ್ಲಿ ಕೂಡ ಹ್ರಸ್ವಗೊಳಿಸಿ ಬರೆಯುವ ಒಂದು ಸರಿಯಲ್ಲದ ಪದ್ಧತಿ ಸಾಮಾನ್ಯವಾಗಿತ್ತು. ಈಗಲೂ ಒಂದು ಜನಪ್ರಿಯ ದಿನಪತ್ರಿಕೆ ತನ್ನ ವಿಶೇಷ ಪುಟದಲ್ಲಿ ಶೀರ್ಷಿಕೆಯಲ್ಲಿಯೇ ನಮಸ್ತೆ ಎಂದು ಹ್ರಸ್ವಗೊಳಿಸಿದ ರೂಪವನ್ನು ಬಳಸುತ್ತಿದೆ. ಇದು ಸರಿಯಲ್ಲ. ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಸಂಸ್ಕೃತದಲ್ಲಿ ಹ್ರಸ್ವ ಯಕಾರ ಒಕಾರದ ವರ್ಣಗಳಿಲ್ಲವಷ್ಟೇ, ಕನ್ನಡದಲ್ಲಿಯ ಅಂತಹ ಹ್ರಸ್ವಸ್ವರಾಂತ ಶಬ್ದಗಳನ್ನು ಸಂಸ್ಕೃತಕ್ಕೆ ಲಿಪ್ಯಂತರಗೊಳಿಸುವಾಗ ಏನು ಮಾಡಬೇಕು? ಕನ್ನಡ ಭಾಷಾಜ್ಞಾನವಿರುವವರು ಅಂಥ ಶಬ್ದಗಳನ್ನು ಸ್ವಲ್ಪ ಪ್ರಯತ್ನಪಟ್ಟು ಗುರುತಿಸಬೇಕಾಗುತ್ತದೆ. ಗುರುತಿಸಿ ಅವನ್ನು ಹಾಗೆಯೇ ಓದಬೇಕಾಗುತ್ತದೆ. ಉದಾಹರಣೆಗೆ, ಎಲೆ, ಹೊಸಗೆ ಇಂಥ ಶಬ್ದಗಳನ್ನು ಓದುವಾಗ ಏಲೆ, ಓಸಗೆ ಎಂದು ಓದದೆ ಎಲೆ, ಹೊಸಗೆ ಎಂದೇ ಓದಿಕೊಳ್ಳಬೇಕು.
1: ಸುಮಧುರ.
0: ಮಹಾಭಾರತ ಸಭಾಪರ್ವದ ಕಥಾ ಸಂದರ್ಭದಲ್ಲಿ ರಾಜಸೂಯ ಯಾಗದ ಕೊನೆಗೆ ಅಗ್ರಪೂಜೆಗೆ ಕೃಷ್ಣನೇ ತಕ್ಕವನು ಎಂದು ಭೀಷ್ಮರು ಸಲಹೆ ಮಾಡಿದಾಗ ಪಂಪ ಭಾರತದಲ್ಲಿ ಹೀಗೆ ಆ ಮಾತು ಬಂದಿದೆ. ಬಲಿಯನ್ ಕಟ್ಟಿದ ನಾವನ್ ಈ ಧರಣಿಯನ್ ವಿಕ್ರಾಂತದಿಂದ ರಸಾತಲದಿಂದ ಎತ್ತಿದ ನಾವನ್ ಅಂದು ನರಸಿಂಹಾಕಾರದಿನ್ ದೈತ್ಯನನ್ ಚಲದಿನ್ ಸೀಳ್ದವನಾವನ್ ಅಬ್ಧಿಮಥನ ಪ್ರಾರಂಭದೊಳ್ ಮಂದರಾಚಲಮನ್ ತಂದವನಾವನ್ ಆತನೆ ವಲಂ ತಕ್ಕನ್ ಪೆರ.

ಇದು ಕೃಷ್ಣನೆಂದರೆ ವಿಷ್ಣುವೇ ಎಂದು ಎತ್ತಿ ತೋರಿಸುವ ಮಾತು. ಕವಿ ಜೈನನಾದರೂ ಕಥೆ ವ್ಯಾಸಭಾರತದೊಳಗಿನದೆ. ಮಹಾಭಾರತದ ಲೋಕಪೂಜ್ಯರನ್ನು ಹೆಸರಿಸುವ ಪದ್ಯದಲ್ಲಿ ಕೃಷ್ಣನ ಹೆಸರೇ ಇಲ್ಲವಲ್ಲ ಎಂದು ಒಂದು ಕಾಲದಲ್ಲಿ ವಿಮರ್ಶಕರು ಸ್ವಲ್ಪ ಚರ್ಚಿಸಿದ್ದು ಉಂಟು. ಆದರೆ ಕೃಷ್ಣನ ಪಾತ್ರ ಕಾವ್ಯದೊಳಗೆ ಇನ್ನೂ ಮೇಲಿನ ಮರ್ತ್ಯರ ಮಿತಿಗಳಿಂದ ಅತ್ತಣ ದೈವಿಕ ಪಾತ್ರವೆಂದು ಹೇಳಲು ಈ ಪದ್ಯದ ಸಾಕ್ಷ್ಯವೇ ಸಾಕು. ಬಲಿಯನ್ ಕಟ್ಟಿದ ನಾವನ್ ಈ ಧರಣಿಯನ್ ವಿಕ್ರಾಂತದಿಂದ ರಸಾತಲದಿಂದ ಎತ್ತಿದ ನಾವನ್ ಅಂದು ನರಸಿಂಹಾಕಾರದಿನ್ ದೈತ್ಯನನ್ ಚಲದಿನ್ ಸೀಳ್ದವನಾವನ್ ಅಬ್ಧಿಮಥನ ಪ್ರಾರಂಭದೊಳ್.

ಅಂದವನಾವನ್ ಆತನೆ ವಲಂ ತಕ್ಕನ್ ಪೆರರ್ತಕ್ಕರೇ. ಇಲ್ಲಿ ಕ್ರಮವಾಗಿ ವಾಮನ, ವರಾಹ, ನರಸಿಂಹ, ಕೂರ್ಮ ಈ ಅವತಾರಗಳನ್ನು ಎತ್ತಿದ ಈಗ ಕೃಷ್ಣನ ಅವತಾರದಲ್ಲಿರುವ ವಿಷ್ಣುವೇ ಅರ್ಹನು ಎಂದು ಭೀಷ್ಮರು ಸಾರಿ ಹೇಳಿದ್ದಾರೆ. ಗುಣೋತ್ಕರ್ಷವನ್ನು ಹೇಳುವುದು, ಉತ್ಸಾಹಪೂರ್ಣವಾಗಿ ಲೀಲೆಯಿಂದ ಸಾಗುವ ಪದ ಸಂಘಟನೆಯಿಂದ ಕೂಡಿರುವುದು ಉದಾರ ಎಂಬ ಶಬ್ದಗುಣದ ಲಕ್ಷಣ. ಈ ಭೀಷ್ಮರ ಕೃಷ್ಣ ಸ್ತುತಿ ಅದಕ್ಕೆ ತಕ್ಕ

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದ್ಯಗಾಯನ ಜಿ ಪುಷ್ಪಲತಾ.
1: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
0: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
1: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
0: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ನಮ್ಮ ನಿಲಯದಿಂದ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಹಿಪ್ಪು ನೆರಳಿಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮರೆಯದಿರಿ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:50 ಕೇಳಿ ರೈತರಿಗೆ ಸಲಹೆ.
1: ಸರ್ಕಾರಿ ಬೇಸಾಯವನ್ನ ಮಾಡ್ತಾ ಇದ್ದಂತಹ ಕೃಷಿಕರು ಮುಂಚೆ ಅವರೇ ಒಟ್ಲನ್ನು ಹಾಕಿ ಅವರಿಗೆ ಬೇಕಾದಂತಹ ತಳಿಯ ಬಿತ್ತನೆ ಬೀಜಗಳನ್ನು ತಂದು ಸಸಿಗಳನ್ನು ಬೆಳೆಸ್ಕೊಂಡು ನಂತರ ನಾಟಿಯನ್ನು ಮಾಡ್ತಾಯಿದ್ರು. ಆದರೆ ಈಗ ಒಟ್ಲುಪಾತಿಯನ್ನು ಯಾರೂ ಮಾಡೋಕ್ಕೆ ಹೋಗಲ್ಲ. ಆ ಕೆಲಸವನ್ನು ಸಸಿಗಳನ್ನು ಉತ್ಪಾದನೆ ಮಾಡುವಂತಹ ನರ್ಸರಿಗಳೇ ಮಾಡ್ತಾ ಇದ್ದಾವೆ. ರೈತರಿಗೆ ಆ ಶ್ರಮನೂ ಕೂಡ ತಪ್ಪಿದೆ. ರೈತರೇನು ಮಾಡ್ತಾರೆ, ನೇರವಾಗಿ ನರ್ಸರಿಗೆ ಹೋಗ್ತಾರೆ. ಇಂತಹ ಸಸಿ ಬೇಕು ಅಂತ ಹೇಳಿ ಅವರನ್ನು ಕೇಳಿ ಲಭ್ಯ ಇರೋ ಸಸಿಯನ್ನು ತಂದು ನಾಟಿ ಮಾಡ್ಕೋತಾರೆ. ಕೆಲವೊಂದಷ್ಟು ಅಂಶಗಳನ್ನು ರೈತರು ಪರಿಗಣಿಸಬೇಕಾಗತ್ತೆ. ಸಸಿಗಳನ್ನು ನಾಟಿ ಮಾಡಿ ಬೆಳೆಸಬೇಕಾದಂತಹ ಸಂದರ್ಭದಲ್ಲಿ ರೈತರು ಒಂದಷ್ಟು ಜಾಗರೂಕತೆಯನ್ನು ತೆಗೆದುಕೋಬೇಕು. ಯಾಕೆ ಅಂತಂದರೆ ತುಂಬ ಮೊದಲನೇದು ತಳಿಯ ಆಯ್ಕೆ. ಸಾಮಾನ್ಯವಾಗಿ ನೀವು ಟೊಮೆಟೊ ಬೆಳೆಯನ್ನೇ ತೆಗೆದುಕೊಳ್ಳಿ. ಟೊಮೆಟೋವನ್ನು ಮುಂಗಾರಿನಲ್ಲೂ ಬೆಳೀಬೋದು, ಹಿಂಗಾರಿನಲ್ಲೂ ಬೆಳೀಬೋದು, ಬೇಸಿಗೆಯಲ್ಲೂ ಕೂಡ ಬೆಳೀಬೋದು. ಬೇಸಿಗೆಯಲ್ಲಿ ಬೆಳೆಯುವಂತಹ ಟೊಮೆಟೋಗೆ ಸಾಮಾನ್ಯವಾಗಿ ಉತ್ತಮವಾದ ಧಾರಣೆ ಸಿಗುತ್ತೆ. ಅದನ್ನು ಈ ವರ್ಷದಲ್ಲೇ ತಾವು ಗಮನಿಸಿದ್ದೀರಿ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ತಳಿಗಳೇ ಇದ್ದಾವೆ. ಚಳಿಗಾಲದಲ್ಲಿ ಬೆಳೆಗಳು ಬೆಳೆಯೋದು ಕಷ್ಟ. ಚಳಿಗೆ ಹೊಂದಿಕೊಂಡು ಬೆಳೆಯುವಂತಹ ತಳಿಗಳು ಕೂಡ ಇದ್ದಾವೆ. ಮುಂಗಾರಿನಲ್ಲಿ ಮಳೆಯ ಅಬ್ಬರವನ್ನು ತಡೆದುಕೊಂಡು ಬೆಳೆಯುವಂತಹ ತಳಿಗಳು ಕೂಡ ಇದ್ದಾವೆ. ಸಾಮಾನ್ಯವಾಗಿ ರೈತರೇನು ಮಾಡ್ತಾರೆ, ನರ್ಸರಿಗೆ ಹೋಗಿ ಅಲ್ಲಿ ಏನು ಸಸಿ ಇದೆಯೋ ಅದನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ. ಯಾಕೆಂದರೆ ಅವ್ರಿಗೂ ತರಾತುರಿ ಇರುತ್ತೆ, ಒಳ್ಳೆ ಧಾರಣೆ ಇದೆ ಮಾರುಕಟ್ಟೆಯಲ್ಲಿ, ಆ ಧಾರಣೆಯನ್ನು ತಪ್ಪಿಸ್ಕೊಳ್ಳೋದು ಬೇಡ ಅಂತ ಹೇಳಿ ನಿಮ್ಮ ಹತ್ರ ಯಾವ ತಳಿ ಇದೆಯೋ ಅದನ್ನೇ ಕೊಟ್ಬಿಡಿ ಅಂತ ಹೇಳ್ತಾರೆ. ಸಮಸ್ಯೆ ಆಗೋದು ಆ ತಳಿ ಆ ಒಂದು ಕಾಲಮಾನಕ್ಕೆ ಶಿಫಾರಸು ಆಗಿದ್ದರೆ ಮಾತ್ರ ನಿಮಗೆ ಉತ್ತಮವಾದಂತಹ ಬೆಳೆ ಬರುತ್ತೆ. ಇಲ್ಲಾಂದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹೂಗಳು ಕೂಡ ಅರಳುತ್ತೆ, ಆದರೆ ಕಾಯಿ ಕಚ್ಚೋದಿಲ್ಲ, ಇಳುವರಿ ಸಿಗೋದಿಲ್ಲ. ಆಗ ರೈತರೇನು ಮಾಡ್ತಾರೆ, ಬಿತ್ತನೆ ಬೀಜದ ಕಂಪ್ನಿಯ ಜೊತೆ ವಾದಕ್ಕೆ ಇಳಿತಾರೆ, ಬೀಜವನ್ನು ಮಾರಾಟ ಮಾಡದಂತಹ ವ್ಯಕ್ತಿಯ ಜೊತೆ ವಾಗ್ವಾದಕ್ಕೆ ಇಳಿತಾರೆ, ಅಥವಾ ನರ್ಸರಿಯವರೊಂದಿಗೇ ವಾದ ವಿವಾದಗಳಲ್ಲಿ ತೊಡಗಬಹುದು. ಇದು ಭಾಳಷ್ಟು ಕಡೆಗಳಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅವರು ಆಯ್ಕೆ ಮಾಡಿರುವಂತಹ ತಳಿ ಚಳಿಗಾಲದ್ದಾಗಿರುತ್ತೆ, ಆದರೆ ಅವರು ಅದನ್ನು ಬೇಸಿಗೆಯಲ್ಲಿ ಬೆಳೆದಿರ್ತಾರೆ, ಇಳುವರಿ ಬರಲಿಲ್ಲ, ಬೀಜ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂತಿಮವಾಗಿ ಸಂಸ್ಥೆನವರು ಬಂದು, ಇಲ್ಲ ನೀವು ಮಾಡಿರೋ ತಪ್ಪು, ನಾವು ನೋಡಿ ಬೀಜದ ಪ್ಯಾಕೆಟ್ ಮೇಲೆ ಹಾಕಿದ್ದೀವಿ, ಇದನ್ನು ಬೇಸಿಗೆಯಲ್ಲಿ ಮಾತ್ರ ಬೆಳಿಬೇಕು, ಚಳಿಗಾಲಕ್ಕೆ ಇದು ಸೂಕ್ತ ಅಲ್ಲ ಅಂತ ಹೇಳಿ ವಾದ ಮಾಡ್ತಾರೆ. ಅಂತಿಮವಾಗಿ ನಷ್ಟ ಆಗೋದು ರೈತರಿಗೆ. ಹಾಗಾಗಿ ತಳಿಯನ್ನು ನೀವು ಆಯ್ದುಕೊಳ್ಳುವಂತಹ ಸಂದರ್ಭದಲ್ಲಿ ಆ ತಳಿ ನೀವು ಬೆಳೀತಾ ಇರುವಂತಹ ಹಂಗಾಮಿಗೆ ಸೂಕ್ತ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಮೊದಲಿಗೆ ತಿಳಿದುಕೋಬೇಕು. ನರ್ಸರಿಯಲ್ಲಿ ಯಾವ ಸಸಿ ಇದೆಯೋ ಅದನ್ನು ಹಾಕೋಣ ಅನ್ನುವಂತಹ ಧೋರಣೆಯನ್ನು ಕೈಬಿಡಬೇಕು. ತಳಿಯನ್ನು ನೀವೇ ಆಯ್ಕೆ ಮಾಡ್ಕೋಬೇಕು, ಉತ್ತಮ ಗುಣಮಟ್ಟದ ಸಸಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆ ತಳಿಯನ್ನು ಬೆಳೆಯೋದಕ್ಕೆ ಏನು ಬೇಸಾಯ ವಿಧಾನಗಳಿದ್ದಾವೆ, ಸಂಸ್ಥೆಯವರು ಏನು ವಿಧಾನವನ್ನು ಹೇಳ್ತಾರೆ, ಅದನ್ನು ಚಾಚೂ ತಪ್ಪದೆ ಅನುಸರಿಸಬೇಕು. ಆಗ ಉತ್ತಮವಾದ ಬೆಳೆಯನ್ನು ನೀವು ಬೆಳೆದಂತಹ ಬೆಳೆಯಿಂದ ಪಡೆದುಕೋಬಹುದು.
0: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

0: ಕೇಳುಗರೆ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಹಳ್ಳಿ ಹಾಡೋ ಭಾಗವಹಿಸುತ್ತಾರೆ ಹಿನಕಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾ. ರಾಷ್ಟ್ರಪತಿ ಪದಾಸೀನಾ ದ್ರೌಪದೀ ಮುರ್ಮುಃ ಅದ್ಯ ಗುಜರಾತಸ್ಯ ವಡೋದರಾ ನಗರೆ ಮಹಾರಾಜಾ ಸಯಾಜಿರಾವ ವಿಶ್ವವಿದ್ಯಾಲಯಸ್ಯ 75ತಮೇ ವಾರ್ಷಿಕೆ ದೀಕ್ಷಾಂತ ಸಮಾರೋಹೆ ಭಾಗಂ ಭಜಿಷ್ಯತಿ. ಸಮಾರೋಹಾವಧೌ ರಾಷ್ಟ್ರಪತಿ ಪದಾಸೀನಯ ಮುರ್ಮು ವರ್ಯಯ ಷಟ್ಶತಾಧಿಕ ದ್ವಾದಶ ಸಹಸ್ರಾಧಿಕೇಭ್ಯ ವಿದ್ಯಾರ್ಥಿಭ್ಯ ಉಪಾಧಯ ಪ್ರದಾಸ್ಯತಿ. ಸ್ನಾತಕ ಸ್ನಾತಕೋತ್ತರ ಕಾರ್ಯಕ್ರಮೇಷು ಶೈಕ್ಷಣಿಕೋಪಲಬ್ಧಿಭ್ಯ ಸಾ ವಿದ್ಯಾರ್ಥಿಭ್ಯ ಸುವರ್ಣ ಪದಕಾನಿ ಅಪಿ ಪ್ರದಾಸ್ಯತಿ. ತದನಂತರಂ ಅಸೌ ವಡೋದರಾ ನಗರೆ ಬ್ರಹ್ಮಕುಮಾರೀಸ್ ಇತಿ ಸಂಸ್ಥಾಯಾಃ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಇತ್ಯಸ್ಯ ಉದ್ಘಾಟನಂ ಕರಿಷ್ಯತಿ. ಕಾರ್ಯಕ್ರಮಸ್ಯ ಅಂತರ್ಗತೆ ಸಾ ವಿಶ್ವಸ್ಯ ನವನಿರ್ಮಾಣಾಯ ಆಧ್ಯಾತ್ಮಿಕ ಜಾಗರಣಂ ಇತಿ ಪರಿಯೋಜನಾಯಾಃ ಉದ್ಘಾಟನಂ ಕರಿಷ್ಯತಿ ತಥಾ ವಿಕಸಿತ ಭಾರತಾಯ ಯುವ ರಾಷ್ಟ್ರ ನಿರ್ಮಾಣಾಯ ಆಂತರಿಕ ಶಕ್ತೇಃ ಜಾಗರಣಂ ಇತಿ ಅಭಿಯಾನಸ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಶುಭಾರಂಭಂ ಕರಿಷ್ಯತಿ. ರಾಷ್ಟ್ರಪತಿಃ ಗುಜರಾತಸ್ಯ ತ್ರಿದಿವಸೀಯ ಯಾತ್ರಾಯಾಮಸ್ತಿ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಹ್ಯಃ ಗುಜರಾತಸ್ಯ ಏಕತಾನಗರೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಇತ್ಯಸ್ಯ ಭವ್ಯ ಪೃಷ್ಠಭೂಮೌ ಆಯೋಜಿತೆ ಸಮಾರೋಹೆ ಭಾರತೀಯ ಚಲಚಿತ್ರ ಕ್ಷೇತ್ರಸ್ಯ ಪ್ರಮುಖ ಪ್ರತಿಭಾಭ್ಯಃ 24,000 ವರ್ಷಸ್ಯ 270 ತಮ

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ, ನಂತರ 7:05 ಪ್ರದೇಶ ಸಮಾಚಾರ ಕೇಳಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆಗಳು. ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ 11:00-11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 ಅಥವಾ 2237 4999 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ 11:00 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಬಿ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ವಾರ್ತೆಗಳ ವಿವರ: ರೈತರು ನಮ್ಮ ನಾಡಿನ ಬೆನ್ನೆಲುಬು, ಅನ್ನದಾತರರ ಹಿತ ಕಾಯುವುದೇ ನಮ್ಮ ಸರ್ಕಾರದ ಆದ್ಯತೆಯಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಇದನ್ನು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು, ಬೆಳೆ ರಕ್ಷಣೆ, ಜಾನುವಾರುಗಳ ಆರೈಕೆ ಹಾಗೂ ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಜೂನ್ 1 ಸೆಪ್ಟೆಂಬರ್ 18 ಸಾಮಾನ್ಯವಾಗಿ 779 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ ಬಿದ್ದಿರುವುದು ಕೇವಲ 499 ಮಿಲಿಮೀಟರ್ ಮಳೆ ಮಾತ್ರ. ಒಟ್ಟಾರೆಯಾಗಿ ಶೇಕಡಾ 36% ಮಳೆ ಕಡಿಮೆಯಾಗಿದ್ದು, ಇದು 1976 ನಂತರದ 50 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಳೆಯಾಗಿದೆ. ರಾಜ್ಯದ 30 ಜಿಲ್ಲೆಗಳ 212 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಉಂಟಾಗಿದೆ. ಸಂಕಷ್ಟಕ್ಕೆ ಸಿಲುಕಿ

0: ಪ್ರತಿಯೊಂದು ಭಾಗದಲ್ಲೂ ನಿಖರ ಪರಿಶೀಲನೆ ನಡೆಸಿ ಅರ್ಹರಿಗೆ ಸೂಕ್ತ ಪರಿಹಾರ ಮತ್ತು ನೆರವನ್ನು ನೇರವಾಗಿ ತಲುಪಿಸಲಾಗುತ್ತಿದೆ. ಈ ಸಂಕಷ್ಟದ ಸಮಯದಲ್ಲಿ ರೈತಾಪಿ ವರ್ಗದ ಕೈ ಹಿಡಿದು ಅವರ ಬದುಕಿಗೆ ನೆರವಾಗಲು ಸರ್ಕಾರ ಸದಾ ಬದ್ದವಾಗಿದೆ ಎಂದಿದ್ದಾರೆ. ಮಕ್ಕಳಲ್ಲಿ ಕೌಶಲ ವೃದ್ಧಿಗೆ ಆದ್ಯತೆ ನೀಡಲು ಅವರ ಪಠ್ಯಕ್ರಮವನ್ನು ಉದ್ಯಮ ಆಧಾರಿತವನ್ನಾಗಿ ಪರಿವರ್ತಿಸಲು ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಿಯೋನಿಕ್ಸ್ನ 50ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಸ್ತುತ ಎಲ್ಲ ಕ್ಷೇತ್ರಗಳಲ್ಲೂ ತಂತ್ರಜ್ಞಾನದ ಸೇವೆ ಒದಗಿಸಲಾಗುತ್ತಿದೆ. ಬೆಂಗಳೂರಿನ ಆಸ್ತಿಗಳ ದಾಖಲೆ ಸರಿಪಡಿಸಲು ಹಾಗೂ ಜನರಿಗೆ ಖಾತಾ ವಿತರಣೆಗೆ ತಂತ್ರಜ್ಞಾನವನ್ನೇ ಬಳಸಲಾಗುತ್ತಿದೆ. ಬೆಂಗಳೂರಿನಲ್ಲಿ 40 ಲಕ್ಷ ಆಸ್ತಿಗಳಿಗೆ ಡಿಜಿಟಲ್ ಆಸ್ತಿ ದಾಖಲೆ ನೀಡಲು ಸರ್ಕಾರ ಮುಂದಾಗಿದೆ. ಜೊತೆಗೆ ಮನೆ ಮನೆಗೆ ದಾಖಲೆಗಳನ್ನು ನೀಡಲಾಗುವುದು. ಎಸ್ಐಆರ್ ಮುಗಿದ ಬಳಿಕ ನಗರದ ಸಾರ್ವಜನಿಕರಿಗೆ ಈ ದಾಖಲೆ ವಿತರಣೆ ಆರಂಭಿಸಲಾಗುವುದು ಎಂದರು. ಡಾ ಕಸ್ತೂರಿ ರಂಗನ್ ವರದಿ ಕುರಿತು ವಿರೋಧ ಪಕ್ಷದ ಸದಸ್ಯರಾದ ವಿ ಸುನೀಲ್ ಕುಮಾರ್, ಅರಬೈಲ್ ಶಿವರಾಮ್ ಹೆಬ್ಬಾರ್, ಭಾಗೀರಥಿ, ಸುರೇಶ್ ಕುಮಾರ್, ಚನ್ನಬಸಪ್ಪ ಅವರುಗಳು ವರದಿಗೆ ಪ್ರತಿರೋಧ ವ್ಯಕ್ತಪಡಿಸಿ ಸದನದಲ್ಲಿ ಮಾತನಾಡಿ ತಮ್ಮ ಸಲಹೆಗಳನ್ನು ನೀಡಿದರು. ವಿ ಸುನೀಲ್ ಕುಮಾರ್ ಮಾತನಾಡಿ, ಕೇವಲ ನಿರ್ಣಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದರೆ ಯಾವುದೇ ಪ್ರಯೋಜನ ಇಲ್ಲ. ರಾಜ್ಯದ ಜನ, ಪಶ್ಚಿಮಘಟ್ಟದ ಜನರು ಎದುರಿಸುತ್ತಿರುವ ನಷ್ಟದ ಬಗ್ಗೆ ಯೋಚಿಸಬೇಕಿದೆ. ಪರಿಸರ ಉಳಿಯಬೇಕು, ಪಶ್ಚಿಮಘಟ್ಟ ಉಳಿಯಬೇಕು. 5/5/2014 ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ 34 ಅಂಶಗಳನ್ನು ಪ್ಯಾರಾವೈಸ್ ರಿಮಾರ್ಕ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಟ್ಟಿದ್ದರು. ಸರದಿ ವರದಿಯಲ್ಲಿನ ಅಂಶಗಳನ್ನು ಪುನರ್ ಪರಾಮರ್ಶಿಸಬೇಕು ಎಂದರು. ಡಾ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಿಸಿದಂತೆ ಸರ್ಕಾರದ ಅಧಿಕೃತ ನಿರ್ಣಯವನ್ನು ಮಾನ್ಯ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ಅವರು ವಿಧಾನ ಪರಿಷತ್ತಿನಲ್ಲಿ ಮಂಡಿಸಿದರು. ಡಾ ಕಸ್ತೂರಿ ರಂಗನ್ ವರದಿ ಹಾಗೂ ರಾಜ್ಯದ ಬರ ಪರಿಸ್ಥಿತಿ ಸಂಬಂಧವಾಗಿ ಕರೆಯಲಾದ ವಿಶೇಷ ಅಧಿವೇಶನದಲ್ಲಿ ಅವರು ಮಾತನಾಡಿ, ಗ್ರಾಮದ ಅರಣ್ಯ ಪ್ರದೇಶದ ಜೊತೆ ಕೃಷಿ ಜಮೀನು, ತೋಟಗಳು, ಮನೆಗಳು ಇಎಸ್ಎ ಅಡಿಯಲ್ಲಿ ಸೇರಿರುವುದು, ಜಂಟಿ ಸಮೀಕ್ಷೆ ಮಾಡದೆ ಉಪಗ್ರಹ ದತ್ತಾಂಶ ಆಧಾರದ ಮೇಲೆ ಗಡಿ ನಿರ್ಧರಿಸಿರುವುದು, ಬಗರ್ ಹುಕುಂ ಅರಣ್ಯ ಹಕ್ಕು, ಡೀಮ್ಡ್ ಫಾರೆಸ್ಟ್, ಭೂ ಮಂಜೂರಾತಿ, ಮೇಲ್ಮನವಿ ಮತ್ತು ನ್ಯಾಯಾಂಗ ಪ್ರಕರಣಗಳು ಬಾಕಿ ಇರುವುದು, ಗ್ರಾಮದ 1/5 ಭಾಗ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತದೆ ಎಂಬ ಆಧಾರದ ಮೇಲೆ ಇಡೀ ಗ್ರಾಮವನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸಿ ಕಸ್ತೂರಿ ರಂಗನ್ ವರದಿಯ ನ್ಯೂನತೆಗಳನ್ನು ಸರಿಪಡಿಸಿ ಸೂಕ್ತ ಮಾರ್ಪಾಡುಗಳನ್ನು ಸೂಚಿಸಲು ಕ್ರಮ ಕೈಗೊಳ್ಳಲಾಗುವುದು. ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರಾಜ್ಯ ಸರ್ಕಾರವು ಭಾರತ ಸರ್ಕಾರಕ್ಕೆ 1 ವರ್ಷದ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಿದೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಈ ವಿಷಯದ ಕುರಿತು ವಿವರವಾದ ಚರ್ಚೆ ನಡೆಸಿ ನಂತರವೇ ಈ ವಿಷಯದಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂದು ನಿರ್ಣಯ ಮಂಡಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶ ವಲಯದ ಸುಧಾರಣೆಗಳು 2020 ಕುರಿತು ಒಂದು ನೋಟ ಇಲ್ಲಿದೆ. ಅರ್ಧಶತಮಾನದವರೆಗೆ ಭಾರತದಲ್ಲಿ ಬಾಹ್ಯಾಕಾಶ ಎಂದರೆ ಇಸ್ರೋ ಮಾತ್ರವಾಗಿತ್ತು. 2020 ಸುಧಾರಣೆಗಳು ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಯನ್ನು ಅಧಿಕೃತಗೊಳಿಸಲು, ಉತ್ತೇಜಿಸಲು ಮತ್ತು ಬೆಂಬಲಿಸಲು ಅಧಿಕಾರ ಹೊಂದಿರುವ ಸ್ವತಂತ್ರ ಸಂಸ್ಥೆಯಾದ ಇನ್ಸ್ಪೇಸ್ ಅನ್ನು ರಚಿಸುವ ಮೂಲಕ ಆ ವಿಶೇಷತೆಯನ್ನು ಕೊನೆಗೊಳಿಸಿದವು. 2023 ಭಾರತೀಯ ಬಾಹ್ಯಾಕಾಶ ನೀತಿಯು ಉಡಾವಣಾ ವಾಹನಗಳು ಮತ್ತು ಉಪಗ್ರಹಗಳಿಂದ ತಳಮಟ್ಟದ ವ್ಯವಸ್ಥೆಗಳು ಮತ್ತು ಸೇವೆಗಳವರೆಗೆ ಸಂಪೂರ್ಣ ಯೋಜಿತ ಹಂದರವನ್ನು ಸೃಷ್ಟಿಸಿತು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಬಿಆರ್ ಗುರುಪ್ರಸಾದ್.
4: 2019 ಸುಮಾರಿನಲ್ಲಿ ಸರ್ಕಾರ ಇವಾಗ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆನ ಸ್ಥಾಪಿಸಿತು. ಭಾರತದ ಅಂತರಿಕ್ಷ ಸಾಮರ್ಥ್ಯ

0: ಏನಿದೆ ಅದರಿಂದ ರೂಪಿತವಾದ ರಾಕೆಟ್ಗಳು ಹಾಗೂ ಉಪಗ್ರಹ ತಂತ್ರಜ್ಞಾನವನ್ನ ವಾಣಿಜ್ಯಾತ್ಮಕವಾಗಿ ಅದನ್ನ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಸೇವೆಗಳನ್ನ ಒದಗಿಸಬಹುದು ಅನ್ನೋದನ್ನ ದೃಷ್ಟಿಯಿಂದ ಈ ಸಂಸ್ಥೆನ ಇದಾದ್ಮೇಲೆ 2020 ಭಾರತ ಸರ್ಕಾರ ಈ ಖಾಸಗಿ ಕ್ಷೇತ್ರದವರಿಗೆ ಭಾರತದ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಕಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿತು. ಅದರ ಅಂಗವಾಗಿ ಇನ್ ಸ್ಪೇಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿತು. ಇದಾದ್ಮೇಲೆ ಕೈರೂಟ್ ಏರೋಸ್ಪೇಸ್ ಅನ್ನುವಂತಹ ಸಂಸ್ಥೆ ವಿಕ್ರಮ 1 ಅನ್ನುವಂತಹ ರಾಕೆಟ್ನಲ್ಲಿ ಜುಲೈ 18, 2026 ಉಪಗ್ರಹವೊಂದನ್ನ ಅಂತರಿಕ್ಷಕ್ಕೆ ಉಡಾಯಿಸುವಲ್ಲಿ ಸಫಲವಾಯಿತು.
1: ವಿಶ್ವಬ್ಯಾಂಕ್ ನೆರವಿನ ಯೋಜನೆಯಡಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನಕ್ಕೆ 150 ಕೋಟಿ ವೆಚ್ಚದ ಸಮಗ್ರ ಯೋಜನಾ ವರದಿ ಸಿದ್ದವಾಗಿದ್ದು, ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ವಿಕಾಸಸೌಧದಲ್ಲಿ ಎಲ್ಲಾ ಜಿಲ್ಲೆಗಳ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಬರ ಪರಿಸ್ಥಿತಿ ಹಾಗೂ ಗ್ರಾಮೀಣ ಪ್ರದೇಶಗಳ ಕುಡಿಯುವ ನೀರಿನ ಸಮಸ್ಯೆ ಕುರಿತು ವಿಡಿಯೋ ಕಾನ್ಫರೆನ್ಸ್ ನಡೆಸಿದ ಅವರು, ಕೆರೆಗಳು ಸದ್ಯ ಬತ್ತಿರುವುದರಿಂದ ಹೂಳು ತೆಗೆಯುವುದು, ಏರಿ ದುರಸ್ತಿ ಹಾಗೂ ಎತ್ತರಿಸುವುದು, ಸೌಂದರ್ಯೀಕರಣ ಮತ್ತು ನಾಲೆಗಳ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ ಎಂದು ಹೇಳಿದರು. ಯುಕೆಪಿ ಹಂತ 1 ಮತ್ತು 2 ಮುಳುಗಡೆ ಸಂತ್ರಸ್ತರಿಗೆ ಹಂಚಿಕೆ ಮಾಡಿರುವ ನಿವೇಶನಗಳಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಸಿಐಡಿ ತನಿಖೆಯನ್ನು ವೇಗಗೊಳಿಸಿ ಅಕ್ರಮಕ್ಕೆ ಸಹಕರಿಸಿದವರನ್ನು ಮುಲಾಜಿಲ್ಲದೆ ಜೈಲಿಗಟ್ಟಿ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಸೂಚನೆ ನೀಡಿದ್ದಾರೆ. ವಿಕಾಸಸೌಧದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ನಿರ್ಮಿಸಿ ಹಸ್ತಾಂತರಿಸಿರುವ ಕೊಲ್ಹಾರ ಪುನರ್ವಸತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿಗೆ 3,000 ಹೊಸ ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದ ಅಧಿಕೃತ ಆದೇಶದ ಪ್ರತಿಯನ್ನು ಹಸ್ತಾಂತರಿಸಲಾಗಿದೆ ಎಂದು ವಸತಿ ಖಾತೆ ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೇ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎನ್ಬಿ ಪ್ರಕಾಶ್ ಹೇಳಿದ್ದಾರೆ. ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ದಿ ಸಂಘ ಹುಬ್ಬಳ್ಳಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ರಾಜ್ಯಮಟ್ಟದ ಹಿರಿಯ ನಾಗರಿಕರ ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇಂದಿನಿಂದ 3 ದಿನ ಆಯೋಜಿಸಿದೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ಆಯುರ್ವೇದ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೊಸದಿಲ್ಲಿಯಲ್ಲಿ ಉಡುಪಿ ಶ್ರೀ ಪೇಜಾವರ ಅಧ್ಯಕ್ಷಜ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹಾಗೂ ಇತರ ಗಣ್ಯರನ್ನು ಭೇಟಿಯಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನ್ನದಾತರ ಹಿತ ಕಾಯುವುದೇ ಸರ್ಕಾರದ ಆದ್ಯತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಡಾ ಕಸ್ತೂರಿ ರಂಗನ್ ವರದಿಗೆ ವಿರೋಧ ಪಕ್ಷಗಳ ಸದಸ್ಯರ ಪ್ರತಿರೋಧ, ಸಲಹೆ, ಸರ್ಕಾರದಿಂದ ನಿರ್ಣಯ ಮಂಡನೆ. ಬಾಹ್ಯಾಕಾಶ ವಲಯದ ಸುಧಾರಣೆಗಳಿಗೆ ಕಾರಣವಾದ 2023 ಭಾರತೀಯ ಬಾಹ್ಯಾಕಾಶ ನೀತಿ. ವಿಶ್ವಬ್ಯಾಂಕ್ ನೆರವಿನಡಿ 150 ಕೋಟಿ ವೆಚ್ಚದಲ್ಲಿ ರಾಜ್ಯದ 7 ಜಿಲ್ಲೆಗಳ 500 ಕೆರೆಗಳ ಪುನಶ್ಚೇತನ, ಸಚಿವ ಈಶ್ವರ್ ಖಂಡ್ರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಳುಗಡೆ ಸಂತ್ರಸ್ತರ ನಿವೇಶನ ಅಕ್ರಮ, ಭಾಗಿದಾರರ ಮೇಲೆ ಕಠಿಣ ಕ್ರಮಕ್ಕೆ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:30.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ

0: ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಆರ್ ಸಿ ಸರಿತಾ, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು.
2: ಆತ್ಮೀಯ ಕೇಳುಗರಿಗಿಲ್ಲ, ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಾನಸಿಕ ಆರೋಗ್ಯ ಅಂದ್ರೆ ನಾವು ಹೇಗೆ ಯೋಚನೆ ಮಾಡ್ತೀವಿ, ಹೇಗೆ ಭಾವಿಸ್ತೀವಿ ಮತ್ತು ನಮ್ಮ ದಿನನಿತ್ಯದ ಜೀವನವನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದ್ರ ಮೇಲೆ ಸಂಬಂಧಿಸಿದ್ದು. ಉತ್ತಮ ಮಾನಸಿಕ ಆರೋಗ್ಯ ಇದ್ರೆ ನಾವು ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬಹುದು, ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು, ಒಳ್ಳೆಯ ಸಂಬಂಧಗಳನ್ನ ಕಾಪಾಡಿಕೊಳ್ಬಹುದು ಮತ್ತು ಜೀವನದಲ್ಲಿ ಬರುವ ಸವಾಲುಗಳನ್ನ ಧನಾತ್ಮಕವಾಗಿ ಎದುರಿಸಬಹುದು. ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಪರಸ್ಪರ ಪ್ರಭಾವ ಬೀರುತ್ತೆ. ಆದ್ರಿಂದ ನಾವು ಸಂಪೂರ್ಣ ಆರೋಗ್ಯದ ಬಗ್ಗೆ ಮಾತನಾಡುವಾಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡನ್ನು ಒಟ್ಟಿಗೆ ನೋಡಬೇಕು. ಏನಿವತ್ತು ಬರೀ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದು ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಲ್ಲಿ ಸಿಡ್ಯಾಕ್ ಏನೆಲ್ಲ ಕೆಲಸವನ್ನ ಮಾಡ್ತಾ ಇದೆ, ಯಾವ್ದೆಲ್ಲ ಆಪ್ಗಳನ್ನ ಅಭಿವೃದ್ಧಿ ಪಡಿಸಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತೀರಾ. ಹಾಗಾಗಿ ಈ ಪೀಠಕ್ಕೆ ಕೆಳಗಡೆ ನಾವೆಲ್ಲ ನೋಡಿದೀವಿ ಕೋವಿಡ್ 19 ಸಮಯದಲ್ಲಿ ಮತ್ತು ಅದರ ನಂತರ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನ ಇಡೀ ಜಗತ್ತು ಕಾಣ್ತು. ಇಂತಹ ಸಂದರ್ಭದಲ್ಲಿ ಸರ್ಕಾರದ ವಿವಿಧ ಕಾರ್ಯಕ್ರಮಗಳು, ವಿಜ್ಞಾನಿಗಳು ಹಾಗೂ ತಂತ್ರಜ್ಞಾನ ಜನರಿಗೆ ಹೇಗೆ ಸಹಾಯ ಮಾಡ್ತು ಅನ್ನೋದನ್ನ ತಿಳಿಸ್ತಾರೆ ಡಾಕ್ಟರ್ ಆರ್ ಸಿ ಸರಿತಾ ಅವರು, ಸೈಂಟಿಸ್ಟ್ ಆಫ್ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ನಾನು ಈಗ ತಾನೇ ಹೇಳಿದೆ ಕೋವಿಡ್ 19 ನಂತರ ಸಾಕಷ್ಟು ಸಮಸ್ಯೆಗಳನ್ನ ಜನರು ನೋಡ್ತಾನೆ ಇದ್ದಾರೆ. ಇಂತಹ ಸಮಯದಲ್ಲಿ ಸಿಡ್ಯಾಕ್ ನಲ್ಲಿ ಯಾವ ರೀತಿ ಒಂದು ಸರ್ಕಾರಕ್ಕೆ ಕೈ ಜೋಡಿಸಿ ಏನು ಸಹಾಯವನ್ನ ಮಾಡ್ತು ಅನ್ನೋದನ್ನ ತಿಳಿಸ್ತೀರಾ?
3: ಖಂಡಿತವಾಗಿ. ಕೋವಿಡ್ 19 ನಮ್ಮ ದಿನನಿತ್ಯದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದಿತು. ಅನೇಕ ಜನರು ಒತ್ತಡ, ಆತಂಕ, ಒಂಟಿತನ, ನಿದ್ರೆಯ ಸಮಸ್ಯೆ ಮತ್ತು ವಿವಿಧ ರೀತಿಯ ಭಾವನಾತ್ಮಕ ತೊಂದರೆಗಳನ್ನು ಅನುಭವಿಸಿದರು. ಇಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರ ಕಚೇರಿ ವತಿಯಿಂದ ಮಾನಸ್ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಮಾನಸ್ ಅಂದ್ರೆ ಮೆಂಟಲ್ ಹೆಲ್ತ್ ನಾರ್ಮಲ್ಸಿ ಆಗ್ಯುಮೆಂಟೇಷನ್ ಸಿಸ್ಟಮ್. ಇದನ್ನು ಸಿಡ್ಯಾಕ್ ಬೆಂಗಳೂರು, ನಿಮ್ಹಾನ್ಸ್ ಬೆಂಗಳೂರು ಮತ್ತು AFMC ಪುಣೆ ಸಂಸ್ಥೆಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ. ತಂತ್ರಜ್ಞಾನದ ಮೂಲಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿತ ಮಾಹಿತಿ, ಸ್ವಯಂ ಆರೈಕೆ ಅಭ್ಯಾಸಗಳು ಮತ್ತು ಅಗತ್ಯ ಮಾರ್ಗದರ್ಶನವನ್ನು ಜನರಿಗೆ ಸುಲಭವಾಗಿ ತಲುಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ.
2: ನಮ್ಮ ಕೇಳುಗರಿಗೆ ಟೆಲಿಮನಸ್ ಬಗ್ಗೆ ಈಗಾಗಲೇ ಗೊತ್ತಿದೆ, ಯಾಕೆಂದ್ರೆ ಸಾಕಷ್ಟು ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಈ ಕುರಿತು ನಾವು ಹೇಳ್ತಾನೆ ಬಂದಿದ್ದೀವಿ. ಏನಾದ್ರೂ ಮಾನಸಿಕ ಸಮಸ್ಯೆ ಇದ್ದರೆ ಟೆಲಿಮನಸ್ 144 16 ಗೆ ಕಾಲ್ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾನೆ ಬಂದಿದ್ದೀವಿ. ಆದ್ರೆ ಈಗ ನೀವು ಮಾತಾಡ್ತಿದ್ದೀರಾ ಮಾನಸ್ ಬಗ್ಗೆ, ಅಂದ್ರೆ ಬರೀ ಮಾನಸ್ ಬಗ್ಗೆ ಹೇಳ್ತಾ ಇದ್ದೀರಾ. ಈ ಟೆಲಿಮನಸ್ಗೂ ಮಾನಸ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅಥವಾ ಇದೆರಡು ಒಂದೇನಾ, ಹೇಗೆ?
3: ಮಾನಸ್ ಮುಖ್ಯವಾಗಿ 18-35 ವರ್ಷದ ವಯೋಮಾನದ ಜನರನ್ನು ಗುರಿಯಾಗಿಸಿಕೊಂಡಿದೆ. ಜೀವನದ ಈ ಹಂತದಲ್ಲಿ ಜನರಿಗೆ ಸುಲಭವಾಗಿ ತಲುಪಬಹುದಾದ ಮಾನಸಿಕ ಆರೋಗ್ಯದ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲ ನೀಡುವುದು ಬಹಳ ಮುಖ್ಯ. ಮಾನಸ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಜನರು ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಬಹುದು, ತಮ್ಮ ಸ್ಥಿತಿಯನ್ನು ಗಮನಿಸಿಕೊಳ್ಳಬಹುದು ಮತ್ತು ಸ್ವಯಂ ಅಭ್ಯಾಸಗಳನ್ನು ಮಾಡಬಹುದು. ಇದರ ಜೊತೆಗೆ ವಿಶ್ವಾಸಾರ್ಹ ಮಾಹಿತಿ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ಸರಳವಾಗಿ ಮತ್ತು ಸುಲಭವಾಗಿ ಪಡೆಯಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು, ಮಾನಸ್ ಒಂದು ಸಹಾಯಕ ಡಿಜಿಟಲ್ ವೇದಿಕೆ. ಇದು ವೈದ್ಯರು ಅಥವಾ ಮಾನಸಿಕ ಆರೋಗ್ಯ ತಜ್ಞರ ಚಿಕಿತ್ಸೆಗೆ ಪರ್ಯಾಯವಲ್ಲ. ಯಾರಿಗಾದರೂ ಹೆಚ್ಚಿನ ಸಹಾಯದ ಅಗತ್ಯವಿದ್ದರೆ ಅವರು ಅರ್ಹರಾದ ಮಾನಸಿಕ ಆರೋಗ್ಯ ತಜ್ಞರನ್ನು ಅಥವಾ ಟೆಲಿಮಾನಸ್ ಸಂಪರ್ಕಿಸುವುದು ಬಹಳ ಮುಖ್ಯ.
2: ಕೇಳಿದ್ರಲ್ಲ ಕೇಳುಗರೆ, ಟೆಲಿಮನಸ್ ಕಾಲ್ ಮಾಡಿ ನಮ್ಮ ಸಮಸ್ಯೆಯನ್ನ ಹೇಳಿಕೊಂಡು ಪರಿಹಾರವನ್ನ ಪಡ್ಕೊಳ್ಬಹುದು. ಆದ್ರೆ ಈ ಮಾನಸ್ ಅನ್ನೋದು ಒಂದು ಆಪ್, ಇದನ್ನ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸ್ವಯಂ ನಮ್ಮ ಆರೋಗ್ಯದ ಒಂದು ಸ್ಥಿತಿಯನ್ನ ನಾವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳೋ ಅಂತ ಇದೊಂದು ಆಪ್ ಅಂತ ಹೇಳ್ತಾ ಇದ್ರೆ ಸೈಂಟಿಸ್ಟ್ ಸರಿತಾ ಅವರು, ನೀವು ಹೇಳಿದ ಪ್ರಕಾರ ಮಾನಸ್ ವಯಸ್ಕರ ಮಾನಸಿಕ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅಂತ ಆಯ್ತು. ಹಾಗಾದ್ರೆ ಬೆಳವಣಿಗೆ ಕುಂಠಿತವಾದ ಮಕ್ಕಳಲ್ಲಿ ಅಥವಾ ಕಲಿಕೆಯಲ್ಲಿ ಕೆಲವು ತೊಂದರೆಗಳನ್ನ ಎದುರಿಸ್ತಾ ಇರೋಂಥ ಮಕ್ಕಳಿಗೆ ಏನಾದರೂ ತಂತ್ರಜ್ಞಾನ ಆದ

0: ಪ್ರಸರಿತ ಸಹಾಯವಿದೆಯಾ?
1: ಹೌದು, ಕೆಲವು ಮಕ್ಕಳಲ್ಲಿ ಬೌದ್ಧಿಕ ಅಸಾಮರ್ಥ್ಯ, ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮುಂತಾದ ಕಲಿಕಾ ತೊಂದರೆಗಳು, ಸಂವಹನದ ತೊಂದರೆಗಳು ಹಾಗೂ ಭಾಷಾ ಬೆಳವಣಿಗೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬರಬಹುದು. ಪ್ರತಿಯೊಂದು ಮಗುವು ವಿಭಿನ್ನವಾಗಿರುತ್ತದೆ. ಕೆಲವು ಮಕ್ಕಳಿಗೆ ಮಾತನಾಡಲು ಅಥವಾ ಸಂವಹನ ಮಾಡಲು ತೊಂದರೆ ಇರಬಹುದು. ಕೆಲವರಿಗೆ ಕಲಿಕೆಯಲ್ಲಿ ತೊಂದರೆ ಇರಬಹುದು. ಇನ್ನು ಕೆಲವರಿಗೆ ನಡವಳಿಕೆ, ಗಮನ, ಸಾಮಾಜಿಕ ಕೌಶಲ್ಯ ಅಥವಾ ಅರಿವಿನ ಬೆಳವಣಿಗೆಯಲ್ಲಿ ಹೆಚ್ಚಿನ ಸಹಾಯ ಬೇಕಾಗಬಹುದು. ಆದ್ದರಿಂದ ಇಂತಹ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸುವುದು ಮತ್ತು ಸರಿಯಾದ ಸಮಯದಲ್ಲಿ ಸೂಕ್ತವಾದ ಬೆಂಬಲ ನೀಡುವುದು ಬಹಳ ಮುಖ್ಯ. ಇಲ್ಲಿಂದ ನಾವು ಮತ್ತೊಂದು ಪ್ರಮುಖ ಡಿಜಿಟಲ್ ಉಪಕ್ರಮವಾದ ಇ ಸಾಧ್ಯ ಬಗ್ಗೆ ಮಾತನಾಡಬಹುದು.
0: ಇ ಸಾಧ್ಯ ಅಂದ್ರೆ ಏನು ಸರಿತಾ ಅವರೇ? ಇದು ಇಂತಹ ಮಕ್ಕಳಿಗೆ ಹೇಗೆ ಸಹಾಯ ಮಾಡುತ್ತೆ?
1: ಇ ಸಾಧ್ಯ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಗವರ್ಮೆಂಟ್ ಆಫ್ ಇಂಡಿಯಾ ಬೆಂಬಲಿತ, ಸಿಡ್ಯಾಕ್ ಬೆಂಗಳೂರು ಮತ್ತು ನಿಪೆಡ್ ಸಿಕಿಂದ್ರಾಬಾದ್ ಸಂಸ್ಥೆಗಳ ಸಹಯೋಗದ ಒಂದು ಪ್ರಮುಖ ಉಪಕ್ರಮವಾಗಿದೆ. ಮಕ್ಕಳಿಗೆ ಅಗತ್ಯವಿರುವ ಸ್ಕ್ರೀನಿಂಗ್, ರೋಗ ನಿರ್ಣಯ, ಮೌಲ್ಯಮಾಪನ, ಮಾರ್ಗದರ್ಶನ ಮತ್ತು ಮಧ್ಯಸ್ಥಿಕೆ ಅಥವಾ ಇಂಟರ್ವೆನ್ಷನ್ಗೆ ಇದು ಸಹಾಯ ಮಾಡುತ್ತದೆ. ಈ ಸಾಧ್ಯದ ಪ್ರಮುಖ ವೈಶಿಷ್ಟ್ಯವೆಂದರೆ ಇದು ಬಹುಭಾಷಾ ಮತ್ತು ತಂತ್ರಜ್ಞಾನ ಆಧಾರಿತ ವೇದಿಕೆಯಾಗಿದೆ. ಮಗುವಿನ ಬೆಳವಣಿಗೆ, ಕಲಿಕೆ, ಸಂವಹನ ಮತ್ತು ಇತರ ಅಗತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸೂಕ್ತವಾದ ಮಧ್ಯಸ್ಥಿಕೆಗಳನ್ನು ಯೋಜಿಸಲು ಇದು ತಜ್ಞರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಶಿಫಾರಸು ವ್ಯವಸ್ಥೆ ಹಾಗೂ ನೈಜ ಸಮಯದ ನಡವಳಿಕೆ ಮತ್ತು ಅರಿವಿನ ವಿಶ್ಲೇಷಣೆಯಂತಹ ತಂತ್ರಜ್ಞಾನಗಳನ್ನು ಬಳಸಲಾಗುತ್ತಿದೆ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಇನ್ನಷ್ಟು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸಲು ಸಹಾಯವಾಗುತ್ತದೆ. ಆದರೆ ಇಲ್ಲಿಯೂ ಒಂದು ವಿಷಯ ಮುಖ್ಯ. ತಂತ್ರಜ್ಞಾನವು ತಜ್ಞರನ್ನು ಬದಲಿಸುವುದಿಲ್ಲ. ಇದು ವಿಶೇಷ ಶಿಕ್ಷಕರು, ಥೆರಪಿಸ್ಟ್ಗಳು, ಮನೋವಿಜ್ಞಾನಿಗಳು, ವೈದ್ಯರು, ಪೋಷಕರು ಮತ್ತು ಇತರ ಆರೈಕೆದಾರರಿಗೆ ಒಂದು ಸಹಾಯಕ ಸಾಧನವಾಗಿ ಕೆಲಸ ಮಾಡುತ್ತದೆ.
0: ವಿಶೇಷ ಶಾಲೆಗಳು ಅಥವಾ ತಜ್ಞರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಈ ಸಾಧ್ಯವನ್ನ ಹೇಗೆ ಬಳಸಬಹುದು ಅಂತೀರಾ?
1: ವಿಶೇಷ ಶಾಲೆಗಳು ಮತ್ತು ಸಂಬಂಧಪಟ್ಟ ತಜ್ಞರು ಈ ಸಾಧ್ಯ .in ESAADHYA.IN ವೆಬ್ಸೈಟ್ ಮೂಲಕ ಈ ಸಾಧ್ಯ ವೇದಿಕೆಯನ್ನು ಬಳಸಬಹುದು. ಇದು ಮಗುವಿನ ಪ್ರೊಫೈಲ್ ಸಿದ್ಧಪಡಿಸುವುದು, ಸ್ಕ್ರೀನಿಂಗ್, ಮೌಲ್ಯಮಾಪನ, ಇಂಟರ್ವೆನ್ಷನ್ ಅಥವಾ ತರಬೇತಿ ಯೋಜನೆ ರೂಪಿಸುವುದು ಮತ್ತು ಮಗುವಿನ ಪ್ರಗತಿಯನ್ನು ಗಮನಿಸುವುದು ಮುಂತಾದ ಕೆಲಸಗಳಿಗೆ ಸಹಾಯ ಮಾಡುತ್ತದೆ. ಮಗುವಿನ ಬೆಳವಣಿಗೆಯ ವಿವಿಧ ಅಂಶಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಒಟ್ಟುಗೂಡಿಸುವುದು ಇದರ ಪ್ರಮುಖ ಉದ್ದೇಶ. ಇದರಿಂದ ತಜ್ಞರು ಮಗುವಿನ ಅಗತ್ಯಗಳನ್ನು ಉತ್ತಮವಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ಅವರ ಅಗತ್ಯಕ್ಕೆ ತಕ್ಕಂತಹ ವೈಯಕ್ತಿಕ ಬೆಂಬಲವನ್ನು ನೀಡಲು ಸಾಧ್ಯವಾಗುತ್ತದೆ.
0: ಕೇಳಿದ್ರಲ್ಲ, ಈ ಸಾಧ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನ್ನೋರು ಈ ಸಾಧ್ಯ team@cdac.in ಗೆ ಇಮೇಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ನು ಕೆಲವು ಮಕ್ಕಳಿಗೆ ಮಾತು ಬರಲ್ಲ, ತಮ್ಮ ಸಮಸ್ಯೆಗಳನ್ನ ಬಾಯಿ ಬಿಟ್ಟು ಹೇಳ್ಕೊಳಕ್ಕೆ ಆಗದೇ ಇರುವಂತ ಮಕ್ಕಳಿಗೆ ಏನಾದ್ರೂ ಸಹಾಯ ಇದೆಯಾ ತಂತ್ರಜ್ಞಾನದಿಂದ?
1: ಹೌದು, ಈ ನಿಟ್ಟಿನಲ್ಲಿ ನಾವು AAC ಆಗ್ಯುಮೆಂಟೇಟಿವ್ ಅಂಡ್ ಆಲ್ಟರ್ನೇಟಿವ್ ಕಮ್ಯುನಿಕೇಶನ್ ಅಂದರೆ ಪರ್ಯಾಯ ಮತ್ತು ಸಹಾಯಕ ಸಂವಹನಕ್ಕಾಗಿ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ. ಪ್ರಸ್ತುತ ಸಾರ್ವಜನಿಕ ಬಳಕೆಗೆ ಬಿಡುಗಡೆ ಮಾಡುವ ಮೊದಲು ಪರೀಕ್ಷಿಸಲಾಗುತ್ತಿದೆ. ಮಾತನಾಡಲು ಸಾಧ್ಯವಾಗದಿರುವ ಮಕ್ಕಳಿಗೆ ಡಿಜಿಟಲ್ ಸಹಾಯಕ ಸಾಧನಗಳ ಮೂಲಕ ತಮ್ಮ ಅಗತ್ಯಗಳನ್ನು ವ್ಯಕ್ತಪಡಿಸಲು ಇದು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಮಕ್ಕಳಿಗೆ ಮತ್ತು ಕುಟುಂಬಗಳಿಗೆ ಅನುಕೂಲವಾಗುವಂತೆ ಎಲ್ಲಾ ನಿಗದಿತ ಭಾರತೀಯ ಭಾಷೆಗಳಲ್ಲಿ ಸಂವಹನಕ್ಕೆ ಬೆಂಬಲ ನೀಡುವುದು ಇದರ ಉದ್ದೇಶವಾಗಿದೆ. ಉದಾಹರಣೆಗೆ, ಒಂದು ಮಗು ನನಗೆ ನೀರು ಬೇಕು, ಹಸಿವಾಗಿದೆ, ಸಹಾಯ ಬೇಕು ಎಂದು ತನ್ನ ಅಗತ್ಯಗಳನ್ನು ವ್ಯಕ್ತಪಡಿಸಲು ಈ ರೀತಿಯ ಸಂವಹನ ವ್ಯವಸ್ಥೆಯನ್ನು ಬಳಸಬಹುದು.
0: ಒಟ್ಟಾರೆಯಾಗಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಡಾಕ್ಟರ್ ಸರಿತಾ ಅವರೇ, ಮಾನಸ್ ಮತ್ತು ಈ ಸಾಧ್ಯ ಎರಡು ಆರೋಗ್ಯ ಮತ್ತು ಉತ್ತಮ ಜೀವನಕ್ಕೆ ತಂತ್ರಜ್ಞಾನ ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ.
1: ಖಂಡಿತವಾಗಿಯೂ, ತಂತ್ರಜ್ಞಾನವು ಮಾನವೀಯ ಕಾಳಜಿಗೆ ಪರ್ಯಾಯವಲ್ಲ, ಬದಲಾಗಿ ಅದು ಜನರನ್ನು ಮಾಹಿತಿ, ತಜ್ಞರು ಮತ್ತು ಅಗತ್ಯವಿರುವ ಸಹಾಯ ವ್ಯವಸ್ಥೆಗಳೊಂದಿಗೆ ಸಂಪರ್ಕಿಸುವ ಒಂದು ಸೇತುವೆಯಾಗಿ ಕೆಲಸ ಮಾಡಬಹುದು.

0: ಮಾನಸಿಕ ಆರೋಗ್ಯದ ವಿಷಯದಲ್ಲಿ ನಮಗೆ ಜಾಗೃತಿ, ಆರಂಭಿಕ ಹಂತದಲ್ಲಿಯೇ ಸಹಾಯ, ತಜ್ಞರ ಮಾರ್ಗದರ್ಶನ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಅರಿವು ಬಹಳ ಮುಖ್ಯ. ಅದೇ ರೀತಿ ನ್ಯೂರೋ ಅಭಿವೃದ್ಧಿಗೆ ಸಂಬಂಧಿಸಿದ ತೊಂದರೆಗಳನ್ನು ಹೊಂದಿರುವ ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಮಸ್ಯೆಯನ್ನು ಗುರುತಿಸಿ ಅವರ ಅಗತ್ಯಕ್ಕೆ ತಕ್ಕಂತೆ ಸೂಕ್ತವಾದ ತರಬೇತಿ ಮತ್ತು ಮಧ್ಯಸ್ಥಿಕೆ ನೀಡುವುದರಿಂದ ಅವರ ಬೆಳವಣಿಗೆ ಮತ್ತು ಜೀವನದ ಗುಣಮಟ್ಟದಲ್ಲಿ ಉತ್ತಮ ಬದಲಾವಣೆ ತರಬಹುದು. ಕೊನೆಯದಾಗಿ ಹೇಳುವುದಾದರೆ, ತಂತ್ರಜ್ಞಾನವನ್ನು ಜವಾಬ್ದಾರಿಯುತವಾಗಿ ಬಳಸುವುದರ ಮೂಲಕ ನಾವು ಆರೋಗ್ಯಕರ ಮತ್ತು ಎಲ್ಲರನ್ನು ಒಳಗೊಂಡ ಸಮಾಜದತ್ತ ಸಾಗಬಹುದು. ಇದು ಉತ್ತಮ ಆರೋಗ್ಯ ಮತ್ತು ಉತ್ತಮ ಜೀವನ ಎಂಬ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನ ತಿಳಿಸಿದ್ರಿ, ತಮಗೆ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು.
1: ಕೇಳುಗರೆ, ಆರೋಗ್ಯಕರ ಮನಸ್ಸು ನಮ್ಮನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ಇಂತಹ ಆರೋಗ್ಯಕರ ಮತ್ತು ಕ್ರಿಯಾಶೀಲ ವ್ಯಕ್ತಿಗಳೇ ಒಟ್ಟಾಗಿ ಆರೋಗ್ಯಕರ ಮತ್ತು ಬಲಿಷ್ಠ ರಾಷ್ಟ್ರವನ್ನ ನಿರ್ಮಿಸಲು ಸಹಾಯ ಮಾಡೋದು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
0: ನಮಸ್ಕಾರ.
2: ಮಾನಸ್ ಮತ್ತು ಈ ಸಾಧ್ಯ ಆಪ್ ಕುರಿತಾಗಿ ಇದುವರೆಗೂ ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಆರ್ ಸಿ ಸರಿತಾ, ಸೈಂಟಿಸ್ಟ್ ಎಫ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30:40. ಸೇವಾವಾಹಿನಿ
5: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣನಗರ.
6: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ 2026-27 ಸಾಲಿಗೆ ನಾವೀನ್ಯತೆ ಅಂದರೆ ಇನ್ನೋವೇಷನ್ ಮತ್ತು ತಾರ್ಕಿಕ ಸಾಧನೆ ಅಂದರೆ ಸ್ಕೊಲಾಸ್

ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ 5-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚನ್ನಮ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, ಸದರಿ 2 ಕ್ಷೇತ್ರಗಳಿಂದ ಪ್ರಶಸ್ತಿಗೆ ಆಯ್ಕೆಯಾಗುವ ಮಕ್ಕಳಿಗೆ ತಲಾ ₹10,000 ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಒಳಗೊಂಡಿರುತ್ತದೆ. 2026-27 ಸಾಲಿನ ಹೊಯ್ಸಳ ಮತ್ತು ಕೆಳದಿ ಚನ್ನಮ್ಮ ಪ್ರಶಸ್ತಿಗಾಗಿ ನಾವೀನ್ಯತೆ ಮತ್ತು ತಾರ್ಕಿಕ ಸಾಧನೆ ಕ್ಷೇತ್ರಗಳಿಗೆ ನಿಗದಿಪಡಿಸಿರುವ ಅರ್ಜಿ ನಮೂನೆಯನ್ನು ಪಡೆದು ಅರ್ಜಿಗಳ ಪ್ರಸ್ತಾವನೆಯನ್ನು 3 ಅಕ್ಟೋಬರ್ 2026 ಸಂಜೆ 5:30 ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು, ಇಲ್ಲಿಗೆ ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿ ಭರ್ತಿ ಮಾಡಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0821-249532. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-249532.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪ್ರಕಟಣೆ ನಂತರ ಕನ್ನಡದಲ್ಲಿ ವಾರ್ತೆಗಳು.
2: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 ಅಥವಾ 2237 4999. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ 12,600 ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು. ನಂತರ ರಾಷ್ಟ್ರಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುವಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟ್ರಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿ

0: ವಿವಿಧ ಭಾಷೆಗಳು ಪ್ರಾದೇಶಿಕ ದೃಷ್ಟಿಕೋನಗಳು ಹಾಗೂ ಜಂಟಿ ರಾಷ್ಟೀಯ ಆಶಯಗಳನ್ನು ಬೆಸೆಯುವ ಸೌಹಾರ್ದ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಬಣ್ಣಿಸಿದರು. ಉದ್ದಿಮೆಗಳು ಮತ್ತು ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಇಲಾಖೆಗಳು ಹಾಗೂ ಸಂಸ್ಥೆಗಳ ಸೇವೆಗಳನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ದೇಶದ ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಕಚೇರಿಗಳನ್ನು ಸ್ಥಾಪಿಸಲು ಯೋಜಿಸಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನಾ ಇಲಾಖೆ ಆಯೋಜಿಸಿದ್ದ ಪಾಲುದಾರರ ಕಾರ್ಯಾಗಾರವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿದೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ದೂರಸಂಪರ್ಕ ಉಪಕರಣಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಿರ್ಮಿಸಲಾಗುತ್ತಿರುವ ಏಷ್ಯಾದ ಮೊದಲ ದೂರಸಂಪರ್ಕ ಉತ್ಪಾದನಾ ವಲಯ ಯೋಜನೆಗೆ ಹೂಡಿಕೆಗಳನ್ನು ಆಕರ್ಷಿಸಲು ಕೇಂದ್ರ ಸಂವಹನ ಸಚಿವಾಲಯ ಹಾಗೂ ಮಧ್ಯಪ್ರದೇಶ ಸರ್ಕಾರ ಜಂಟಿಯಾಗಿ ಬೆಂಗಳೂರಿನಲ್ಲಿ ನಿನ್ನೆ ಹೂಡಿಕೆದಾರರ ದುಂಡು ಮೇಜಿನ ಸಭೆ ಆಯೋಜಿಸಿತ್ತು. ಸಭೆಯ ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ಪ್ರಮುಖ ದೂರಸಂಪರ್ಕ ವಿದ್ಯುನ್ಮಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಗಳು ಗ್ವಾಲಿಯರ್ನಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಉತ್ಸುಕತೆ ತೋರಿವೆ. ಪ್ರಧಾನಿಯವರ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್ ಪರಿಕಲ್ಪನೆ ಅಡಿಯಲ್ಲಿ ಭಾರತವನ್ನು ಸೇವಾಧಾರಿತ ಮಾರುಕಟ್ಟೆಯಿಂದ ಜಾಗತಿಕ ಉತ್ಪನ್ನ ಮತ್ತು ಉತ್ಪಾದನಾ ಶಕ್ತಿಯನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಈ ಯೋಜನೆ ನಿರ್ಣಾಯಕವಾಗಿದೆ ಎಂದು ಅವರು ಹೇಳಿದರು.
1: ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಜಿ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ರೋಡ್ ಶೋ ಝೋನ್ ರೋಡ್ ಶೋ ಅನೇಕ ಕಂಪನಿ ಟೆಲಿಕಾಂ ಸೆಕ್ಟರ್ ಬಹುತ ರುಚಿ ಕೈ ಗ್ವಾಲಿಯರ್ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ನಿವೇಶ ಯಹಿ ಚಾಹತೆ ಸಫರ್ ಪ್ರಧಾನಮಂತ್ರಿ ಜಿ ಸೋಚ ಸಂಕಲ್ಪ ಹೇ ಸಫರ್ ನಿಜಿ ಕ್ಷೇತ್ರ ಸಾರೇ ಕಂಪನಿ ಹಮಾರೆ ಸಾಥ್ ಜುಡಕ್ಕೆ ಆಗೇ ಬಡೇ ತಾಕಿ ಭಾರತ ಸರ್ವಿಸಸ್ ದೇಶ ಪ್ರಾಡಕ್ಟ್ ದೇಶ ಮೇ ಪರಿವರ್ತಿತ ಕರ.
0: ಬಳಿಕ ಮಾತನಾಡಿದ ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್, ಗ್ವಾಲಿಯರ್ ದೂರಸಂಪರ್ಕ ಉತ್ಪಾದನಾ ವಲಯ ಪ್ರಾದೇಶಿಕ ಕೈಗಾರಿಕಾ ಪ್ರಗತಿಗೆ ಹೊಸ ವೇಗ ನೀಡಲಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 100 42ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ

ಕುಬ್ಲಕ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗುಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆ ಎಳೆದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜೊತೆಗೆ ಜನ್ವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು, ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಮಾನವ ಹಕ್ಕುಗಳ ಉತ್ತೇಜನ ಮತ್ತು ರಕ್ಷಣೆಗಾಗಿ ವಿವಿಧ ರಾಷ್ಟೀಯ ಆಯೋಗಗಳ ನಡುವೆ ಹೆಚ್ಚಿನ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ಒತ್ತಿ ಹೇಳಿದ್ದಾರೆ. ಜಪಾನ್ನ ಐಜಿ ನಗೋಯದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನಲ್ಲಿ ಇಂದು ಎರಡು ಬಾರಿ ಒಲಿಂಪಿಕ್ ಪದಕ ಗೆದ್ದಿರುವ ಮನು ಭಾಕರ್ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಸುರುಚಿ ಸಿಂಗ್ ಮತ್ತು ಇಶಾ ಸಿಂಗ್ ಅವರೊಂದಿಗೆ ಕಣಕ್ಕಿಳಿಯಲಿದ್ದಾರೆ. ಈ ಮೂವರು ಬೆಳಗ್ಗೆ ತಂಡ ಸ್ಪರ್ಧೆ ಮತ್ತು ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಭಾಗವಹಿಸಲಿದ್ದಾರೆ. ಟೋಕಿಯೋ 2020ರ ಬೆಳ್ಳಿ ಪದಕ ವಿಜೇತೆ ಮೀರಾಬಾಯಿ ಚಾನು ಮಹಿಳೆಯರ 49 ಕೆಜಿ ವಿಭಾಗದ ವೇಟ್ ಲಿಫ್ಟಿಂಗ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. 2023ರ ಹ್ಯಾಂಗ್ಝೋ ಕ್ರೀಡಾಕೂಟದಲ್ಲಿ 4ನೇ ಸ್ಥಾನ ಪಡೆದಿದ್ದ ಅವರು ಈ ಬಾರಿ ತಮ್ಮ ಮೊದಲ ಏಷ್ಯನ್ ಗೇಮ್ಸ್ ಪದಕವನ್ನು ಗೆಲ್ಲುವ ಗುರಿ ಹೊಂದಿದ್ದಾರೆ. ಬ್ಯಾಡ್ಮಿಂಟನ್ನಲ್ಲಿ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ತಂಡವನ್ನು ಸೋಲಿಸಿ ಪದಕವನ್ನು ಖಚಿತಪಡಿಸಿಕೊಂಡಿರುವ ಲಕ್ಷ್ಯ ಸೇನ್ ಮತ್ತು ಭಾರತೀಯ ಪುರುಷರ ತಂಡವು ತಂಡ ವಿಭಾಗದ ಸೆಮಿಫೈನಲ್ನಲ್ಲಿ ಚೀನಾವನ್ನು ಎದುರಿಸಲಿದೆ. ವುಶು ಕ್ರೀಡೆಯಲ್ಲೂ ಪದಕದ ಅವಕಾಶವಿದ್ದು, ಮಹಿಳೆಯರ 60 ಕೆಜಿ ಸಾಂಡಾ ಸೆಮಿಫೈನಲ್ನಲ್ಲಿ ರೋಷಿಬಿನಾ ದೇವಿ ಇಂಡೋನೇಷ್ಯಾದ ಥಾನಿಯಾ ಕುಸುಮಾನಿಂಗತ್ಯಾಸ್ ಅವರನ್ನು ಎದುರಿಸಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಗುಜರಾತ್ ಪ್ರವಾಸ, ವಡೋದರದಲ್ಲಿ ಇಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಮುಖ ನಗರಗಳಲ್ಲಿ ಸಮಗ್ರ ವಾಣಿಜ್ಯ ಕೈಗಾರಿಕಾ ಕಚೇರಿಗಳ ಸ್ಥಾಪನೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಘೋಷಣೆ. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದದ ಘೋಷವಾಕ್ಯದಡಿ ಇಂದು 11ನೇ ಆಯುರ್ವೇದ ದಿನಾಚರಣೆ. ಹಾಗೂ ಏಷ್ಯನ್ ಗೇಮ್ಸ್ ವಿವಿಧ ಸ್ಪರ್ಧೆಗಳಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ಕಣದಲ್ಲಿ, ಪದಕ ನಿರೀಕ್ಷೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:45:25. ಚಿತ್ರಗೀತೆಗಳ ಕಾರ್ಯಕ್ರಮ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
2: ಮಗ್ಗದ ಮನೆ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
0: ಕಾರ್ಯಕ್ರಮದ ಮೊದಲಿಗೆ ಎಸ್ ಜಾನಕಿ ಅವರು ಹಾಡಿರುವ ಉಪಾಸನೆ ಚಿತ್ರದ ಗೀತೆಯನ್ನ ಆಲಿಸೋಣ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
4: ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ ಚಿತ್ರ ಭಜರಂಗಿ, ಗೀತೆಯ ಗಾಯಕಿ ಅನುರಾಧ ಭಟ್.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ
1: ಮನೆ. ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 8:35 ನಮ್ಮ ನಿಲಯದಿಂದ ಕಾಲು ಚಕ್ರದ ಕಥೆಗಾರನೊಂದಿಗೆ ಮಾತಿನ ನಡಿಗೆ. ಕಥೆಗಾರ ಅಂಕಣಗಾರ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದದ ಮೊದಲ ಭಾಗ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಶಭಾನಾ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಗಜಾ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಗ್ಗೆ 9:05 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: आसपास के जिलों में सोलर रूफटॉप इंस्टॉलेशन का काम करती है और इससे उन्हें हर महीने हजारों रुपए की आय होती है।
1: दिनेश भाई मकवाना, रेसिडेंट ऑफ सुरेंद्रनगर, शेयर्स हाउ द इनिशिएटिव हैज डायरेक्टली बेनिफिटेड हिज फैमिली।
2: मेरा नाम दिनेश भाई मकवाना है। मैं सालों से गुजरात के सुरेंद्रनगर शहर में रहता हूँ। मैंने पास पीजीवीसीएल का बिजली कनेक्शन था, लेकिन उसके बाद भारत सरकार की पीएम सूर्य घर मुफ्त बिजली योजना शुरू होने पर मैंने उसके आवेदन करके अपने घर की छत पर सोलर पैनल लगवा लिया। इसमें सरकार की तरफ से मुझे 78,000 रुपए की सब्सिडी भी मिली और अब मेरे घर का बिल जीरो हो गया है।
1: टुडे गुजरात स्टैंड्स एज वन ऑफ द लीडिंग स्टेट्स इन सोलर इंस्टॉलेशंस अंडर प्रधानमंत्री सूर्य घर मुफ्त बिजली योजना। अपर्णा खुंड, आकाशवाणी न्यूज, अहमदाबाद।
3: दिस इज आकाशवाणी गिविंग यू द न्यूज।
4: वांट मोर न्यूज? फॉलो अस ऑन एक्स @ AIR News Alerts and subscribe to News on Air Official on YouTube.
3: The Ministry of Ayush will host the 11th Ayurveda Day in Nagpur, Maharashtra today under the theme Ayurveda for a Healthier Tomorrow. The ministry said Ayurveda institutions, practitioners and stakeholders will participate in the celebrations across India and worldwide. The ministry said the celebrations will bring together key stakeholders from across the Ayurveda ecosystem, providing a platform for knowledge exchange and wider engagement. More from our correspondent.
5: The inaugural ceremony of 11th Ayurveda Day, based on the theme Ayurveda for a Healthier Tomorrow, will be held at the Kavivarya Suresh Bhat Auditorium in Nagpur from 9 to 10 a.m. this morning. Vice Chancellor of the National Institute of Ayurveda Jaipur, Dr. Sanjeev Sharma, informing about this event, said that this year's Ayurveda Day will focus on strengthening Ayurveda through evidence, research and innovation while promoting community health and well-being. Director of the Institute of Liver and Biliary Sciences, Delhi, Dr. Shiv Kumar Sarin, will address a scientific session on integrating therapies is needed to reduce non-communicable diseases burden by 2027. The program will also witness the launch of From Traditional Wisdom to Global Leadership Ayush Vision 2030 report, the status report on Ayush-related inventions in India, and the Central Council for Research in Ayurvedic Sciences Ayurveda Gyan Naipunya Initiative, CCRAS Agni, and assessment scale web portal. Dhananjay Vankhede, Akashwani News, Nagpur.
3: The India Meteorological Department has forecast heavy to very heavy rainfall with isolated extremely heavy rainfall over Chhattisgarh, coastal Andhra Pradesh, Odisha and Telangana today. The weather agency has predicted heavy rainfall over Arunachal Pradesh, Assam, Meghalaya, Sikkim, Bihar, Jharkhand, Kerala, Mahi, Konkan, Goa, Maharashtra and West Bengal. A deep depression over the west central and adjoining northwest Bay of Bengal is moving west-northwestwards and is lying about 150 kilometers south-southeast of Gopalpur in Odisha. It is expected to cross the coast between Vishakhapatnam and Gopalpur tonight. More from our correspondent.
6: The India Meteorological Department says the deep depression is moving west-northwestwards and is likely to cross the North Andhra Pradesh-South Odisha coast between Visakhapatnam and Gopalpur during tonight and early hours of tomorrow. Ganjam, Gajapati and Koraput are under red warning for heavy to very heavy rain with extremely heavy rain at isolated places. Kalahandi, Navarangpur, Koraput and Malkangiri are also under red warning for the following 2 days. Schools have been closed in several districts while government employees' leave has been cancelled in Ganjam, Koraput and Kalahandi. Collectors of 11 districts are on high alert and shelters have been kept ready. Winds along the South Odisha coast may reach 55 to 65 km per hour, gusting up to 75 km per hour. Prakash Das for Akashwani News, Bhubaneswar.
3: And in sports, at the Asian Games, India is looking to build on its medal tally on day 4 today at Aichi Nagoya in Japan, with several athletes and teams competing across disciplines. In shooting, double Olympic medalist Manu Bhakkar has qualified for the final of women's 10-meter air pistol event. She finished third in the qualification round. However, the trio of Manu, Suruchi Singh and Isha Singh failed to qualify in the team event. Indian swimmer Beniston Benediction has qualified for the final of the men's 100-meter butterfly event. He finished 9th overall in the heats to secure his place in the final, which will be held at 1:38 p.m. today. In rowing at the Asian Games, Balraj Panwar has qualified for the final of the men's singles sculls event. He finished third in his heat with a timing of 6 minutes 52.84 seconds and was fourth overall across the two heats. The final will be held tomorrow. India have also secured final berth in the men's double sculls event. Satnam Singh and Salman Khan finished second in their heat, clocking 6 minutes 15.63 seconds. They finished fourth overall across the two heats and advanced to the final. In canoeing, the Indian men's kayak 4 team has qualified for the final A. And now for a look at today's newspapers, it's over to Tanvi Khurana.
7: Thank you, Anuja. Hindustan Times refers to the president's speech at the 72nd National Film Awards ceremony near the Statue of Unity in Gujarat. Quoting President Murmu's message to the film actors, the paper writes, "Do not endorse harmful products." India joins a new international platform, P4M, for multilateralism amidst growing global tensions, cites the Pioneer. PM Modi announces Project Rhino, hails Assam's conservation success on World Rhino Day, is the headline in the Statesman. Financial Express cites a report by World Economic Forum saying 98% chief economists see India having strongest growth outlook. Toiletries must now reveal origin of ingredients with distinct symbols for vegetarian and non-vegetarian ingredients, says a headline in the Pioneer. And finally, all the dailies have covered the news of Indian women cricketers clinching first gold in Japan Asiad in an emphatic fashion. And with that, it's back to you, Anuja.
3: Thank you, Tanvi. And now before we end the bulletin, the headlines once again. External Affairs Minister Dr. S. Jaishankar calls for Global South cooperation amid conflicts, trade pressures and climate challenges. Also stresses for stronger ties with Latin American, Caribbean states as trade crosses $50 billion. U.S. President Donald Trump backs India, Middle East, Europe economic corridor. Stresses on shifting energy infrastructure away from Iranian checkpoints. 11th Ayurveda Day being observed across the country today. Forecast of heavy to very heavy rain in Chhattisgarh, coastal Andhra Pradesh, Odisha and Telangana today. And at Asian Games in Japan, Indian rowers qualify for finals of men's singles and doubles sculls event. And with that, we end the morning news. Have a nice day.
8: ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
9: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸುತ್ತಾರೆ ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಕೇಳಿ ಆಯುಷ್ವಾಣಿ.
10: ಕೇಳುಗರೆ ನಮಸ್ಕಾರ. ಆಮ್ರಫಲಂ ರಸಶ್ರೇಷ್ಠಂ ಫಲಾನಾಂ ಉತ್ತಮಂ ಸ್ಮೃತಂ. ಹಣ್ಣುಗಳ ರಾಜ ಮಾವು. ಮಾವಿನ ಹಣ್ಣನ್ನು ಸಂಸ್ಕೃತದಲ್ಲಿ ಆಮ್ರಫಲ ಎನ್ನುತ್ತಾರೆ. ಮಾವಿನ ಹಣ್ಣು, ತೊಗಟೆ, ಎಲೆ, ಹೂವು, ಬೇರು ಹೀಗೆ ಎಲ್ಲದರಲ್ಲಿಯೂ ಔಷಧೀಯ ಗುಣ ಇದೆ. ಮಾವಿನಕಾಯಿ ಮಲಬದ್ಧತೆಗೆ ಹಾಗೂ ಜೀರ್ಣಶಕ್ತಿಯನ್ನೂ ಹೆಚ್ಚಿಸಲು ಉತ್ತಮವಾದ ಮನೆಮದ್ದು. ಹೊಟ್ಟೆ ಉಬ್ಬರಿಸಿದ್ದರೆ ಇದೊಂದು ಉತ್ತಮವಾದ ಔಷಧ. ಉರಿಮೂತ್ರದಲ್ಲಿ ಮಾವಿನ ಹೂವನ್ನು ರಾತ್ರಿ ಪೂರಾ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಆ ನೀರನ್ನು ಕುಡಿಯುವುದರಿಂದ ಉರಿಮೂತ್ರ ವಾಸಿಯಾಗುತ್ತದೆ. ಮಾವಿನ ಹಣ್ಣಿನಲ್ಲಿ ಹೃದಯಕ್ಕೆ ಬಲ ಕೊಡುವ ಅಂಶಗಳಿವೆ. ಇದನ್ನು ಆಯುರ್ವೇದದಲ್ಲಿ ಹೃದಯ ಎಂದು ಹೇಳಿದ್ದಾರೆ. ರಕ್ತದ ಪ್ರಮಾಣವನ್ನು ಹೆಚ್ಚಿಸುವ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಅಂಶಗಳು ಸಹ ಈ ಮಾವಿನಲ್ಲಿವೆ. ಇಷ್ಟೆಲ್ಲಾ ಔಷಧೀಯ ಗುಣ ಇರುವ ಮಾವಿನ ಕಾಯಿಯ ತಂಬುಳಿಯನ್ನು ತಯಾರಿಸುವ ವಿಧಾನವನ್ನ ತಿಳಿದುಕೊಳ್ಳೋಣ. ಎಳೆ ಮಾವಿನಕಾಯಿ ಮಿಡಿಗಳನ್ನು ತೆಗೆದುಕೊಂಡು ಸಿಪ್ಪೆ ಹಾಗೂ ಒಳಗಿನ ಕರ್ನಲ್ ಅನ್ನು ತೆಗೆಯಬೇಕು. ಇವು ಇದ್ದಲ್ಲಿ ಸ್ವಲ್ಪ ಒಗರು ಬರುತ್ತದೆ. ಸಿಪ್ಪೆ ತೆಗೆದುಕೊಂಡ ಮಾವಿನಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ನಂತರ 1 ಚಮಚ ಜೀರಿಗೆ, 5-6 ಕಾಳುಮೆಣಸು ಸೇರಿಸಿ ಬಾಣಲಿಗೆ ಹಾಕಿ ತುಪ್ಪದಲ್ಲಿ ಹುರಿದುಕೊಳ್ಳಬೇಕು. ಇದಕ್ಕೆ 4-5 ಚಮಚದಷ್ಟು ತೆಂಗಿನ ತುರಿಯನ್ನು ಸೇರಿಸಿ ರುಬ್ಬಿಕೊಂಡು ಈ ಮಿಶ್ರಣಕ್ಕೆ 2-3 ಲೋಟದಷ್ಟು ಗಟ್ಟಿ ಮಜ್ಜಿಗೆಯನ್ನು ಹಾಕಿ ಮಿಶ್ರ ಮಾಡಿ ನಂತರ ತುಪ್ಪ ಅಥವಾ ತೆಂಗಿನ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಒಗ್ಗರಣೆ ನೀಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೆಲ್ಲವನ್ನು ಬೆರೆಸಿದರೆ ಮಾವಿನಕಾಯಿಯ ತಂಬುಳಿ ಸಿದ್ಧವಾಗುತ್ತದೆ. ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ, ಆಹಾರ ಪಚನವಾಗಲು ಸಹಕಾರಿ. ಮಾವಿನಕಾಯಿಯ ಚಿಗುರಿನ ತಂಬುಳಿಯನ್ನು ತಯಾರಿಸಬಹುದು. ಇದರ ಸೇವನೆಯಿಂದ ಜೀರ್ಣಶಕ್ತಿ ಹೆಚ್ಚಿ ಅತಿಸಾರ ನಿವಾರಣೆಯಾಗುತ್ತದೆ. ಹಲ್ಲಿನ ವಸಡುಗಳಿಗೆ ಉತ್ತಮವಾದ ರಕ್ಷಣೆಯನ್ನ ಕೊಡುತ್ತದೆ. ಮುಂಜಾವಿನ ವೇಳೆಯಲ್ಲಿ 1 ಹಿಡಿಯ ಸಾಧ್ಯವಾದಷ್ಟು ಮಾವಿನ ಚಿಗುರನ್ನು ತೆಗೆದುಕೊಂಡು ತೊಳೆದು ಶುದ್ಧೀಕರಿಸಿ ನಂತರ ಮಾವಿನ ಕುಡಿಯೊಂದಿಗೆ ಕಾಳುಮೆಣಸು ಹಾಗೂ ತುರಿದ ತೆಂಗಿನಕಾಯಿಯನ್ನು ಸೇರಿಸಿ ರುಬ್ಬಿಟ್ಟುಕೊಂಡು ಅದಕ್ಕೆ ಜೀರಿಗೆ ಹಾಗೂ ಒಣಮೆಣಸಿನಕಾಯಿ ತುಪ್ಪದ ಒಗ್ಗರಣೆಯನ್ನು ನೀಡಿದರೆ 2-3 ಲೋಟ ಮಜ್ಜಿಗೆಯನ್ನು ಹಾಗೂ ಉಪ್ಪನ್ನು ಬೆರೆಸಿದರೆ ಮಾವಿನ ಕುಡಿಯ ತಂಬುಳಿ ಸಿದ್ಧವಾಗುತ್ತದೆ. ಇದನ್ನು ನೀರು ಹಾಗೂ ಮಜ್ಜಿಗೆಯನ್ನು ಬೆರೆಸಿ ಬೇಸಿಗೆಯಲ್ಲಿ ತಂಪಾದ ಪಾನೀಯದಂತೆಯೂ ಸಹ ಸೇವಿಸಬಹುದು. ಕೇಳಿದರೆ ಇನ್ನೊಂದು ಔಷಧಿಯ ಎಲೆಯ ಬಗ್ಗೆ ಹೇಳಬೇಕೆಂದ್ರೆ ಬಿಲ್ವ ಅಥವಾ ಬಿಲ್ಪತ್ರೆ. ಬಿಲತಿ ಭಿನ್ನತಿ ಇತಿ ಬಿಲ್ವ, ರೋಗಗಳನ್ನ ಭಿನ್ನಗೊಳಿಸಿ ದೂರ ಮಾಡುವ ಗುಣಗಳಿಂದಾಗಿ ಬಿಲ್ವ ಎನ್ನುವ ಹೆಸರು ಬಂದಿದೆ. ಇದರ ಲ್ಯಾಟಿನ್ ಹೆಸರು ಈಗಲ್ ಮಾರ್ಮಿಲಸ್ ಅಂತ. ಬಿಲ್ವದ ಎಲೆಯ ಕಲ್ಕ ಅಥವಾ ಪೇಸ್ಟ್ ಅನ್ನು ಕುರು ಉಗುರು ಸುತ್ತು ಇರುವಲ್ಲಿ ಹಚ್ಚಿದರೆ ನೋವು ಊತ ಕಡಿಮೆ ಆಗ್ತದೆ. ಬಿಳಿ ಸಿಬ್ಬು ಇದ್ದಾಗ ಬಿಲ್ವದ ಕಾಯಿಯನ್ನ ಮಜ್ಜಿಗೆಯೊಂದಿಗೆ ತೇದಿ ಹಚ್ಚುವುದರಿಂದ ಬಿಳಿ ಸಿಬ್ಬು ವಾಸಿಯಾಗ್ತದೆ. ಇನ್ನು ಬಿಲ್ಪತ್ರೆಯ ತಂಬುಳಿಯ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಒಂದು ಹಿಡಿಯಾಗುವಷ್ಟು ಬಿಲ್ಪತ್ರೆಯ ಚಿಗುರು ಎಲೆಗಳನ್ನ ಸಂಗ್ರಹಿಸಿ ಚೆನ್ನಾಗಿ ಶುಚಿಗೊಳಿಸಿ ಇಟ್ಕೊಳ್ಬೇಕು. ತುಪ್ಪದಲ್ಲಿ ಸಣ್ಣ ಉರಿಯಲ್ಲಿ ಬಾಡಿಸಿಕೊಂಡು ಇದರೊಂದಿಗೆ 8-10 ಕಾಳುಮೆಣಸು, 1/2 ಚಮಚ ಜೀರಿಗೆಯನ್ನ ಹುರಿದುಕೊಂಡು ಸ್ವಲ್ಪ ಕಾಯಿ ತುರಿಯೊಂದಿಗೆ ರುಬ್ಬಿಕೊಳ್ಳಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟ ತಾಜಾ ಮಜ್ಜಿಗೆ ಸೇರಿಸಿದರೆ ಬಿಲ್ಪತ್ರೆ ತಂಬುಳಿ ಸಿದ್ಧವಾಗುತ್ತದೆ. ಒಗ್ಗರಣೆಯನ್ನು ಸಹ ಕೊಡಬಹುದು. ಕೆಲವರಲ್ಲಿ ಆಹಾರ ಸೇವನೆಯ ತಕ್ಷಣ ಮಲವಿಸರ್ಜನೆ ಮಾಡಬೇಕೆನಿಸುವ ಲಕ್ಷಣಗಳಿರುವ ಇರಿಟೇಬಲ್ ಬವಲ್ ಸಿಂಡ್ರೋಮ್ ತೊಂದರೆ ಇರ್ತದೆ. ಇದು ಕರುಳುಗಳ ಉರಿಯೂತದಿಂದ ಉಂಟಾಗುವಂತಹದ್ದು. ಬಿಲ್ಪತ್ರೆಯು ಶೋಥಹರ ಅಂದರೆ ಉರಿಯೂತವನ್ನ ಗುಣಪಡಿಸುವ ಶಕ್ತಿಯನ್ನ ಹೊಂದಿದೆ. ಈ ಬಿಲ್ಪತ್ರೆಯ ತಂಬುಳಿಯ ನಿಯಮಿತ ಸೇವನೆ ಹಾಗೂ ಪಥ್ಯಾಹಾರವನ್ನ ಪಾಲಿಸುವುದರಿಂದ ಈ ತೊಂದರೆ ದೂರವಾಗ್ತದೆ. ಆಮಶಂಕೆ, ಅತಿಸಾರ ಬೇದಿ ಉಂಟಾದಾಗ, ಜಾಂಡಿಸ್ ಲಕ್ಷಣಗಳಿದ್ದಾಗ ಈ ಬಿಲ್ಪತ್ರೆಯ ತಂಬುಳಿ ತುಂಬಾ ಉಪಯುಕ್ತವಾಗಿದೆ. ಮಧುಮೇಹವನ್ನು ತುಂಬಾ ಸಮರ್ಥವಾಗಿ ಬಿಳಿಪತ್ರೆ ಹತೋಟಿಯಲ್ಲಿಡುತ್ತದೆ. ಸ್ತ್ರೀಯರಲ್ಲಿ ಬಿಳಿಮುಟ್ಟು ಅಥವಾ ಲಿಕೋರಿಯಾ ಮತ್ತು ಋತುಸ್ರಾವದ ಸಂದರ್ಭದಲ್ಲಿ ಅತಿಯಾದ ಹೊಟ್ಟೆ ನೋವಿದ್ದಾಗ ಬಿಲ್ಪತ್ರೆಯ ತಂಬುಳಿಯ ಸೇವನೆ ತುಂಬಾ ಫಲಕಾರಿಯಾಗಿದೆ. ನಮಸ್ಕಾರ.
9: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಾವು ಮತ್ತು ಬಿಲ್ವಪತ್ರೆಯ ಔಷಧೀಯ ಗುಣಗಳನ್ನು ತಿಳಿಸಿದವರು ಡಾಕ್ಟರ್ ಗಾಯತ್ರಿ, ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನಾರ್ವೆ ಗ್ರಾಮ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
7: ಸಮಯ 8:35:10
11: ಆಕಾಶವಾಣಿ ಮೈಸೂರು. ಕಾಲುಚಕ್ರದ ಕತೆಗಾರನೊಂದಿಗಿನ ಮಾತಿನ ನಡಿಗೆ. ಕವಿ, ಕಥೆಗಾರ, ಕಾದಂಬರಿಕಾರ ಹಾಗೂ ಅಂಕಣಕಾರ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದದ ಮೊದಲನೇ ಭಾಗ. ಈ ಸಂವಾದವನ್ನ ನಡೆಸಿಕೊಡುತ್ತಾರೆ ಡಾಕ್ಟರ್ ಶಭಾನಾ.
7: ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ನಿಮ್ಗೆಲ್ರಿಗೂ ಚಿರಪರಿಚಿತರಾಗಿರುವಂತಹ ಧ್ವನಿ. 36 ವರ್ಷಗಳ ಕಾಲ ಆಕಾಶವಾಣಿಯಲ್ಲಿ ಸೇವೆಯನ್ನ ಸಲ್ಲಿಸಿ ಮೈಸೂರು ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕಳೆದ ವರ್ಷವಷ್ಟೇ ನಿವೃತ್ತಿಯನ್ನ ಹೊಂದಿರುವಂತಹ ಅಬ್ದುಲ್ ರಶೀದ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ.
12: ಶಭಾನಾ, ನಿಮಗೂ ಕೂಡ.
7: ತಮ್ಮ ದನಿಯ ಮೂಲಕ ಅಷ್ಟೇ ಅಲ್ಲ, ತಮ್ಮ ಬರಹದ ಮೂಲಕ ದೇಶದಾದ್ಯಂತ ಹೆಸರು ಮಾಡಿರುವಂತಹ ವ್ಯಕ್ತಿ ಅಬ್ದುಲ್ ರಶೀದ್ ಅವರು. ಹಾಲು ಕುಡಿದ ಹುಡುಗ, ಪ್ರಾಣ ಪಕ್ಷಿ, ಹೊತ್ತು ಗೊತ್ತಿಲ್ಲದ ಕಥೆಗಳು, ಲಾರ್ಡ್ ಕಾರ್ನ್ವಾಲಿಸ್ ಮತ್ತು ಕ್ವೀನ್ ಎಲಿಜಬೆತ್, ಅಂತಾರಾಷ್ಟ್ರೀಯ ಕುಂಬಳಕಾಯಿ, ಇಂತಹ ಕಥಾ ಸಂಕಲನಗಳು, ನನ್ನ ಪಾಡಿಗೆ ನಾನು, ನರಕದ ಕೆನ್ನಾಲಿಗೆಯಂತಹ ನಿನ್ನ ಬೆನ್ನ ಹುರಿ ಅನ್ನುವಂತಹ ಕವನ ಸಂಕಲನ, ಮಾತಿಗೂ ಆಚೆ, ಅಲೆಮಾರಿಯ ದಿನಚರಿ, ಕಾಲುಚಕ್ರ ಅನ್ನುವಂತಹ ಅಂಕಣ ಬರಹ ಸಾಹಿತ್ಯ, ಹೂವಿನ ಕೊಲ್ಲಿ ಅನ್ನುವಂತಹ ಕಾದಂಬರಿ, ಲಕ್ಷದ್ವೀಪ ಡೈರಿ ಅನ್ನುವಂತಹ ಸರಣಿ ಬರಹಗಳ ಮೂಲಕ ಮನೆ ಮಾತಾಗಿದ್ದಾರೆ ಅಬ್ದುಲ್ ರಶೀದ್ ಅವರು. ಅಷ್ಟೇ ಅಲ್ಲ, ಇದೇ ವರ್ಷ ಕೊಡಗು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಗೌರವವೂ ಕೂಡ ಅಬ್ದುಲ್ ರಶೀದ್ ಅವರಿಗೆ ಸಂದಿದೆ. ಅಂತರ್ಜಾಲ ಪತ್ರಿಕೆ ಕೆಂಡಸಂಪಿಗೆಯನ್ನು ಆರಂಭಿಸಿ ಅದರ ಸಂಪಾದಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಮತ್ತೊಂದು ಇಷ್ಟದ ಹವ್ಯಾಸ ಅಂತಂದರೆ ಫೋಟೋಗ್ರಫಿ.
10: ಕಾಡುಮೇಡು ಅಲಿತಾ ಜನಸಾಮಾನ್ಯರ ಜೊತೆ ಬೆರೀತಾ, ಕತೆ ಹೇಳ್ತಾ, ಕಥೆಯನ್ನು ಕೇಳ್ತಾ, ಒಟ್ಟಾರೆಯಾಗಿ ಅಲೆಮಾರಿ ಬದುಕನ್ನು ಸಾಗಿಸ್ತಾ ಇರುವಂತಹ ಅಬ್ದುಲ್ ರಶೀದ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ವರ್ಧಮಾನ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ

0: ಅವಲಂಬಿತವಾಗಿದೆ. ನನಗೆ ಯಾವುದೇ ರೀತಿಯ ಆ ಥರದ ಸಾಹಿತ್ಯಿಕ ಹಿನ್ನೆಲೆ ಇರಲಿಲ್ಲ, ಮಾಧ್ಯಮದ ಹಿನ್ನೆಲೆ ಇರಲಿಲ್ಲ, ಅಥವಾ ಛಾಯಾಗ್ರಹಣದ ಹಿನ್ನೆಲೆ ಇರಲಿಲ್ಲ. ಯಾವುದೇ ಹಿನ್ನೆಲೆ ಇಲ್ಲದ ಒಂದು ಸಾಧಾರಣ ಕುಟುಂಬದಿಂದ ಬಂದ ನಾನು ಎಲ್ಲವನ್ನು ಕುತೂಹಲದಿಂದ ನೋಡಿದೆ ಅಷ್ಟು. ಇದ್ಯಾಕೆ ನಾ ಟ್ರೈ ಮಾಡಬಾರ್ದು, ಇದ್ಯಾಕೆ ಮಾಡಬಾರ್ದು, ಇದೇಂಗೆ ಮಾಡಬಾರ್ದು ಅಂತ ಜಸ್ಟ್ ಒಂದು ಕುತೂಹಲ. ಬದುಕಿನಲ್ಲಿ ಎಲ್ಲ ಕೂಡ ಅದೇ ಥರದ ಒಂದು ಒಂದು ಮಗುವಿನ ಮನಸ್ಸಿರಬೇಕು ಮತ್ತು ಕುತೂಹಲ ಇರಬೇಕು. ಅಯ್ಯೋ ಏನಾಗಲ್ಲ ಆದರೂ ಪರವಾಗಿಲ್ಲ ಅನ್ನೋ ಒಂದು ಹುಂಬ ಧೈರ್ಯ ಇದ್ರೆ ಎಲ್ಲ ಆಗುತ್ತೆ.
1: ಎಸ್ ಸರ್, ಖಂಡಿತ ಅದು ನಿಮ್ಮನ್ನು ಸಂದರ್ಶಿಸ್ತಿರುವಂಥದ್ದು ನಿಜಕ್ಕೂ ಒಂದು ಖುಷಿ ಇದೆ. ಸರ್, ಮೊದಲನೇ ಪ್ರಶ್ನೆ, ನೀವು ನಿವೃತ್ತಿ ನಂತರ ಏನಿದೆ ಈ ಪಟ್ಟಣ ಅದನ್ನು ತೊರೆದ್ಬಿಟ್ಟು ಕಾಡು ಮೇಡ ಅಲಿತಾ ಕಾಡಲ್ಲೇ ಜೀವನವನ್ನು ಸಾಗಿಸ್ತಿದ್ದೀರಾ ಸರ್, ಹೇಗಿದೆ ನಿವೃತ್ತಿ ನಂತರ ಬದುಕು?
0: ಈಗ ನಿವೃತ್ತಿ ನಂತರ ನಾನು ಬಹಳ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಮೊದಲಿಗಿಂತ ಹೆಚ್ಚು ಬ್ಯುಸಿ. ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸಾಕಷ್ಟು ಸಮಯ ಇರ್ತಿತ್ತು, ಅಂದರೆ ಗೆಳೆಯರ ಜೊತೆ ಮಾತಾಡಲಿಕ್ಕೆ, ಓಡಾಡಲಿಕ್ಕೆ, ಸುಮ್ಮನೆ ನಿದ್ದೆ ಮಾಡಲಿಕ್ಕೆ ಎಲ್ಲ ಸ್ವಲ್ಪ ಜಾಸ್ತಿನೇ ಸಮಯ ಇದ್ದಂಗೆ ನನಗೆ ಈಗ ಅನ್ನಿಸ್ತಾ ಇದೆ. ಈಗ ಪ್ರತಿ ನಿಮಿಷನೂ ಕೂಡ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾನೇನು ಕೃಷಿಕ ಅಲ್ಲ, ಬೇಸಾಯದ ಹಿನ್ನೆಲೆ ಕೂಡ ನನಗಿಲ್ಲ. ಒಂದು ತೋಟ ಇದೆ ಮೈಸೂರಿಂದ ಸುಮಾರು ಒಂದು 35 ಕಿಲೋಮೀಟ್ರ್ ದೂರದಲ್ಲಿ ಒಂದು ತೋಟ ಇದೆ. ಸುಮಾರು 20 ವರ್ಷಗಳ ಹಿಂದೆ ನಾನು ಸುಮ್ಮನೆ ಹಿಂಗೆ ಇದೇ ಥರ ಒಂದು ಕ್ಯೂರಿಯಾಸಿಟಿ ಒಂಥರ ಹೀಗೆ ತಗೊಂಡಿದ್ದೆ, ಅದು ಸೀರಿಯಸ್ ಆಗಿ ತಗೊಂಡಿದ್ದೆ ಏನಲ್ಲ. ಈಗ ನಿವೃತ್ತಿ ಆದಮೇಲೆ ಅದನ್ನು ಸರಿ ಮಾಡ್ತಾ ಇದ್ದೀನಿ. ಸರಿ ಮಾಡ್ತಾ ಮಾಡ್ತಾ ಈಗ ಎಲ್ಲರೂ ಬಂದವರು ಕೂಡ ಇದೆಂಗೆ ಇಷ್ಟೆಲ್ಲ ಮಾಡಿಬಿಟ್ರಿ 1 ವರ್ಷದಲ್ಲಿ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಒಂಥರ ನಂಬಕ್ಕಾಗದ ಥರ ಆಶ್ಚರ್ಯ. ನನಗೇನು ಆಶ್ಚರ್ಯ ಆಗ್ತಾ ಇಲ್ಲ, ಯಾಕೆಂದರೆ ನಾನೇನು ತುಂಬ ಸೀರಿಯಸ್ ಆಗಿ ಅಷ್ಟೆಲ್ಲ ಎಫರ್ಟ್ ಹಾಕಿ ಏನು ಮಾಡಿಲ್ಲ. ಸಹಜವಾಗಿ ಅಲ್ಲಿ ಮರಗಳು ಬೆಳೀತಾ ಇದೆ, ಗಿಡಗಳು ಬೆಳೀತಾ ಇದೆ, ಹೂಗಳು ಅರಳ್ತಾ ಇದೆ, ಎಲ್ಲ ಅವುಗಳಷ್ಟೇ ಸಹಜವಾಗಿ ಹೇಳಿದೆ. ನಾವೇ ನೀರು ಕೊಡ್ತೀವಿ, ಒಂದಿಷ್ಟು ಗೊಬ್ಬರ ಕೊಡ್ತೀವಿ, ಪ್ರೀತಿಯಿಂದ ಮಾತಾಡಿಸ್ತೀವಿ. ನಾಟಿ ಕೋಳಿ ಸಾಕ್ತಾ ಇದ್ದಾರೆ, ಅವುಗಳು ಮೊಟ್ಟೆ ಹಾಕುತ್ತೆ, ಅಲ್ಲಿ ಬಹಳ ಸಹಜವಾಗಿರೋದ್ರಿಂದ ಅಲ್ಲಿ ನಾನು ಇನ್ನಷ್ಟು ಖುಷಿಯಲ್ಲಿದ್ದೀನಿ. ಮರಗಿಡ, ಪಕ್ಷಿಗಳು, ಕೋಳಿಗಳು, ಬೆಕ್ಕುಗಳು, ಆಮೇಲೆ ಕೋಳಿಗಳನ್ನು ಹಿಡಿಲಿಕ್ಕೆ ಬರುವ ಮುಂಗುಸಿಗಳು, ಆಮೇಲೆ ತೆಂಗಿನಕಾಯಿ ಅಥವಾ ಮಾವಿನ ಹಣ್ಣು ಕದಿಲಿಕ್ಕೆ ಬರುವ ಮಂಗಗಳು, ಹಾವುಗಳು, ಕಪ್ಪೆಗಳು ಎಲ್ಲ ಇದೆಯಲ್ಲ, ಆ ಎಲ್ಲ ದೊಡ್ಡ ಒಂದು ಜೀವಜಾಲವನ್ನು ಬಹಳ ಹತ್ತಿರದಿಂದ ನೋಡ್ತಾ ಇರೋದ್ರಿಂದ, ಇಲ್ಲಾದರೆ ಏನು ಕಟ್ಟಡ, ಗೋಡೆಗಳು, ಕಿಟಕಿಗಳು ಅಲ್ವಾ, ಸಮಯ, ಟೈಮ್ ಟೇಬಲ್ಗಳು, ಆ ಥರದ್ದೆಲ್ಲ ನೂರಾರು ನಿಯಂತ್ರಣಗಳು, ಮಿತಿಗಳೆಲ್ಲ ಅಲ್ಲಿ ಏನಿಲ್ಲ. ನಾವು ಹೆಂಗಿದ್ದೀವೋ ಹೆಂಗಿರ್ಬೋದಾ ಹಂಗೆ, ಮಿತಿಗಳೇ ಇಲ್ಲ.
1: ಇನ್ನೊಂದು ಬದುಕನ್ನ ಬಹಳ ಅಚ್ಚರಿಯಿಂದಾನೇ ಅರ್ಥ ಮಾಡ್ಕೊಳ್ತಿದ್ದೀರಾ, ಅದರೊಟ್ಟಿಗೆ ಬದುಕ್ತಾ ಇದ್ದೀರಾ. ಸರ್, ಆಕಾಶವಾಣಿ ಅಂತಂದ್ರೆ ಏನನ್ಸುತ್ತೆ ನಿಮ್ಗೆ, ಏನೇನು ಆಕಾಶವಾಣಿ ಕೊಟ್ಟಿದೆ ಸರ್, ಯಾವೆಲ್ಲ ಅನುಭವಗಳನ್ನ ನೀವು ನೆನಪಿಸ?
0: ಅಂದ್ರೆ ಆಕಾಶವಾಣಿ ಬಗ್ಗೆ ನನಗೆ ಏನು ಆ ಥರದ ಯಾವುದೇ ಜ್ಞಾನ ಇರಲಿಲ್ಲ ನಮ್ಮ ಬಾಲ್ಯದಲ್ಲಿ. ಯಾಕಂದ್ರೆ ನಾವು ಕೊಡಗಲ್ಲಿ ಇದ್ದಿತ್ತು, ಕೊಡಗಲ್ಲಿ ಯಾವುದೇ ಆಕಾಶವಾಣಿ ಕೇಂದ್ರಗಳು ಕೇಳಿಸ್ತಾ ಇರಲಿಲ್ಲ. ತುಂಬಾ ಮರದ ಮೇಲೆ ಎಲ್ಲ ಆ್ಯಂಟೆನಾ ಹಾಕಿಟ್ಟಿದ್ದರೆ ಯಾವುದು ಧಾರವಾಡ ಅಥವಾ ಗುಲ್ಬರ್ಗ ಈ ಥರದ ದೂರದ ಸ್ಟೇಷನ್ಗಳು ಕ್ಷೀಣ ಧ್ವನಿಯಲ್ಲಿ ಕೇಳ್ತಾ ಇತ್ತು. ಅದು ಬಿಟ್ಟರೆ ಶಾರ್ಟ್ ವೇವಲ್ಲಿ ನಮಗೆ ಕೆಲವು BBC ಆಗಲಿ ಅಥವಾ ಯಾವುದು ರೇಡಿಯೋ ಸಿಲೋನ್ ಅಥವಾ ರಷ್ಯಾದ ಮಾಸ್ಕೋ, ರೇಡಿಯೋ ಮಾಸ್ಕೋ ಇತ್ಯಾದಿ ಕೇಂದ್ರಗಳು ನಮಗೆ ಬಹಳ ಕಷ್ಟಪಟ್ಟರೆ ಮಾತ್ರ ಸಿಗ್ತಾ ಇದ್ದಿದ್ದು. ಹಂಗಾಗಿ ರೇಡಿಯೋ ಅಂದರೆ ನಮಗೇನೋ ಒಂದು ಅಚ್ಚರಿ ಅಥವಾ ಒಂದು ನಿಗೂಢವಾಗಿತ್ತು. ಆಮೇಲೆ ಅದೇ ಆ ಹಿನ್ನೆಲೆಯಲ್ಲಿ ಬಂದಿದ್ದು ನಾನು ಆಕಾಶವಾಣಿಗೆ ಕೆಲಸಕ್ಕೆ ಸೇರಿದ ಮೇಲೆ, ಅಂದರೆ 36 ವರ್ಷಗಳು, ಈಗ 37 ವರ್ಷ ಆಯಿತು. ಸೇರಿದ ಮೇಲೆ ಆಕಾಶವಾಣಿಯ ಸ್ಟುಡಿಯೋದೊಳಗೆ ಕಾಲಿಟ್ಟ ಮೇಲೆ ರೇಡಿಯೋ ಏನು ಅಂತ ಗೊತ್ತಾಯಿತು. ಆಮೇಲೆ ನನ್ನ ಭಾಷೆ ಕೂಡ ಹೆಂಗೆ ಹೆಂಗೋಯಿತ್ತು, ಎಲ್ಲ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕ್ಕೂ ಕೂಡ ಬರ್ತಿರಲಿಲ್ಲ. ಅದನ್ನು ನಾನು ಅಯ್ಯೋ ನಂಗೆ ಬರ್ತಾ ಇಲ್ಲ, ನಾನು ಪ್ರೋಗ್ರಾಮೇ ಮಾಡಲ್ಲ, ನನಗೆ ಹಿಂಗೆ ಇರ್ತೀನಿ ಅಂತಂದಿದ್ರೆ ಹಂಗೆ ಇರ್ತಿದ್ನ ಏನೋ, ಇಲ್ಲ ಅದ್ಯಾಕೆ ಬರಲ್ಲ ನೋಡೋಣ ಅಂಥೇಳಿ ಅದೇನು ತುಂಬ ಕಷ್ಟಪಟ್ಟೇನು ರೂಢಿಸ್ಕೊಂಡಿಲ್ಲ. ತುಂಬ ಸಹಜವಾಗಿ ಸಲೀಸಾಗಿ ಬಂತು. ಮಂಗಳೂರು ಆಕಾಶವಾಣಿಗೆ ಸೇರಿದೆ, ಅಲ್ಲೊಂದು 12 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಬೋರ್ ಆಗಿದ್ದಾಗ ನನಗೆ ಇಲ್ಲಿ ಮೇಘಾಲಯದಲ್ಲಿ ಸುದ್ದಿ ವಿಭಾಗದಲ್ಲಿ ಒಂದು ಕೆಲಸ ಖಾಲಿ ಇದೆ ಅಂತ ಬಂತು. ನಾನು ಅದನ್ನು ಡೆಪ್ಯುಟೇಷನ್ ಮೇಲೆ ಅಪ್ಲೈ ಮಾಡಿದೆ. ಅಲ್ಲಪ್ಪ ಯಾರು ಹೋಗೋದಲ್ಲಿ ನೀನು ಹೆಂಗೆ ಹೋಗ್ತೀಯ ಅಷ್ಟು ದೂರ, ಅಲ್ಲಿ ಹೆಂಗೆಂಗೋ ಇದೆ ಜೀವನ ಅಂತೆಲ್ಲ ಹೇಳಿದ್ರು. ನೋಡೋಣ ಅಂತೇಳಿ ಅಲ್ಲಿ ಹೋಗಿ ಕೆಲಸ ಮಾಡಿದೆ. ಮಾಡಿದ್ಮೇಲೆ ಪುನಃ ಇಲ್ಲಿ ಮೈಸೂರಿಗೆ ಬಂದೆ, ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಬಿಸಿಲು ಹೆಂಗಿರ್ತೀಯ ಹೇಗಿರ್ತೀಯ ಅಂತ ಕೇಳಿದ್ರು. ಅದೇನು ಜಾಸ್ತಿ ಇದ್ದೆ, ಖುಷಿಯಲ್ಲೇ ಇದ್ದೆ. ಅಲ್ಲೂ ಕೂಡ ಕಾರ್ಯಕ್ರಮಗಳನ್ನ ಮಾಡಿದೆ. ಮಡಿಕೇರಿಗೆ ಹೋದೆ, ಅಲ್ಲಿದ್ದೆ. ಆಮೇಲೆ ಲಕ್ಷದ್ವೀಪಕ್ಕೆ ಹೋದೆ. ಲಕ್ಷದ್ವೀಪಕ್ಕೆ ಹೋಗಿದ್ದಂತೂ ನನ್ನ ಜೀವನದ ಬಹಳ ಅಮೂಲ್ಯವಾದ, ಆಮೇಲೆ ಬಹಳ ನನ್ನ ಮೇಲೆ ಪರಿಣಾಮ ಬೀರಿದಂಥ ಒಂದು ಜಾಗ. ಅಲ್ಲೂ ಕೂಡ ಇದ್ದೆ. ಅಲ್ಲಿ ಹಿಂಗೆ 2 ವರ್ಷ ಹೆಂಗಿರ್ತೀಯ ಆ ದ್ವೀಪದಲ್ಲಿ, ಸಮುದ್ರದ ನಡುವಲ್ಲಿ ಹೆಂಗಿರ್ತೀಯ ಅಂತ ಚೆನ್ನಾಗೇ ಇದ್ದೆ. ಅಲ್ಲಿ ಮಲಯಾಳ ನನಗೆ ಕಲಿತು ಮಲಯಾಳದಲ್ಲೂ ಕೂಡ ಕಾರ್ಯಕ್ರಮ ಮಾಡಿದ್ದೀನಿ.

0: ಬಹಳ ಸಹಜವಾಗಿ ಅಂದರೆ ಏನು ಪಾಂಡಿತ್ಯ ಅಥವಾ ಓದು ಅಥವಾ ಆ ಥರದ ಸಂಶೋಧನೆ ಆ ಥರದ್ದೇನು ಕಷ್ಟಪಟ್ಟು ಮಾಡಿದ್ದ ಕೆಲಸಗಳೆಲ್ಲ ತುಂಬ ಸಹಜವಾಗಿ ಅಗತ್ಯ ಬಿದ್ದಾಗ ಇನ್ನೇನು ಅನಿವಾರ್ಯವಾಗಿ ಮಾಡಿದಂಥ ಕೆಲಸಗಳು ಬಹಳ ಖುಷಿ ಕೊಟ್ಟ ಕೆಲಸ ರೇಡಿಯೋದಲ್ಲಿ. ಆಮೇಲೆ ರೇಡಿಯೋದಲ್ಲಿ ನಂಗೆ ತುಂಬ ಖುಷಿಯಾಗಿದ್ದು ಅಂತಂದರೆ ಯಾರು ರೇಡಿಯೋವನ್ನು ಬಹಳ ಪ್ರೀತಿಸ್ತಾರೋ ಅವ್ರಿಗಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ರು, ಯಾರು ರೇಡಿಯೋವನ್ನು ಮಾತ್ರ ನಂಬ್ಕೊಂಡಿದ್ದಾರೋ ಅವ್ರಿಗಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ವು. ಈಗ ನಾವು ಕವನ ಓದೋದು ಅಥವಾ ಕತೆ ಓದೋದು ಚಿಂತನ ಓದೋದು ಅವ್ರು ಮಾತ್ರ ಏನು ಮಾಡ್ತಾರೆ, ಅವ್ರಿಗೆ ಮಾತ್ರ ನಾವು ಕಾರ್ಯಕ್ರಮ ಮಾಡಿದ್ರೆ ಆ ಕಾರ್ಯಕ್ರಮ ಪ್ರಸಾರ ಆದಾಗ ಮಾತ್ರ ರೇಡಿಯೋ ಆನ್ ಮಾಡಿಬಿಟ್ಟು ಆಮೇಲೆ ಆಫ್ ಮಾಡಿಬಿಡ್ತಾರೆ, ಉಳಿದ ಸಮಯದಲ್ಲಿ ಕೇಳಲ್ಲ. ಇವರಾದರೆ 24 ಗಂಟೆನೂ ರೇಡಿಯೋ ಕೇಳುವವರಿಗೆ ಅವ್ರದ್ದೇ ಧ್ವನಿ ರೇಡಿಯೋದಲ್ಲಿ ಬಂದಾಗ ಎಷ್ಟು ಖುಷಿಯಾಗುತ್ತೆ ಅನ್ನೋದು, ನಂದೇ ಧ್ವನಿ ರೇಡಿಯೋದಲ್ಲಿ ಬಂದಾಗ ನನಗೆ ಎಷ್ಟು ಖುಷಿಯಾಯ್ತಲ್ಲ, ಆಗ ನಂಗೆ ಅನ್ನಿಸ್ತು ಅವ್ರದ್ದೇ ಧ್ವನಿ ರೇಡಿಯೋದಲ್ಲಿ ಬಂದಾಗ ಎಷ್ಟು ಖುಷಿಯಾಗ್ಬೋದು ಅಂತ. ಖುಷಿಪಟ್ಟರು, ರೇಡಿಯೋದ ಜೊತೆ ಗುರುತಿಸ್ಕೊಂಡ್ರು, ಹಾಗೆ ಭಾಳ ಖುಷಿಯ ಕೆಲಸ ಅದು.
1: ನಿಮಗೆ ಆಕಾಶವಾಣಿ ಸಾಕಷ್ಟು ಅನುಭವ ಕೊಟ್ಟಿದೆ ಸರ್. ನೀವೊಬ್ಬ ಬರಹಗಾರ ಅಂತ ಅನ್ಕೊಂಡು ನಿಮ್ಗೆ ಯಾವಾಗ ಅನ್ನಿಸ್ತು ಸರ್, ಮತ್ತೆ ನಿಮ್ಗೆ ಯಾಕೆ ಬರಿಬೇಕು ಅಂತ ಅನ್ನಿಸ್ತು? ಯಾಕಂದ್ರೆ ನೀವು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಸಾಹಿತ್ಯದಲ್ಲಿ ನಿರಂತರವಾಗಿ ತೊಡಗಿಸ್ಕೊಂಡ್ರಿ, ಹಂಗಾಗಿ ಓದುಗಳಾಗಿ ಸಹಜವಾಗಿ ಅನ್ಸುತ್ತೆ. ನಿಮ್ಗೆ ಹೇಗ್ ಗೊತ್ತಾಯ್ತು ನಾನೊಬ್ಬ ಬರಹಗಾರ ಅಂತ?
0: ಅಂದರೆ ನಾನು 9ನೇ ಕ್ಲಾಸಲ್ಲಿ ಇರುವಾಗ ಬರೀಲಿಕ್ಕೆ ಶುರು ಮಾಡಿದೆ. ಒಂದು ಘಟನೆ ಇದೆ, ಆ ಘಟನೆ ನಾನು ಯಾರಿಗೂ ಇಲ್ಲಿ ತನಕ ಹೇಳಲಿಲ್ಲ, ಈಗ ಅದನ್ನು ಹೇಳ್ತೀನಿ. ನಮ್ಮೂರಿಂದ ಸ್ಕೂಲು ಸ್ವಲ್ಪ ಒಂದು ಕೊಯನಾಡು ಅನ್ನೋ ಊರು ಕೊಡಗಲ್ಲಿ, ಅಲ್ಲಿಂದ ಸಂಪಾಜಿಯಲ್ಲಿ ನಮ್ಮ ಸ್ಕೂಲ್ ಇತ್ತು, ನಡ್ಕೊಂಡು ಹೋಗ್ಬೋದು. ಆದರೆ ನಾನು ಸ್ವಲ್ಪ ದಿಮಾಕ್ ಮಾಡಿಕೊಂಡು ಬಸ್ ಪಾಸ್ ಮಾಡಿಸ್ಕೊಂಡಿದ್ದೆ ನಮ್ಮ ಅಪ್ಪನ ಹತ್ರ ಹೇಳ್ಬಿಟ್ಟು. ಪಾಪ, ನಮ್ಮಪ್ಪ ಮಡಿಕೇರಿಗೆ ಹೋಗ್ಬಿಟ್ಟು ನನಗೆ ಬಸ್ ಪಾಸ್ ಮಾಡಿಕೊಟ್ಟಿದ್ರು. ಆ ಬಸ್ನವರಿಗೆಲ್ಲ ಸಿಟ್ಟು, ಇವನು ಇಷ್ಟು ಹತ್ರ ಸ್ಕೂಲ್ ಇರುವಾಗ, ಅದು ಹತ್ರ ತುಂಬ ಹತ್ರ ಏನಲ್ಲ, ಒಂದು 4 ಕಿಲೋಮೀಟ್ರ್ ಇತ್ತು. ಅದೆಲ್ಲ ಮಕ್ಕಳು ನಡ್ಕೊಂಡು ಹೋಗ್ತಾರೆ, ಎಲ್ಲರ ಮಕ್ಕಳ ಥರ ನಡ್ಕೊಂಡು ಹೋದರೆ ಇವನಿಗೇನಾಗುತ್ತೆ ಅಂತೇಳಿ ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಆದರೆ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಕೆಲವು ಕಡೆ ಬಸ್ ನಿಲ್ಲಿಸ್ತಾ ಇದ್ರು. ನಿಲ್ಲಿಸ್ತಾ ಇದ್ದಿದ್ದು ಯಾಕೆ ಅಂತಂದರೆ ಅಲ್ಲಿ ಬಸ್ ಹತ್ತುವ ಮಕ್ಕಳಿದೆಯಲ್ಲ, ಅವ್ರ ಮನೆಯಿಂದ ಸೌದೆ ಆಮೇಲೆ ಮೆಣಸಿನಕಾಯಿ ಆಮೇಲೆ ಸೌತೆಕಾಯಿ ಇತ್ತೆಲ್ಲ ತಂದು ಡ್ರೈವರಿಗೆ ಕಂಡಕ್ಟರಿಗೆ ಕೊಡ್ತಿದ್ರು, ಮನೆಯಿಂದ ತಂದು ಕೊಡ್ತಾಯಿದ್ರು. ಸೊ ಅವ್ರಿಗೆ ಬೇಕಾಗಿ ಅವನು ಬಸ್ ನಿಲ್ಲಿಸ್ತಾ ಇದ್ರು. ಹೌದು, ನಮಗೆ ಪಾಸ್ ಮಾಡಿ ದುಡ್ಡು ಕೊಟ್ಟು ಪಾಸ್ ಮಾಡಿದ್ರು ಬಸ್ ನಿಲ್ಲಿಸ್ತಾ ಇರಲಿಲ್ಲ. ಸೊ ಸ್ಕೂಲಿಗೆಲ್ಲ ಕ್ಲಾಸಿಗೆಲ್ಲ ಲೇಟ್ ಆಗ್ತಾಯಿತ್ತು. ಸೊ ನನಗೆ ಸಿಟ್ಟು ಬಂತು, ನಾನೇನು ಮಾಡಿದೆ, ಡಿಪೋ ಮ್ಯಾನೇಜರಿಗೆ ಒಂದು ಕಂಪ್ಲೇಂಟ್ ಬರೆದೆ. ಡಿಪೋ ಮ್ಯಾನೇಜರಿಗೆ ಒಂದು ಕಂಪ್ಲೇಂಟ್ ಬರೆದು ಈ ಥರ ನಿಮ್ಮ KSRTC ಇವರು ಈ ಥರ ಮಾಡ್ತಾಯಿದ್ದಾರೆ, ಅದೆಲ್ಲ ಪದಗಳು ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ, ಪಕ್ಷಪಾತ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಬಸ್ ಪಾಸ್ ಕೊಟ್ಟು ದುಡ್ಡು ಕೊಟ್ಟವರಿಗೆ ಬಸ್ ನಿಲ್ಲಿಸೋದಿಲ್ಲ, ಯಾರಾದರೂ ಸೌದೆ ಆಮೇಲೆ ಸೌತೆಕಾಯಿ ಮೆಣಸಿನಕಾಯಿ ತರಕಾರಿ ಎಲ್ಲ ಕೊಟ್ಟರೆ ಲಂಚ ಕೊಟ್ಟರೆ ನಿಲ್ಲಿಸ್ತಾರೆ, ಇದು ಅನ್ಯಾಯ ಆಗ್ತಾ ಇದೆ, ಇದರ ವಿರುದ್ಧ ನೀವು ಕ್ರಮ ತಗೊಳ್ಳಿ ಅಂತೇಳಿ ಒಂದು ಬರೆದೇ ಬಿಟ್ಟು ಪೋಸ್ಟ್ ಮಾಡಿಬಿಟ್ಟೆ ಯಾರಿಗೆ, ಡಿಪೋ ಮ್ಯಾನೇಜರಿಗೆ ಯಾರಿಗೋ. ಅದೇನಾಯ್ತು, ಅದರಲ್ಲಿ ದೊಡ್ಡ ವಿಷಯ ಆಗೋಯಿತು ಡಿಪೋದಲ್ಲಿ. ಪಾಪ ಡ್ರೈವರ್ ಮೇಲೆ ಆ್ಯಕ್ಷನ್ ತಗೊಂಡ್ರು, ಆ್ಯಕ್ಷನ್ ತಗೊಂಡು ಅವನ ರೂಟ್ ಚೇಂಜ್ ಮಾಡಿಬಿಟ್ರು. ಆಗ ಅವನಿಗೆ ಸಿಟ್ಟು ಬಂತು, ಅವನಿಗೆ ಒಳ್ಳೆ ರೂಟ್ ಅಲ್ಲ, ದಿನ ತರಕಾರಿ ಅದೇ ಸಿಗ್ತಾಯಿತ್ತಲ್ಲ, ಯಾರಿದು ನನ್ನ ಮೇಲೆ ಕಂಪ್ಲೇಂಟ್ ಬರೋದು, ಅಲ್ಲಿ ಹೇಳಿಬಿಟ್ಟಿದ್ದಾರೆ, ಇಷ್ಟು ಸಣ್ಣ ಹುಡುಗ ಅಷ್ಟು ಚೆನ್ನಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ, ಇಷ್ಟು ಜೋರಿದಾನ ಇವನು ಅಂತೇಳಿ ಅವನಿಗೊಂಥರ ನನ್ನ ಮೇಲೆ ಒಂಥರ ಭಯ ಸಿಟ್ಟೂ ಇದೆ, ಒಂಥರ ಕುತೂಹಲ, ಅವನಿಗೂ ಕೂಡ ಅವ್ನು ಕುತೂಹಲ, ಈ ಸಣ್ಣ ಹುಡುಗ ಪುಟಾಣಿ ಹುಡುಗ ಹಿಂಗೆಲ್ಲ ಕೆಲಸ ಮಾಡಿದ್ದಾನಲ್ಲ ಅಂತ. ಆಗ ನನಗೆ ಗೊತ್ತಾಗಿದ್ದು ಬರಹಕ್ಕೆ ಅಥವಾ ಬರವಣಿಗೆ ಒಂಥರ ಶಕ್ತಿ ಇರುತ್ತಲ್ಲ ಅದು ಅಂತ. ಅಲ್ಲಿಂದ ನನಗೆ ಬೇರೆ ಬೇರೆ ಥರ ಈ ಥರ ಬೇರೆ ಸಣ್ಣ ಸಣ್ಣ ಲೇಖನ ಬರೆಯೋದು, ಕವಿತೆ ಬರೆಯೋದು ಹಂಗೆ ಶುರು ಆಗಿದ್ದದು. ಹಾಗಾಗಿ ಒಂಥರ ಬರವಣಿಗೆ ಅಂದರೆ ಆ ಥರ, ಅದಲ್ಲದೆ ಬೇರೆ ಸ್ಫೂರ್ತಿಗಿರ್ತಿಯಲ್ಲ, ಅದು ಬರ್ತಾ ಬರ್ತಾ ಬೇರೆಯವ್ರನ್ನ ಓದಕ್ಕೆ ಶುರು ಮಾಡಿದೆ. ಕನ್ನಡದ ಬರಹಗಾರರು ನಮ್ಮ ಸ್ಕೂಲಲ್ಲಿ ಲೈಬ್ರರಿಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳೆಲ್ಲ ಇತ್ತು, ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಗಡತಿ, ಆಮೇಲೆ ಯಾರು MK ಇಂದಿರಾ ಅವರ ಕಾದಂಬರಿಗಳು, KT ಗಟ್ಟಿ ಅವರ ಪುಸ್ತಕಗಳು, ಆ ಥರದ ಪುಸ್ತಕಗಳು ನಮ್ಗೆ ಬಹಳಷ್ಟು ಓದಲಿಕ್ಕೆ ಸಿಕ್ಕಿದ್ರಿಂದ ಒಂಥರ ಹೊಸ ಲೋಕನೇ ತೆರೆದಂಗಾಯ್ತು, ನಮ್ಗೆ ತೆರ್ಕೊಳ್ತು. ಒಳ್ಳೊಳ್ಳೆ ಮೇಷ್ಟ್ರುಗಳು ಸಿಕ್ಕಿದ್ರು ಹೈಸ್ಕೂಲಲ್ಲಿ ಓದುವಾಗ, PUC ಓದ್ತಾ ಇರುವಾಗ, ಏ ನೀ ಬರೀ ನಿನ್ನ ಅಕ್ಷರ ಸರಿ ಮಾಡ್ಕೊ, ವ್ಯಾಕರಣ ಸರಿ ಮಾಡ್ಕೊ, ಭಾಳ ಒಳ್ಳೆ ಚೆನ್ನಾಗಿ ಬರೀತೀಯ ನೀನು, ಆದರೆ ಓದು ಅಂತ ಓದಿಸಿದ್ರು ತುಂಬ. ಅದೆಲ್ಲ ನಾನು ಬರೀಲಿಕ್ಕೆ ಕಾರಣ ಆಯಿತು ಅಂತ.
1: ಓದುವಂತಹ ಸಂದರ್ಭದಲ್ಲಿ ನಿಮ್ಮ ಗುರುಗಳು ಯಾರಾದರೂ ಅಥವಾ ಈ ಸಾಹಿತ್ಯ ಪರಂಪರೆಯಲ್ಲಿರುವಂತಹ ಹಿರಿಯ ಬರಹಗಾರರು ಇವರೆಲ್ಲ ಬೆನ್ತಟ್ಟಿ, ಇಲ್ಲ ನೀನು ಹಿಂಗ್ ಬರೆದ್ರೆ ಚೆನ್ನಾಗಿರುತ್ತೆ ಹೀಗ್ ಬರೀ ಅಂತ ಅನ್ಕೊಂಡು?
0: ಅಲ್ಲ, ಓದ್ತಾ ಇರುವಾಗ ಹೈಸ್ಕೂಲ್ ಹೋದಾಗ ಒಬ್ರು ಗೋಪಾಲಕೃಷ್ಣ ಭಟ್ ಅಂತ ಒಬ್ರು ಮೇಷ್ಟ್ ಇದ್ರು, ಅವ್ರದ್ದು ಈಗಲೂ ಕೂಡ ನನಗೆ ನೆನಪಾಗುತ್ತೆ. ಅವರು ನನ್ನ ಕೈಯಿಂದ ಕಂಪಲ್ಸರಿ ಕವಿತೆ ಬರೆಸ್ತಾ ಇದ್ರು, ಅಂದರೆ NCC ಕಂಪಲ್ಸರಿ, ಸ್ಕೌಟ್ಸ್ ಗೈಡ್ಸ್ ಎಲ್ಲ ಕಂಪಲ್ಸರಿ ಇದೆಯಲ್ಲ, ಆ ಥರ ನೀನು ಬರೀಲೇಬೇಕು ಅಂತೇಳಿ ಕಂಪಲ್ಸರಿ ಕವಿತೆ ಬರೆಸ್ತಾ ಇದ್ರು. ಬರೆಸಿ ಅದು ಚೆನ್ನಾಗಿದೆ ಅಂತ ಹೇಳುವಾಗ ಪತ್ರಿಕೆ

0: ಪತ್ರಿಕೆಗಳಿಗೆ ಅವರೇ ಕಳಿಸ್ತಾ ಇದ್ರು
1: ಹ್ಮ್ ಹ್ಮ್
0: ಆ ಥರ ಮೇಷ್ಟ್ರು. ಆಮೇಲೆ ಪಿ ಯು ಸಿ ಓದ್ತಾ ಇರುವಾಗ ಶ್ರೀಧರ ಆರಾಧ್ಯ ಅಂತ ಒಬ್ರು
1: ಹ್ಮ್
0: ಮೇಷ್ಟ್ ಇದ್ರು,
1: ಹ್ಮ್
0: ಅವರ ಲೈಬ್ರರಿಯಲ್ಲಿ ಬಹಳ ಒಳ್ಳೊಳ್ಳೆ ಪುಸ್ತಕಗಳಿದ್ವು. ನಾನು ಇಂಗ್ಲೀಷಿನ ಪುಸ್ತಕಗಳು, ಕನ್ನಡದ ಒಳ್ಳೊಳ್ಳೆ ಪುಸ್ತಕಗಳು, ತೇಜಸ್ವಿ ಆಗಲಿ, ಮಹಾದೇವ ಆಗಲಿ, ಅಥವಾ ಲಂಕೇಶ್ ಆಗಲಿ, ಅನಂತಮೂರ್ತಿ ಆಗಲಿ, ಮಾಸ್ತಿ ಆಗಲಿ, ಆ ಥರದ ಅಂದರೆ ತುಂಬ ಪ್ರಚಲಿತ ಅಲ್ಲದ ಆದರೆ ಭಾಳ ಒಳ್ಳೊಳ್ಳೆ ಲೇಖಕರೆಲ್ಲ ಇದಾರಲ್ಲ ಅಂಥವ್ರನ್ನೆಲ್ಲ ಅವರ ಮನೆಯ ಲೈಬ್ರರಿಯಲ್ಲಿ ಅವ್ರ ಪುಸ್ತಕ ಕೊಟ್ಟು ಓದಿಸ್ತಾ ಇದ್ರು, ಬರೆಸ್ತಾ ಇದ್ರು. ಕ್ರೈಸ್ಟ್ ಕಾಲೇಜ್ ಕನ್ನಡ ಸಂಘಕ್ಕೆ ಚೆನ್ನಾಗಿ ಬರೀತೀಯ, ಕವನ ಬರೀತೀಯ ಅಂತೇಳಿ ಅಲ್ಲಿಗೆ ಸ್ಪರ್ಧೆಗೆ ಕಳಿಸಿದ್ರು. ಅಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ಅದು.
1: ಸರ್, ಆ
0: ನಾನೊಂದು
1: ಕ್ರೈಸ್ಟ್ ಕಾಲೇಜ್ ಕವಿತೆದು ಒಂದೇನೋ ಸ್ವಾರಸ್ಯ ಇದೆಯಲ್ಲ ನಿಮ್ಮ ಕವಿತೆಯಲ್ಲಿ, ಏನೋ ಯಾವ ಭಾವವೂ ಇಲ್ಲ ಅಂತಂದಾಗ ಅದೆಲ್ಲೋ ನಾನು ಓದಿದ್ದು ನೆನಪು ಅದು.
0: ಅದು ನಮ್ಮ ಮನೆಯಲ್ಲಿ ಒಂದು ಈ ರಸ್ತೆಯಲ್ಲಿ ಕೋಳಿ ಮರಿ ಮಾರ್ಕೊಂಡು ಹೋಗ್ತಾರಲ್ಲ, ಕೋಳಿ ಮರಿ, ಪುಟ್ಟ ಪುಟ್ಟ ಕೋಳಿ ಮರಿಗಳು, ಆ ಥರ ಒಂದು ಕೋಳಿ ಮರಿಯನ್ನು ತಂದು ಸಾಕಿದ್ದು. ಅದೇನು ಕೋಳಿ ಸಾಕಿದ ಕೋಳಿ ಮರಿ ಅಲ್ಲ, ನಾವು ಸಾಕಿದ ಕೋಳಿ ಮರಿ, ನನ್ನ ತಂಗಿಯೆಲ್ಲ ಸಾಕಿದ್ದು ಅದನ್ನು. ಅಂದರೆ ಮುದ್ದಾಗಿ ಬೆಳೀತಾ ಇತ್ತು, ಅದು ಇನ್ನೇನು ಬೆಳೆದು ಅದು ದೊಡ್ಡದಾಗ್ಬಿಡ್ತು. ದೊಡ್ಡದಾದಾಗ ಏನು ಮಾತಾಡ್ಕೊಳ್ಳೋದು ಕೇಳಿಸ್ತು ನನಗೆ, ಇದನ್ನು ಕಟ್ ಮಾಡ್ತಾರೆ ಅಂತ ಕೇಳಿಸ್ದಾಗ ನನಗೊಂಥರ ಟೆನ್ಷನ್, ನನಗಿಂತ ಟೆನ್ಷನ್ ನನ್ನ ತಂಗಿಗೆ ಭಾಳ ಟೆನ್ಷನ್ ಆಗಿತ್ತು. ನಾನು ಪ್ರೀತಿಯಿಂದ ಸಾಕಿದ ಕೋಳಿಯನ್ನು ಈ ಥರ ಅದು ಅದನ್ನು ಕಟ್ ಮಾಡ್ತಾರಲ್ಲ ಅಂತ ಬಹಳ ಬೇಜಾರಲ್ಲಿದ್ಲು ಅವಳು. ಅದೊಂಥರ ನನಗೆ ಫೀಲ್ ಆಗಿತ್ತು. ಸೊ ಒಂದು ಕವಿತೆ ಬರೆದು ನಮ್ಮ ಮೇಷ್ಟಿಗೆ ತೋರಿಸು. ನೀವು ಅವ್ರು ಹೇಳಿದ್ರು ಕವಿತೆ ಭಾಳ ಚೆನ್ನಾಗಿದೆ, ವಸ್ತುನೂ ಭಾಳ ಚೆನ್ನಾಗಿದೆ, ಆದರೆ ನಿನಗೆ ದುಃಖ ಆದ ಫೀಲಿಂಗ್ಸೇ ಅಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಅವ್ರು ಅಂದರು. ಅಯ್ಯೋ ಇನ್ನು ಯಾರ ಫೀಲಿಂಗ್ಸ್ ಯಾರು ತರೋದು, ಫುಲ್ ಕವನನ ಚೇಂಜ್ ಮಾಡಿ ಯಾರು ಫೀಲಿಂಗ್ಸ್ ತರೋದು ಅಂತೇಳಿ ನಾನು ಸ್ಟಾರ್ಟಿಂಗಲ್ಲೇ ಹಾ ಅಂತ ಒಂದು ಒಂದು ಒಂದೇ ಒಂದು ಅಕ್ಷರ ಹಾ ಅದೊಂದು ದಿನ ಅಂತ ಶುರು ಆಗಿತ್ತು ಆ ಕವಿತೆ. ಹಾ ಅದೊಂದು ದಿನ ಅಂತ ಒಂದು ಹಾ ಅನ್ನೋದನ್ನು ಮಾತ್ರ ಸೇರಿಸಿ ಅಲ್ಲಿಗೆ ಫೀಲಿಂಗ್ ತಂದುಬಿಟ್ಟೆ. ಏ ಭಾಳ ಜನ ಇದೆಯಾ ಕಣಯ್ಯ ನೀನು, ನೀನು ಪೂರ್ತಿ ಕವನ ಚೇಂಜ್ ಮಾಡೋ ಸೋಮಾರಿತನ ನಿಂಗೆ, ಬರೀ ಒಂದು ಹಾ ಸೇರಿಸ್ಬಿಟ್ಟು ಫುಲ್ ಚೇಂಜ್ ಮಾಡಿಬಿಟ್ಟೆ ನೀನು, ಜಾಣ ಇದೆಯಾ ಅಂತ ಮೇಷ್ಟ್ರು ಇಷ್ಟಪಟ್ಟು. ಅದು ಕೂಡ ಕ್ರೈಸ್ಟ್ ಕಾಲೇಜ್ ಕವನ ಸಂಕಲನದಲ್ಲಿ ಅದು ಕೂಡ ಬಂತು. ಅದ ಕವನದ ಹೆಸರು ನನಗೆ ನೆನಪಿಲ್ಲ, ಹಾ ಅದೊಂದು ದಿನ ಮನೆಯ ಮುಂದಿನ ಅಂತ ಏನೋ ಶುರು ಆಗುತ್ತೆ ಅದು ವಿಷಯ.
1: ಹೇಳಿ ಸರ್, ಈ ಪರಂಪರೆ ನಿಮಗೆ ಹೆಂಗೆ
0: ಆಯಿತು? ಆಮೇಲೆ ಶ್ರೀಧರ ಆರಾಧ್ಯ ಮೇಷ್ಟ್ರು ಭಾಳಷ್ಟು ಪುಸ್ತಕಗಳೆಲ್ಲ ಕ್ರೈಸ್ಟ್ ಕಾಲೇಜಿಗೆ. ಆಮೇಲೆ ಕ್ರೈಸ್ಟ್ ಕಾಲೇಜಿಗೆ ಬಹುಮಾನ ತಗೊಳ್ಳೋಕ್ಕೆ ಯಾವಾಗ ಜನವರಿ 30 ಬೇಂದ್ರೆಯವರ ಜನವರಿ 30 ಅಲ್ಲಿ ಕನ್ನಡ ಸಂಘದವರು ಪ್ರತಿ ವರ್ಷ ಅಲ್ಲಿ ಪ್ರೈಸ್ ಕೊಡೋದು. ಸೊ ನನಗೆ ಕಂಟಿನ್ಯೂಸ್ ಆಗಿ ಸೆಕೆಂಡ್ ಪಿ ಯು ಸಿಯಿಂದ ಎಮ್ ಎ ಮುಗಿಯೋರಿಗೆ ಏಳು ವರ್ಷ ಆಗುತ್ತಲ್ವ, 7 ವರ್ಷ ನನಗೆ ಅಲ್ಲಿ ಪ್ರೈಸ್ ಬಂದಿತ್ತು. ಪ್ರೈಸ್ ಬಂದು ಪ್ರತಿ ವರ್ಷ ರಶೀದ್ ಅಂತ ಇದ್ದೇ ಇದೆ. ಆಮೇಲೆ ನನ್ನ ಹೆಸರು ಅಬ್ದುಲ್ ರಶೀದ್ ಅಲ್ವಾ, ಆ ಸೊ ಅಲ್ಲಿ ಪಬ್ಲಿಷ್ ಮಾಡುವಾಗ ಅಕಾರಾದಿಯಾಗಿ ಪಬ್ಲಿಷ್ ಮಾಡ್ತಾರೆ. ಪ್ರತಿ ಸಲನು ಅಬ್ದುಲ್ ರಶೀದ್ ಫಸ್ಟು, ಅಟೆಂಡೆನ್ಸ್ ಕರೆಯಾಗಲೂ ನನ್ನ ಹೆಸರು ಫಸ್ಟ್ ಇರ್ತಿತ್ತು ಅಲ್ಲಿ ಪ್ರೈಸ್ ಪುಸ್ತಕದಲ್ಲೂ. ನನ್ನ ಹೆಸರು ಫಸ್ಟು, ನನ್ನ ಕವನ ಚೆನ್ನಾಗಿದೆ ಅನ್ನೋ ಕಾರಣಕ್ಕಲ್ಲ, ನನ್ನ ಹೆಸರು ಆ ಇರೋದ್ರಿಂದ ಫಸ್ಟಿಗೆ ಬರ್ತಿತ್ತು ಸಂಕಲನದಲ್ಲಿ. ಹಂಗಾಗಿ ಅದೊಂಥರ ಥ್ರಿಲ್ ಅದು, ಬೆಂಗಳೂರಿಗೆ ಹೋಗೋದು, ಪ್ರೈಸ್ ತಗೊಳ್ಳೋದು, ಆ ಥರ ಹೋದಾಗೆಲ್ಲ ನನಗೆ ಉಳಿದ ಈಗ ಭಾಳ ಚೆನ್ನಾಗಿ ಬರೀತಾರೆ ಭಾಳಷ್ಟು ಕವಿಗಳೆಲ್ಲ, ಆಗ ನಾವೆಲ್ಲ ಓದ್ತಾ ಇದ್ದವ್ರು ಸ್ಟೂಡೆಂಟ್ಸು, ಅವ್ರದ್ದೆಲ್ಲ ಗೆಳೆತನ ಸಿಕ್ತು. ಅಲ್ಲಿ ಹೋದಾಗ ಶ್ರೀನಿವಾಸ ರಾಜು, ಶ್ರೀನಿವಾಸರಾಜು ಅಂತ ಕನ್ನಡ ಸಂಘ ಕ್ರೈಸ್ಟ್ ಕಾಲೇಜು, ಕೀರಂ ನಾಗರಾಜು, ಡಿ ಆರ್ ನಾಗರಾಜು, ಎಚ್ ಎಸ್ ಶಿವಪ್ರಕಾಶು, ಆ ಥರ ಬಹಳಷ್ಟು ಜನ ಹಿರಿಯರ ಜೊತೆ ಎಲ್ಲ ನಾವು ಓ ನಾವು ಸಾಹಿತಿಗಳಾಗ್ಬಿಟ್ಟು ಕವಿಗಳಾಗ್ಬಿಟ್ಟು ಅಂತೇಳಿ ಅವ್ರ ಜೊತೆ ಈಕ್ವಲ್ ಆಗಿ ಅವರಂತೂ ಫ್ರೆಂಡ್ಗಳ ಥರನೇ ನೋಡ್ಕೋತಾ ಇದ್ರು. ಶಿಷ್ಯ ಆ ಥರ ಅಲ್ಲ, ಫ್ರೆಂಡ್ಸ್ಗಳ ಥರನೇ ನಾವು ಓಡಾಡ್ತಾ ಇರೋದ್ರಿಂದ ಆ ಭಯಂಕರ ಒಂದು ಹವಾದಲ್ಲಿತ್ತು ನಾವು, ನಾವು ಕೂಡ ಕನ್ನಡದ ಸಾಹಿತಿಗಳು ಅಂತ. ಮರಿ ಸಾಹಿತಿಗಳು ಇಲ್ಲ, ಅವರಷ್ಟೇ ಇದ್ವು ನಾವು. ಹೆಂಗೆ ದಿಮಾಗ್ ಎಷ್ಟಿತ್ತು ಅಂತಂದರೆ ಅವರಷ್ಟೇ ಇಂಪಾರ್ಟೆಂಟ್ ನಾವು ಅಂತ ಆ ಸಣ್ಣ ವಯಸ್ಸಲ್ಲೇ ದಿಮಾಗ್ ಬಂದುಬಿಟ್ಟಿತ್ತು. ಆಮೇಲೆ ಬರ್ತಾ ಬರ್ತಾ ಅದು ವಯಸ್ಸಾದಂಗೆ ಈಗ ಅನ್ನಿಸ್ತಾ ಇದೆ, ಎಷ್ಟೊಂದು ದಿಮಾಗ್ ತೋರಿಸ್ತಾ ಇದ್ವಲ್ಲ ನಾವು, ಎಷ್ಟೊಂದು ಜಂಬ ಮಾಡ್ತಾ ಇದ್ವಲ್ಲ, ಅವರೆಲ್ಲ ಸೀನಿಯರ್ಸು, ಅವ್ರಿಗೆ ಗೌರವನೇ ಕೊಡ್ತಾ ಇರಲಿಲ್ಲ ಅಂತ. ಈಗ ನಮ್ಗೆ ಯಾರಾದರೂ ಸಣ್ಣವ್ರು ಗೌರವ ಕೊಡೋದಿದ್ರೆ ಸಿಟ್ಟು ಬರುತ್ತೆ, ಏನು ಇಷ್ಟೆಲ್ಲ ಬರೆದಿದ್ದೀವಿ ಅವರೇನು ಏನೋ ಕೇರೆ ಮಾಡಲ್ಲ ಅಂತ. ಆದರೆ ಆ ಕಾಲದಲ್ಲಿ ನಾವು ಏನು ಕೇರ್ ಮಾಡದೇ ಇದ್ವಲ್ಲ ಅದರದ್ದು ಫಲ ಈಗ ಉಣ್ತಾ ಇದ್ದೀವಿ ಅಂತ ಅನಿಸುತ್ತೆ.
1: ಸರ್, ಇನ್ನೊಂದು ಕುತೂಹಲ ಏನು ಅಂತಂದ್ರೆ, ನಿಮ್ಮ ಮನೆ ಮಾತು ಮಲಯಾಳಂ, ಮತ್ತೆ ನೀವು ಓದಿದ್ದು ಇಂಗ್ಲಿಷ್ ಸಾಹಿತ್ಯ, ಇಂಗ್ಲಿಷ್ ಸಾಹಿತ್ಯವನ್ನ ಅಷ್ಟೇ ಸಮರ್ಥವಾಗಿ ನೀವು ದುಡಿಸ್ಕೊಳ್ಬಲ್ಲರಿ, ಅಷ್ಟೇ ಚಂದ ಮಾತಾಡ್ತೀರಾ ಕೂಡ, ಆದ್ರೆ ಬರಹಕ್ಕೆ ಮಾಧ್ಯಮವಾಗಿಸ್ಕೊಂಡಿದ್ದು ನೀವು ಕನ್ನಡ ಭಾಷೆನ. ಸೊ ಇದರ ಹಿಂದೇನಾದ್ರೂ ಕಾರಣ ಇತ್ತ ಸರ್?
0: ಕಾರಣ ಅಂದ್ರೆ ಕೊಡಗು, ಕೊಡಗು ಒಂದು ಮುಖ್ಯ ಕಾರಣ. ಯಾಕೆಂದ್ರೆ ಕೊಡಗು ಮದ್ರಾಸ್ ಪ್ರಾಂತ್ಯದ ಆಡಳಿತದಲ್ಲಿ ಇತ್ತು, ಈಗ ಮೈಸೂರು ರಾಜ್ಯ ಆಗಿತ್ತು ಅಲ್ವಾ, ಹೈದರಾಬಾದು ನಿಜಾಮನ ರಾಜ್ಯ ಆಗಿತ್ತು, ಮೈಸೂರು ಅರಸರ ರಾಜ್ಯ.

0: ಇತ್ತು. ಮೈಸೂರು ಅರಸರು ಅಂತಂದರೆ ಹಳೆ ಮೈಸೂರು ಪ್ರಾಂತ್ಯ ಅಲ್ಲ, ಕೊಡಗು ಮತ್ತು ದಕ್ಷಿಣ ಕನ್ನಡ ಮದ್ರಾಸ್ ಪ್ರಾಂತ್ಯದ ಕೆಳಗಡೆ ಇತ್ತು. ಸೊ ಅಲ್ಲಿದು ಶಿಕ್ಷಣ ವ್ಯವಸ್ಥೆನೇ ಒಂಥರ ಬಹಳ ಬೇರೆಯದಾಗಿತ್ತು. ಕನ್ನಡದ ನೀವು ಪಂಜೆ ಮಂಗೇಶ್ವರಾಯರು ಅಥವಾ ಮಂಜೇಶ್ವರ ಗೋವಿಂದ ಪೈಗಳು ಆ ಥರದ ಬಹಳಷ್ಟು ಒಳ್ಳೊಳ್ಳೆಯ ಬರಹಗಾರರು ಎಲ್ಲ ಮೇಷ್ಟ್ರುಗಳಾಗಿದ್ದರು ಅಲ್ಲಿ, ನಿಮ್ಗೆ ನೆನಪಿರ್ಬೋದು. ಸೊ ಅಲ್ಲಿ ಯಾರ್ದು ಅಷ್ಟು ಎರಡೂ ಕಡೆ, ಈಗ ಕೊಡಗು ಅಥವಾ ದಕ್ಷಿಣ ಕನ್ನಡ, ಯಾರ ಮಾತೃಭಾಷೆ ಕೂಡ ಕನ್ನಡ ಅಲ್ಲ ಅಲ್ವಾ. ನೀವು ನೋಡಿದ್ರೆ ತುಳು ಮಾತಾಡ್ತಾರೆ, ಕೊಡವ ಮಾತಾಡ್ತಾರೆ, ಅರೆ ಭಾಷೆ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಬ್ಯಾರಿ ಮಾತಾಡ್ತಾರೆ, ಅಷ್ಟು ಭಾಷೆಗಳು. ಇನ್ನು ಸಣ್ಣ ಪುಟ್ಟ ಬಹಳಷ್ಟು ಆದಿವಾಸಿ ಅಥವಾ ಟ್ರೈಬಲ್ ಭಾಷೆಗಳಿದೆ. ಕೊಡಗಿನಲ್ಲಿ ಇನ್ನೂ ವಿಶೇಷ ಏನಂತಂದರೆ, ನಾನು ಹುಟ್ಟಿದ್ದು ಕೊಡಗಲ್ಲಿ, ಅಲ್ಲಿ ನನ್ನ ಮಾತೃಭಾಷೆ ಮಲಯಾಳ. ಮಲಯಾಳ ಮಾತೃಭಾಷೆ ಅಂದ ತಕ್ಷಣ ನಾನು ಮಲಯಾಳಿ ಅಲ್ಲ, ಯಾಕೆಂದ್ರೆ ನಮ್ಮ ಮಾತೃಭಾಷೆಗೆ ಸ್ಕ್ರಿಪ್ಟ್ ಇಲ್ಲ, ಲಿಪಿ ಇಲ್ಲ. ಬ್ಯಾರಿ ಭಾಷೆ ಅಂತ ಹೇಳ್ತಾರೆ, ಅದು ಬ್ಯಾರಿನೂ ಅಲ್ಲ, ನಮ್ಮದು ಮಲಾಮೆ ಅನ್ನೋ ಒಂದು ಭಾಷೆ, ಒಂದು ಡೈಲೆಕ್ಟ್, ಅದು ಉಪಭಾಷೆ ಉಪಭಾಷೆ. ಅದಕ್ಕೆ ನಾವು ಕನ್ನಡ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ, ಕೊಂಕಣಿಗೆ ಕನ್ನಡ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ, ಕೊಡವ ಭಾಷೆಗೆ ಕನ್ನಡ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ, ತುಳು ಭಾಷೆಗೆ ಕನ್ನಡ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಇಷ್ಟೆಲ್ಲ ಭಾಷೆ ಮಾತನಾಡಿದ್ರೂ ಕೂಡ ನಮ್ಮ ಲಿಪಿ ಕನ್ನಡ. ಆಮೇಲೆ ನಮ್ಮ ಸ್ಕೂಲಲ್ಲಿ ನಾವು ಓದಿದ್ದೆಲ್ಲ ಕನ್ನಡ, ಕನ್ನಡ ಮಾಧ್ಯಮದಲ್ಲಿ ಓದ್ದವರು, ಎಲ್ಲ ಸಬ್ಜೆಕ್ಟನ್ನು ಕನ್ನಡದಲ್ಲೇ ಕಲಿತವರು ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಸೊ ಮನೆಯಲ್ಲಿ ಏನೇನೇ ಭಾಷೆ ಮಾತಾಡಿದ್ರು, ಯಾವುದೇ ಭಾಷೆ ಮಾತಾಡಿದ್ರು, ಹೊರಗಡೆ ಬಂದಾಗ ಕನ್ನಡ. ಹಾಗಾಗಿ ಕನ್ನಡ ಅನ್ನೋದು ನಮ್ಮ ಮಾತೃಭಾಷೆ ಅಲ್ಲದಿದ್ದರೂ ಕೂಡ ಕನ್ನಡವನ್ನು ಬಹಳ ಅಗತ್ಯವಾಗಿ ಬಳಸುವಂಥ ಒಂದು ಪ್ರದೇಶದಲ್ಲಿ ಬಂದವರು. ಹಾಗಾಗಿ ಸಹಜವಾಗಿ ಕನ್ನಡ ನಮಗೆ ಬಂದಿದೆ. ನಾವೇನು ಕನ್ನಡದ ಅಭಿಮಾನ ಅಥವಾ ಕನ್ನಡದ ಅಭಿಮಾನಿ ಕನ್ನಡವನ್ನು ಬೆಳೆಸಬೇಕು ಹಂಗೆ ಹಿಂಗೆ ಅಂತ ಕನ್ನಡ ಬೆಳೆಸಲಿಕ್ಕೆ ಶುರು ಮಾಡಿದ್ದಲ್ಲ, ಬರೀಬೇಕಾದ್ರೆ ಅಗತ್ಯವಾಗಿ ಕನ್ನಡನೇ ಬಂದಿತ್ತು. ಆಮೇಲೆ ಮೈಸೂರಲ್ಲಿ ನಾವು ಇಂಗ್ಲೀಷ್ ಸಾಹಿತ್ಯ ಓದುವಾಗಲೂ ಕೂಡ ಅದರಲ್ಲಿ ಮಹಾರಾಜ ಕಾಲೇಜಲ್ಲಿ ನಾವು ಸ್ಟ್ರೈಕ್ ಮಾಡಿದ್ವು, ಮೇಜರ್ ಇಂಗ್ಲೀಷನ್ನು ಕನ್ನಡದಲ್ಲಿ ಆನ್ಸರ್ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಸ್ಟ್ರೈಕ್ ಮಾಡಿದ್ವು. ರಷ್ಯನ್ನು, ಫ್ರೆಂಚು, ಇಟಾಲಿಯನ್ ಎಲ್ಲ ಭಾಷೆಗಳ ಸಾಹಿತ್ಯಗಳನ್ನು ನಾವು ಓದ್ತಾ ಇರೋದು, ಅವುಗಳನ್ನು ಇಂಗ್ಲೀಷಲ್ಲಿ ಯಾಕೆ ಕಲಿಸ್ಬೇಕು, ಕನ್ನಡದಲ್ಲಿ ಕಲಿಸ ನಮ್ಗೆ ಭಾಳ ಬೇಗ ಅರ್ಥ ಆಗುತ್ತೆ ಅಂತ ನಾವು ಸ್ಟ್ರೈಕು ಕೂಡ ಮಾಡಿದ್ದು. ಮಹಾರಾಜ ಕಾಲೇಜಲ್ಲಿ ಸ್ಟ್ರೈಕ್ ಮಾಡಿ ಕ್ಲಾಸಲ್ಲಿ ಬಂಕ್ ಮಾಡಿ ಎಲ್ಲ ಹೋಗಿದ್ದು, ಎಲ್ಲ ನಗ್ತಿದ್ರು, ಇವ್ರಿಗೆ ತಲೆ ಕೆಟ್ಟಿದ್ಯಾ ಇಂಗ್ಲೀಷ್ ಮೇಜರ್ ಕನ್ನಡದಲ್ಲಿ ಕಲಿಸ್ಕೊಡೋದು, ಅನಿವಾರ್ಯವಾಗಿ ಇಂಗ್ಲೀಷಲ್ಲಿ ಬರಿಬೇಕಾಯಿತು. ಹಾಗಾಗಿ ಬಹಳ ಸಹಜವಾಗಿ ನಮ್ಮ ಕೈಗೆ ನಿಲುಕುವ ಒಂದು
1: ಭಾಷೆ ಕನ್ನಡ,
0: ಕನ್ನಡ ಭಾಷೆ. ಹಂಗಾಗಿ ಕನ್ನಡದಲ್ಲೇ ಬರೆದ್ವು.
1: ಸರ್, ನೀವು ಕಥೆ, ಕಾದಂಬರಿ, ಅದ್ರ ಜೊತೆಗೆ ಅಂಕಣ ಬರಹ, ಹಾಗೆ ಕವಿತೆಗಳನ್ನು ಕೂಡ ಬರೆದ್ರಿ. ನಿಮಗೆ ಇಷ್ಟವಾದ ಪ್ರಕಾರ ಯಾವುದು ಸರ್?
0: ನಾನು ತುಂಬಾ ತೀವ್ರವಾಗಿ ನಾನು ಪ್ರೀತಿಸುವ ಅಂತಂದ್ರೆ ಕಾವ್ಯ ಕವಿತೆಗಳು, ಯಾಕಂದ್ರೆ ಅದು ಆ ಕವಿತೆಯಲ್ಲಿ ನಾನು ಇರ್ತೀನಿ. ನಿಜವಾದ ನಾನು ಏನು ಅಥವಾ ನಿಜವಾದ ನನ್ನ ಭಾವನೆಗಳು ಅಥವಾ ನನ್ನ ಖುಷಿಗಳು ಅಥವಾ ನನ್ನ ನೋವುಗಳು ಅದೆಲ್ಲ ತುಂಬ ಆಪ್ತವಾಗೋದು
1: ಕವಿತೆ.
0: ಆದರೆ ಕವಿತೆ ನಾನು ಅದನ್ನು ದೊಡ್ಡ ಒಂದು ಓದುಗ ಸಮೂಹಕ್ಕೆ ಬಿಡಲಿಕ್ಕೂ ನನಗೂ ಇಷ್ಟ ಇಲ್ಲ. ಆ ಕವಿತೆಗಳನ್ನು ಯಾರಿಗಾಗಿ ಬರೆದಿದ್ದೀನಾ ಅವರು ಓದೋದು ಅಥವಾ ಒಂದು ಸಣ್ಣ ಒಂದು ಓದುಗ ಸಮೂಹದವರು ಓದೋದು ಆ ಥರದ್ದು ನನಗೆ ಭಾಳ ಇಷ್ಟ. ಆದರೆ ಬರಹದ ಶಕ್ತಿ ತೋರ್ಸೋಕ್ಕೆ ಬರಿಬೇಕಾದ್ರೆ ಅಥವಾ ನೀವು ಬರಹಗಾರನಾಗಿ ನೀವು ಸಮಾಜಕ್ಕೆ ಏನು ಕೊಟ್ಟೆ, ನೀವು ಸಮಾಜನ ಹೆಂಗೆ ಅರ್ಥ ಮಾಡಿಕೊಂಡೆ, ನಿನ್ನ ಜನರಿಗೆ ಏನು ಕೊಟ್ಟೆ, ಆ ಥರದ್ದೆಲ್ಲ ಮಾತುಗಳು ಬಂದಾಗ ಫಿಕ್ಷನ್ ಅಂದರೆ ಕಥೆಗಾರಿಕೆ ಬಹಳ ನಮಗೆ ಸಹಾಯ ಮಾಡುತ್ತೆ. ಅಂದರೆ ಈಗ ಒಂದು ಕತೆ ಬರೆದ್ರೆ ಒಂದು ಜೀವನವನ್ನೇ ತೆಗೆದಿಟ್ಕೊಳ್ಳೋಕ್ಕಾಗುತ್ತೆ, ಒಂದು ಜನ ಒಂದು ಸಮಾಜದ ಒಂದು ಜನರ ಒಂದು ಲೋಕವನ್ನು ತೋರಿಸ್ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಆಮೇಲೆ ಕವಿತೆ ಬರೆಯೋದಕ್ಕಿಂತ ಗದ್ಯ ಬರೆಯೋದಿದೆ ಎಲ್ಲ, ಕತೆ ಮತ್ತು ಕಾದಂಬರಿ ಬರೆಯೋದ್ರಲ್ಲಿ ಒಂಥರ ಅಡ್ವೆಂಚರ್ ಇದೆ, ಸಾಹಸ ಇದೆ, ಒಂಥರ ಜರ್ನಿ ಥರ. ಕವಿತೆ ಅಂದರೆ ಇನ್ನರ್ ಜರ್ನಿ, ಅಂದರೆ ನಿಮ್ಮೊಳಗೆ ನೀವು ಹೋಗುವಂಥ ಒಂದು ಕ್ರಿಯೆ, ನಿಮ್ಮೊಳಗೆ ನೀವು ಚಲಿಸೋದು, ಒಳಗಡೆ ನಿಮ್ಮೊಳಗೆ ನೀವು ಚಲಿಸೋದು. ಗದ್ಯ ಅಂದರೆ ಅದು ನನಗೇನು ಅನಿಸುತ್ತೆ ಅಂದರೆ ನಾವು ಲೋಕದೊಳಗೆ ಸುತ್ತಾಡೋದು, ಒಂದು ಲೋಕಾಂತ ಇನ್ನೊಂದು ಏಕಾಂತ. ಏಕಾಂತ ಕವಿತೆ, ಲೋಕಾಂತ ಅಂದ್ರೆ
1: ಹಾಗಿದ್ರೆ ಆ ಏಕಾಂತದಲ್ಲಿ ಬರ್ದಿರೋ ಕವಿತೆಗಳು ಇನ್ನೂ ಅಪ್ರಕಟಿತ ತುಂಬಾ ಹಂಗೆ.
0: ಬಹಳಷ್ಟು ಕವಿತೆಗಳು ಅಪ್ರಕಟಿತ ಕವಿತೆಗಳು ಇದೆ, ಈಗಲೂ ಇದೆ, ಈಗಲೂ ಬರಿತಾ ಇರ್ತೀನಿ, ಹಾಗೆ ಇರುತ್ತದು.
1: ಸರ್, ಕಥೆ ಬರೆದಾಗ ಏನ್ ಅನ್ಸಿತ್ತು, ಮೊದಲನೇ ಕಥೆ ಪ್ರಕಟ ಆಗಿದ್ದ ಅನುಭವ?
0: ಮೊದಲ ಕಥೆ ಅಂತ ಹೇಳಿದ್ರೆ ಇದನ್ನೆಲ್ಲೋ ಹೇಳಿದ್ದೀನೋ ಗೊತ್ತಿಲ್ಲ, ನನಗೆ ಈ ಅಂಚೆ ಚೀಟಿ ಕಲೆಕ್ಷನ್ ಮಾಡೋದು, ಸಂಗ್ರಹ ಮಾಡೋದು ಬಹಳ ಆಸಕ್ತಿ ಆಯ್ತು. ನಮ್ಮ ಊರಲ್ಲಿ ಒಂದು ಕೊಡಗು ಫಿಲೆಟಲಿ ಕ್ಲಬ್ ಅಂತ ಇತ್ತು, ಅಂದರೆ ಅಂಚೆ ಚೀಟಿಗಳನ್ನು ಸಂಗ್ರಹ ಮಾಡೋದು. ಅಲ್ಲೂ ಪೋಸ್ಟ್ ಆಫೀಸಿಗೆ ಹೋಗೋದು, ಹೊಸ ಅಂಚೆ ಚೀಟಿಗಳು ಯಾವುದು

0: ಅಂತೂ ಅದನ್ನು ತಗೊಳ್ಳೋದು. ಅಥವಾ ಬೇರೆ ದೇಶಗಳ, ಈಗ ನಮಗೆ ಬೇರೆ ಬೇರೆ ಲೋಕದಲ್ಲಿ ಬೇರೆ ಬೇರೆ ದೇಶಗಳು ಇದೆ ಅಂತ ನಮಗೆ ಅರ್ಥ ಆಗಿದ್ದೆ ಅಂಚೆ ಚೀಟಿಗಳ ಮುಖಾಂತರ. ಯಾವುದೋ ಫಾಕ್ಲ್ಯಾಂಡ್ ಅಂತ, ಅಥವಾ ಯಾವುದೋ ಇರಾನ್ ಅಂತ, ಅಥವಾ ಯಾವುದೋ ಜಪಾನ್ ಅಂತ, ಆ ಥರ ಅಮೇರಿಕಾ, ಬೇರೆ ಬೇರೆ ದೇಶಗಳು ಇದೆ ಅಂತ ನಮಗೆ ಅರ್ಥ ಆಗಿತ್ತು ಬೇರೆ ಸ್ಟ್ಯಾಂಪ್ಗಳ ಮುಖಾಂತರ. ಹಂಗಾಗಿ ಎಕ್ಸ್ಚೇಂಜ್ ಮಾಡೋದು. ಈಗ ನನ್ನ ಹತ್ರ ಒಂದೇ ಥರದ ಎರಡು ಆಸ್ಟ್ರೇಲಿಯಾದ ಸ್ಟ್ಯಾಂಪ್ಗಳಿದ್ದರೆ, ನನ್ನ ಗೆಳೆಯನ ಹತ್ರ ಯಾವುದೋ ಒಂದು ಜರ್ಮನಿದು ಎರಡು ಸ್ಟ್ಯಾಂಪ್ಗಳಿದ್ದರೆ, ನನ್ನಲ್ಲಿರೋ ಆಸ್ಟ್ರೇಲಿಯಾ ಅವನಿಗೆ ಕೊಡೋದು, ಅವನಲ್ಲಿರೋ ಜರ್ಮನ್ ಸ್ಟ್ಯಾಂಪು. ನಾವು ಆ ಥರ ತುಂಬ ಕಲೆಕ್ಟ್ ಮಾಡಿ ಆಲ್ಬಮ್ ಅಂತ ಇರುತ್ತೆ, ಆಲ್ಬಮಲ್ಲಿ ಅಂಟಿಸಿ ಅದಕ್ಕೆಲ್ಲ ಟೈಟಲ್ ಕೊಟ್ಟು ಅದಕ್ಕೆಲ್ಲ, ಆ ಥರದ ಒಂದು ವಿಜ್ಞಾನ ಅದು ಫಿಲಟಲಿ ಅಂದರೆ. ಆ ಥರ ಮಾಡ್ತಾ ಇದ್ದೆ. ಅದು ನಮ್ಮ ಮನೇಲಿ ಇಟ್ಟಿದ್ದೆ. ತುಂಬ ಮಂದಿಗೆ ಅದ್ರ ಮೇಲೆ ಕಣ್ಣಿತ್ತು, ಇವನ ಹತ್ರ ಇಷ್ಟೆಲ್ಲ ಸ್ಟ್ಯಾಂಪ್ ಇದೆ ಅಂತ, ನಾಣ್ಯಗಳು ಕೂಡ ಇತ್ತು, ಕಣ್ಣಿತ್ತು. ಹಂಗಾಗಿ ಆದರೆ ನಾನು ಅದನ್ನು ಮನೇಲಿ ಒಂಥರ ಸೀಕ್ರೆಟಾಗಿ ಇಟ್ಕೊಂಡಿದ್ದೆ. ನಾನು ಒಂದ್ಸಲ ಎಲ್ಲಿಗೂ, ಬಹುಶಃ ನನಗನ್ಸುತ್ತೆ ಎಸ್ ಎಸ್ ಎಲ್ ಸಿ ಮುಗಿದು ಪಿ ಯು ಸಿ ಓದೋದು ಬೇಡ ಅಂತೇಳಿ ಅಲ್ಲೊಂದು ಕೆಲಸಕ್ಕೆ ಕಲಿಸಿದ್ರು ನಮ್ಮಪ್ಪ, ಒಂದು ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋಂತೆಲ್ಲ. ಹಂಗೆ ಹೋಗಿದ್ದೆ ನಾನು, ಇರಲಿಲ್ಲ ಅಷ್ಟೊತ್ತಿಗೆ. ನಮ್ಮ ಪಕ್ಕದ ಮನೆ ಅವರು ಸ್ವಲ್ಪ ದೊಡ್ಡ ಮನುಷ್ಯರು, ಶ್ರೀಮಂತರು ಅಂದರೆ, ನಮ್ಮ ತಾಯಿ ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಅವರು, ಅವ್ರ ಮಗ ಬಂದು ಇದನ್ನಂಗೆ ಕೊಡಿ ಅಂತ ಕೇಳಿದ್ದಾರೆ ನಮ್ಮ ತಾಯಿ ಹತ್ರ. ನಮ್ಮ ತಾಯಿಗೆ ಏನು ಗೊತ್ತು, ಇದು ಸ್ಟ್ಯಾಂಪು ಇವನಿಗೆ ಬೇಕಾಗಿದೆ, ಇಷ್ಟು ಇಂಪಾರ್ಟೆಂಟ್ ಏನಂತ ಅಲ್ಲಿ ಇಟ್ಟಿದ್ದಾನೆ ನೋಡಿ ತಕೋ ಅಂತ ಕೊಟ್ಬಿಟ್ರು. ನಾನು ಊರಿಗೆ ಬಂದಾಗ ನನ್ನ ಸ್ಟ್ಯಾಂಪ್ ಕಲೆಕ್ಷನ್ ಎಲ್ಲಿದೆ ಅಂತ ಕೇಳಿದೆ. ಅವ್ನು ತಾವು ನೋಡ್ತಾ ಇದ್ದ, ತಗೊಂಡಿರ್ಬೇಕಾ ಗೊತ್ತಿಲ್ಲ ಅಂತ ಅವರಿಗೆ ಸಹಜವಾಗಿ ಅಂದರು. ನನಗೆ ನೋಡಿದ್ರೆ ಅದು ಕಾಣಿಸ್ತಾ ಇಲ್ಲ ಎಲ್ಲಿ, ಅವನ ಹತ್ರ ನೋಡಿದ್ರೆ ಅವನು ಅದನ್ನೆಲ್ಲೋ ಕಳೆದಾಕ್ಬಿಟ್ಟಿದ್ದಾನೆ. ನಾನು ಎಷ್ಟೋ ವರ್ಷಗಳ ಸಂಗ್ರಹ, ಅದು ಒಂದು 2-3 ವರ್ಷಗಳ ಸಂಗ್ರಹ ಇರಬೇಕು. ಭಾಳ ದುಃಖ ಆಯ್ತು ನನಗೆ ಒಂಥರ ಅದು. ಸೊ ಅದಕ್ಕೆ ನಾನೊಂದು ಕತೆ ಬರೆದೆ, ಅದು ಆ ಕಥೆದ ಹೆಸರು ನಂಗೆ ನೆನಪಿಲ್ಲ. ಅಂದರೆ ಅಂದರೆ
1: ಕತೆ ಹುಟ್ಕೊಂಡಿದ್ದಲ್ಲಿ ಸ್ಟ್ಯಾಂಪ್ಗಳ ಮೂಲಕ
0: ಶ್ರೀಮಂತರ ಮಗ, ಮನೆ ಮಗ, ಆಗ ಬಂಡಾಯದೆಲ್ಲ ಭಾಳ ಇತ್ತು, ಬಂಡಾಯ ಕತೆಗಳು, ಬಂಡಾಯ ಕವಿತೆಗಳೆಲ್ಲ ಇದ್ದ ಕಾಲ. ಬಹುಶಃ ನಂಗೆ ಅನಿಸುತ್ತೆ 79-80 ಆ ಸಮಯ. ಸೊ ಅದಲ್ಲಿ ಅಂದರೆ ಶ್ರೀಮಂತರ ಮನೆ ಹುಡುಗ, ಬಡವ್ರ ಮನೆ, ಆ ಥರದೆಲ್ಲ ತಗೊಂಡು ಧನಿಯರ ಸತ್ಯನಾರಾಯಣ ಆ ಥರದ ಥೀಮ್ ಇಟ್ಟು ಭಾಳ ಪ್ರಭಾವ ಬೀಳಿತು ನಮಗೆ. ಸೊ ಅದಿಟ್ಕೊಂಡು ಬರೆದ ಕತೆ ಅದು. ಆಮೇಲೆ ಎಲ್ಲೋ ಯಾವುದೋ ಎಲ್ಲೋ ಒಂದು ಕಥಾಸ್ಪರ್ಧೆ ಕಳಿಸಿದ್ದೆ, ಅದಕ್ಕೆ ಪ್ರೈಸ್ ಕೂಡ ಬಂದಿತ್ತು. ಅಂದರೆ ನಮ್ಮ ಕೊಡಗಲ್ಲಿ ಯಾವುದೋ ಒಂದು ಶಕ್ತಿ ಪತ್ರಿಕೆದು, ಅದು ನನ್ನ ಫಸ್ಟ್
1: ಕತೆ.
0: ಆಗ ನನಗೆ ಗೊತ್ತಾಯ್ತು, ಈಗ ಕಿಕ್ ಸಿಗಕ್ಕೆ ಶುರು ಆಯ್ತಲ್ಲ. ಬರೆದಾಗ ಖುಷಿ ಸಿಗುತ್ತೆ, ಏನೋ ಒಂದು ಮನಸ್ಸಲ್ಲಿ ಇರೋದನ್ನ ಹೇಳಕ್ಕಾಗದೇ ಇರೋದನ್ನ ವ್ಯಕ್ತಪಡಿಸಕ್ಕಾಗುತ್ತೆ ಅಂತ. ಸೊ
1: ಸರ್, ನೀವು ಕವಿತೆ ಬರೆದು ಕ್ರೈಸ್ಟ್ ಕಾಲೇಜಲ್ಲಿ ಬಹುಮಾನ ಪಡ್ಕೊಂಡ್ರಿ ಅಂದ್ರೆ, ಈಗಲೂ ಮೊದಲನೇ ಕಥೆ ಬರೆದು ಅದನ್ನು ಕಳಿಸಿ ಬಹುಮಾನ ಪಡ್ಕೊಂಡ್ರಿ ಅಂದ್ರೆ, ಸರ್ ಈ ಬಹುಮಾನ ಬರಹಗಾರನಿಗೆ ಮುಖ್ಯ ಅಂತ ಅನ್ಸುತ್ತಾ? ಅಂದ್ರೆ ಅದು ಮಾನದಂಡ ಆಗುತ್ತೆ ಸರ್ ಬಹುಮಾನನೋ ಅಥವಾ ಪ್ರಶಸ್ತಿ ಅನ್ನುವ?
0: ಈಗ ಏನಾದ್ರು ಒಳ್ಳೆ ಕೆಲಸ ಮಾಡಿದಾಗ ಒಂದು ಚಾಕ್ಲೇಟ್ ಕೊಡ್ತಾರೆ ಅಲ್ವಾ, ಅದು ಊಟ ಅಲ್ಲ, ಅದು ಒಂದು ಎಕ್ಸ್ಟ್ರಾ ಆಗಿ ನಿಮಗೆ ಒಂದು ಖುಷಿ ಕೊಡುತ್ತೆ,
1: ಖುಷಿ ಕೊಡುತ್ತೆ.
0: ಬಹುಮಾನಗಳು ಆತರ ಚಾಕ್ಲೇಟ್ ಇದ್ದಂಗೆ, ಆದ್ರೆ ಚಾಕ್ಲೇಟ್ ಅನ್ನೇ ಊಟ ಅಂತ ಹೇಳಿ ನಾವು ಯಾವಾಗ ಶುರು ಮಾಡ್ತೀವೋ, ಬಹುಮಾನಕ್ಕಾಗಿ ಬರೆಯಕ್ಕೆ ಶುರು ಮಾಡಿದ್ರೆ ಅದು ಕೆಡದಾಗಿರುತ್ತೆ. ಏನಾಗುತ್ತೆ ಅಂತಂದ್ರೆ, ನಾನು ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ತಗೊಂಡೆ, ಬಹಳ ಸಣ್ಣ ವಯಸ್ಸಲ್ಲೇ ತಗೊಂಡೆ ನಾನು, ಎಷ್ಟು 19-20 ವರ್ಷದಲ್ಲೇ ನನಗೆ ಕಥಾಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಬಂತು. ಅದಾದ್ಮೇಲೆ ನಾನು ಬಹುಮಾನಕ್ಕೆ ಕಳಿಸ್ಲಿಲ್ಲ, ಎಲ್ಲೂ ಕೂಡ ಬಹುಮಾನಕ್ಕೆ ಕಳಿಸ್ಲಿಲ್ಲ. ಬಹುಮಾನ ಸಿಕ್ಕಿದ್ರೆ ಗೀಳು ಶುರು ಆಗುತ್ತೆ ಬಹುಮಾನಕ್ಕೆ, ಆ ಗೀಳು ಶುರು ಆದ್ರೆ ಬಹುಮಾನಕ್ಕಾಗಿ ಬರೆಯೋದು, ಹೇಗೆ ಬರೆದ್ರೆ ಬಹುಮಾನ ಸಿಗ್ಬೋದು ಅಂತ,
1: ಮತ್ತೆ ಕಥೆಗಳು ಜಾಳಾಗುವಂತ
0: ಸಾಧ್ಯತೆ ಇದೆ. ಆಮೇಲೆ ಮರ್ಯಾದೆ ಕೂಡ ಹೋಗುತ್ತೆ, ನೀವು ಫಸ್ಟ್ ಪ್ರೈಸ್ ಬಂದ ಆಮೇಲೆ ಸಮಾಧಾನ ಬಹುಮಾನ ಬಂದ್ರೆ ಏನು, ಮರ್ಯಾದೆ ಕೂಡ ಹೋಗುತ್ತೆ ಅಲ್ವಾ. ಹಂಗಾಗಿ ಆಮೇಲೆ ಬಹುಮಾನ ಕಳಿಸ್ಲಿಲ್ಲ.
1: ಸರ್, ಕಥೆ ಬರೀಲಿಕ್ಕೆ ಏನೆಲ್ಲ ತಯಾರಿ ನಡೆಸ್ತೀರಾ? ನನಗೆ ನೆನಪಿರೋ ಹಾಗೆ ನೀವು ಅಂತಾರಾಷ್ಟ್ರೀಯ ಕುಂಬಳಕಾಯಿ ಬರೆಯೋ ಟೈಮಲ್ಲಿ ಒಂದು 15 ದಿನ ಏನೋ ರಜೆ ಹಾಕಿದ್ರಿ ಅಂತ ಕಾಣುತ್ತೆ ಆಕಾಶವಾಣಿಯಲ್ಲಿ. ಹಾಗಾಗಿ ತುಂಬಾ ಜನರಿಗೆ ಅದೊಂದು ಕುತೂಹಲ ಇರುತ್ತೆ, ಏನೆಲ್ಲ ತಯಾರಿ ನಡೆಸ್ತಾರೆ ಒಬ್ಬ ಬರಹಗಾರ ಬರೀಲಿಕ್ಕೆ ಅಂತ ಅನ್ಕೊಂಡು. ನಿಮ್ಮ ತಯಾರಿ ಹೇಗಿರುತ್ತೆ?
0: ಅಲ್ಲ, ಬರೀಲಿಕ್ಕೆ ಬಹಳ ದೊಡ್ಡ ತಯಾರಿ ಅಂತಂದ್ರೆ ಕೂರ್ಲಿಕ್ಕೆ ಒಂದು ಜಾಗ ಅಷ್ಟೇ ನನ್ನ ಪ್ರಕಾರ, ಬೇರೆ ಏನು ತಯಾರಿ ಬೇಕಾಗಿಲ್ಲ. ಕೂರ್ಲಿಕ್ಕೆ ಒಂದು ಜಾಗ ಮತ್ತೆ ಎಲ್ಲ ಬಾಹ್ಯ ಆಕರ್ಷಣೆಗಳನ್ನೇ ಒಂಚೂರು ದೂರ ಮಾಡಿಬಿಟ್ಟು ಒಂದು ಕಡೆ ಕೂರುವಂಥ ಒಂದು ಜಾಗ ಸಿಕ್ಕಿದ್ರೆ, ಈಗಲೂ ಕೂಡ ಅಷ್ಟೇ, ಯಾರಾದ್ರೂ ನಾನು ಒಂದು ಕೋಣೆಗಳಿಗೆ ಬಂದ್ ಮಾಡಿಬಿಟ್ಟು ಒಂದು ಕಿಟಕಿಯಿಂದ ಏನಾದರೂ ತಿಂಡಿಗಿಂಡಿ ನೀರು ಆ ಥರದ್ದು ಒದಗಿಸ್ಕೊಟ್ರೆ ಕೂತಲ್ಲೇ ಬರೀತೀನಿ. ಅದ್ಯಾಕೆ ಬರೆಯೋದು ಅಂತಂದರೆ, ಪ್ರಪಂಚದಲ್ಲಿ ಬರೆಯೋದಕ್ಕಿಂತ ಇನ್ನಷ್ಟು ಖುಷಿ ಕೊಡುವಂಥ ಭಾಳಷ್ಟು ಕೆಲಸಗಳಿದೆ. ಸೊ ಅಷ್ಟೆಲ್ಲ ಖುಷಿಯ ಕೆಲಸಗಳಿರುವಾಗ ಬರೆಯೋದು ಅನ್ನೋದು ಒಂದು ಶಿಕ್ಷೆ ಆಗುತ್ತೆ. ಈಗ ಎಕ್ಸಾಮ್ ಬರೀತಾರೆ, ಎಷ್ಟು ಕಷ್ಟಪಡ್ತೀವಲ್ವ ನಾವು ಎಕ್ಸಾಮ್ ಬರೀಬೇಕು. ಆದರೆ ನಿಮಗೆ ರ್ಯಾಂಕ್ ಬರಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ದೊಡ್ಡ ದೊಡ್ಡ ಕೆಲಸ ಬೇಕು ಅಂತೆಲ್ಲ ಇದ್ದರೆ ನೀವು ಅದನ್ನು ಸೀರಿಯಸ್ ಆಗಿ ತಗೊಂಡು ಮಾಡ್ತೀರ, ಓದ್ತೀರ. ಆದರೆ

0: ಥರದ ಆ್ಯಂಬಿಷನ್ಸ್ ಮಹತ್ವಾಕಾಂಕ್ಷೆ ಇಲ್ಲದಿದ್ದರೆ ಬರೆಯೋದು ಒಂಥರ ಗೊತ್ತಿರುತ್ತೆ, ಬರೆದ್ರೆ ಚೆನ್ನಾಗಿ ಬರುತ್ತೆ, ಬರೆದ್ರೆ ಬಹುಮಾನ ಬರುತ್ತೆ, ಅಥವಾ ಬರೆದ್ರೆ ಜನ ಚೆನ್ನಾಗಿದೆ ಅಂತ ಮೆಚ್ಚುತ್ತಾರೆ, ಹೊಗಳುತ್ತಾರೆ ಅಂತ ಖುಷಿ ಇರುತ್ತೆ. ಆದರೆ ಅದಕ್ಕಾಗಿಯೇ ಬರೆಯುವಂಥ ಕೆಲವು ಬರಹಗಾರರಿರ್ತಾರೆ, ಕೆಲವರು ತಮಗೆ ಅನಿಸಿದಾಗ ಮಾತ್ರ ಬರೆಯುವಂಥ ಬರಹಗಾರರಿರ್ತಾರೆ. ನಾನು ಆ ಥರ ನಾನು ಭಾಳ ಕಡಿಮೆ ಬರೀತಾ ಇದ್ದೆ, ಜಾಸ್ತಿ ಬರೀತಾ ಇರಲಿಲ್ಲ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬರು, ಅವರು ಒಳ್ಳೆ ಕತೆಗಾರರು, ಏ ಯಾಕೆ ನೀನು ಇತ್ತೀಚೆಗೆ ಬರಿತಾನೆ ಇಲ್ಲ, ಯಾಕೆ ಬರಿತಾ ಇಲ್ಲ, ಹಂಗೆ ಹಿಂಗೆ ಅಂತ ಕ್ಲಾಸ್ ತೊಗೊಂಡ್ರು, ಯಾಕೆ ಬರಿತಾ ಇಲ್ಲ ಅಂತ. ನಾಳೆದೆ ಏನು ಬೇಕು ನಿಮಗೆ ಅಂತ ಕೇಳಿದೆ, ಕತೆ ಬರಿಬೇಕು ಅಂತಂದ್ರು. ಎಷ್ಟು ಕತೆ ಬೇಕು ಅಂತಂದರು. ನಾಳೆದೆ ಅವರೇನು ಒಂದು ಕತೆ ಸಾಕು ಅಂತ. ನಾಳೆದು ಒಂದು ಕಥಾ ಸಂಕಲನ ಬರಬೇಕಾದ್ರೆ ಎಷ್ಟು ಕತೆಗಳು ಬೇಕು ಅಂತ ಕೇಳಿ, 5 ಕತೆಗಳು ಬೇಕು. ಸರಿ, ನನಗೆ ಕೂಲಿಕ್ಕೆ ಒಂದು ಜಾಗ ಮತ್ತು 15 ದಿನ ಕೊಡಿ, 5 ಕತೆ ಬರ್ಕೊಡ್ತೀನಿ ಅಂತ. ಹಂಗಾಗಿ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲಿ ಒಂದು ಕಡೆ ಕೂರ್ಲಿಕ್ಕೆ ಒಂದು ಜಾಗ, 15 ದಿನ ಆಫೀಸಿಂದ ರಜಾ ತಗೊಂಡೆ ನಾನು. ತಗೊಂಡು ಕೂತು 15 ದಿನದಲ್ಲಿ 5 ಕತೆ ಬರೆದೆ. ಅದು ಅಂತಾರಾಷ್ಟ್ರೀಯ
1: ಅಂದ್ರೆ ವಸ್ತು ಈಗಾಗಲೇ
0: ತಲೆಯೊಳಗೆ, ಈಗ ನನಗೆ ಇಲ್ಲಿ ಕೂತಾಗಲೇ 100 ವಸ್ತುಗಳು ತಲೆಯೊಳಗೆ ಓಡಾಡ್ತಾ ಇರುತ್ತಲ್ಲ. ಈಗ ಇಲ್ಲಿ ಕೂತಿದ್ದೀನಪ್ಪ, ನಿವೃತ್ತಿ ಆದಮೇಲೆ ಆಕಾಶವಾಣಿಗೆ ಬಂದಿದ್ದೀನಿ, ಇಲ್ಲಿ ಕೂತಿದ್ದೀನಿ, ಎಲ್ಲಿ ನಾನು ಇಂಟರ್ವ್ಯೂ ಯಾರನ್ನ ಎಲ್ಲಿ ಮಾಡ್ತಿದ್ದೆ ಅದೇ ಜಾಗದಲ್ಲಿ ನೀವು ನನ್ನನ್ನು ಸಂದರ್ಶನ ಮಾಡ್ತಾ ಇದ್ದೀರಾ, ನಾನು ಇಲ್ಲಿ ಈ ಜಾಗಕ್ಕೆ ನೀನು ಸೇರಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಒಂದು ಫೀಲಿಂಗ್ಸ್ ಬರ್ತಾ ಇದೆ. ಆದರೆ ಅದೆಲ್ಲ ಮರೆತು ಹೋಗುತ್ತೆ, ಎಷ್ಟೊಂದು ಕತೆಗಳು ಹುಟ್ಕೊಳ್ಳುತ್ತೆ ಇಲ್ಲಿ ಅಲ್ವಾ. ಹಂಗಾಗಿ ಒಬ್ಬ ಕತೆಗಾರನ ತಲೆಯೊಳಗೆ ಕತೆಗಳು ಹುಳಗಳ ಹಾಗೆ ಓಡಾಡ್ತಾನೆ ಇರುತ್ತೆ, ತಿಂದಿತ್ತೈತೆ. ಅದನ್ನು ಹಿಡಿದು ಒಂದು ಕಡೆ ಬರೆಯುವಂಥ ಸಮಯ ಬೇಕು, ಸಿಕ್ಕರೆ ಬರಿಬೋದು.
2: ಇದುವರೆಗೆ ಕಾಲುಚಕ್ರದ ಕಥೆಗಾರನೊಂದಿಗಿನ ಮಾತಿನ ನಡಿಗೆ. ಕವಿ, ಕಥೆಗಾರ, ಕಾದಂಬರಿಕಾರ ಹಾಗೂ ಅಂಕಣಕಾರ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದದ ಮೊದಲನೇ ಭಾಗ ಕೇಳಿದಿರಿ. ಈ ಸಂವಾದವನ್ನ ನಡೆಸಿಕೊಟ್ಟವರು ಡಾಕ್ಟರ್ ಶಭಾನಾ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:05:30. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಆಲಿಸೋಣ. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಸಂಯೋಜಕರು ಉಪೇಂದ್ರ ಕುಮಾರ್.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ. ಮಗ್ಗದ ಮನೆ.
1: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಸಮುದ್ಯತಾ ಶ್ರೋತೃ ಬಳಗದ ಸದಸ್ಯೆಯರು.
2: ನಿರ್ಜೀವ ವಸ್ತುವಿನಲ್ಲೂ ಜೀವವನ್ನು ಕಂಡವರು ನಮ್ಮ ಜನಪದರು. ಬೀಸುವ ಕಲ್ಲಿನ ಅಂದವನ್ನು ಹೊಗಳುತ್ತಾ ತನ್ನ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಲಿ ಎಂದು ಹಾಡಿನ ಮೂಲಕ ಹೆಣ್ಣು ಮಗಳು ಕಲ್ಲಮ್ಮನನ್ನು ಪ್ರಾರ್ಥಿಸುತ್ತಾಳೆ.
1: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ರಂಗನಾಯಕಿ ಚಿತ್ರದ ಗೀತೆಯನ್ನ ಆಲಿಸೋಣ. ಜಯಚಂದ್ರನ್ ಹಾಗೂ ಎಸ್ಪಿ ಶೈಲಜಾ ಅವರು ಹಾಡಿರುವ ಈ ಗೀತೆಯನ್ನ ಬರೆದಿದ್ದಾರೆ ವಿಜಯ ನಾರಸಿಂಹ. ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
5: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
4: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
5: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
4: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
5: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
4: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
5: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
4: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
5: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18th October 2026.
5: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
4: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 5700020.
5: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
6: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದೀರಾ?
7: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ MCA ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
6: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಮನುಮೂರ್ತಿ ಅವರು ಸಂಗೀತ ನೀಡಿರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ, ರಾಜೇಶ್ ಕೃಷ್ಣನ್ ಸಂಗೀತ ಕಟ್ಟಿ ಮತ್ತು ರಮೇಶ್ ಚಂದ್ರ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ HS ವೆಂಕಟೇಶಮೂರ್ತಿ.

0: ಬಾನುಲಿ ಕೃಷಿ ಬೆಳಗು,
1: ಬಾನುಲಿ ಕೃಷಿ ಬೆಳಗು, ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 28ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದ ಕೃಷಿಕ ದಂಪತಿ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರಂನಲ್ಲಿ.
2: ನಾನು ರಾಮಶೆಟ್ಟಿ.
3: ನಾನು ಭಾಗ್ಯ.
2: ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
3: ದಯವಿಟ್ಟು ಎಲ್ಲರೂ ಬನ್ನಿ.
4: ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದ.
1: ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿ ಕೆ ಪಾಲಸಂದ್ರ ಗ್ರಾಮದ ಸಾವಯವ ಕೃಷಿಕ ಗೋವಿಂದಯ್ಯ.
0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಸಿರಿಧಾನ್ಯಗಳ ಬೇಸಾಯ ಮಾಹಿತಿ, ಸಮಗ್ರ ಕೃಷಿ ಪ್ರಾತ್ಯಕ್ಷಿಕೆ ಈ ಬಾರಿಯ ವಿಶೇಷ.
4: ಭೂಮಿ ತಾಯಿ ತಂದವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ.
1: ಬನ್ನಿ
0: ಭಾಗವಹಿಸಿ.
1: ಇದೇ ತಿಂಗಳ 28ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದಲ್ಲಿ
0: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
1: ಬಾನುಲಿ ಕೃಷಿ ಬೆಳಗು.
0: ಬಾನುಲಿ ಕೃಷಿ ಬೆಳಗು,
3: ಕೃಷಿ ಬೆಳಗು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆನಂದ ಭೈರವಿ ಚಿತ್ರದ ಗೀತೆ. ಸೋರಟ್ ಅಶ್ವಥ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಮೇಶ್ ನಾಯ್ಡು.

ಗಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು. ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಗುರುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಗಮನಿಸಿ 101 ನೆನಪು ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ. ಇದೇ ಗುರುವಾರ 24ನೇ ತಾರೀಕು ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6

ಹಂಸಲೇಖಾವರು ಬರೆದು ಸಂಗೀತ ನೀಡಿರುವ ಭಾವ ಭಾಮೈದ ಚಿತ್ರದ ಗೀತೆಯನ್ನ ಆಲಿಸೋಣ. ಗೀತೆಯನ್ನ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಚಿತ್ರಾ.

ಮುಂದಿನ ಗೀತೆ ಆಲಿಸುವ ಮುನ್ನ ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. 24 ವರ್ಷದ ಸಾಗರ್ ಬಿ ಎಂಬವರು ಸೆಪ್ಟೆಂಬರ್ 12 ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಅವರ ಚಹರೆ ಈ ರೀತಿ ಇದೆ. 5.2 ಅಡಿ ಎತ್ತರ, ದುಂಡು ಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ. ಇವರು ಕಾಣೆಯಾದಾಗ ಆರೆಂಜ್ ಕಲರ್ ಟೀಶರ್ಟ್, ಗ್ರೇ ಕಲರ್ ನೈಟ್ ಪ್ಯಾಂಟ್ ಧರಿಸಿರುತ್ತಾರೆ. ಈಗ ಹೇಳಿದ ವ್ಯಕ್ತಿಯ ಗುರುತು ಸಿಕ್ಕಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನಾಗಲಿ ಅಥವಾ ಯಾವುದಾದರೂ ಹತ್ತಿರದ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ನಾಗಮಂಡಲ ಚಿತ್ರಕ್ಕಾಗಿ ಸಂಗೀತ ಕಟ್ಟಿಯವರು ಹಾಡಿರುವ ಗೀತೆ. ಸಾಹಿತ್ಯ ಗೋಪಾಲ್ ಯಾಜ್ಞಿಕ್, ಸಂಗೀತ ಸಿ ಅಶ್ವಥ್ ಅವರದು.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ನಾನು ನನ್ನ ಹೆಂಡತಿರು ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವೀರವಿಚಂದ್ರನ್.

சக்கரி கண்ணெதுரு நின் தின நக்கு நக்கு கனசிக்கு தாழ சதுரே.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕುಶಲವೇ ಕ್ಷೇಮವೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತಕ್ಕೆ ಸಾಹಿತ್ಯ ಬರೆದಿದ್ದಾರೆ ಕೆ ಕಲ್ಯಾಣ್.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು FM 100.6.
1: ಸಿಲೆಬಸ್ ಕು ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ

0: ವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಮಂಡಿ ನೋವು ಮತ್ತು ಅದರ ನಿರ್ವಹಣೆ ಈ ಕುರಿತು ಮಾತನಾಡಲಿದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಹರ್ಷ ಸಿಎಂ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
3: ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 10:10. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಬಾನ್ಸುರಿ ವಾದನ ಹಾಗೂ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯಲ್ಲಿ ಜುಗಲ್ಬಂದಿ ಆಲಿಸೋಣ. ಕೇಳಿ, ಹಿಂದೂಸ್ತಾನಿ ಶೈಲಿಯಲ್ಲಿ ರಾಗ್ ಭೂಪಾಲಿ ಮತ್ತು ಕರ್ನಾಟಕ ಶೈಲಿಯಲ್ಲಿ ರಾಗ ಮೋಹನಾ.

Tá bom?

ಇದುವರೆಗೂ ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರ ಬಾನ್ಸುರಿ ವಾದನ ಮತ್ತು ಡಾ ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಇಂದು ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಭಾಸ್ಕರನ್ ಅವರ ವೇಣುವಾದನ ಆಲಿಸಬಹುದು.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಸಮುದ್ಯತಾ ಶ್ರೋತೃ ಬಳಗದ ಸದಸ್ಯೆಯರು.
1: ನಿರ್ಜೀವ ವಸ್ತುವಿನಲ್ಲೂ ಜೀವವನ್ನು ಕಂಡವರು ನಮ್ಮ ಜನಪದರು. ಬೀಸುವ ಕಲ್ಲಿನ ಅಂದವನ್ನು ಹೊಗಳುತ್ತಾ ತನ್ನ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಲಿ ಎಂದು ಹಾಡಿನ ಮೂಲಕ ಹೆಣ್ಣು ಮಗಳು ಕಲ್ಲಮ್ಮನನ್ನು ಪ್ರಾರ್ಥಿಸುತ್ತಾಳೆ.
0: ತಪ್ಪದೇ ಆಲಿಸಿ ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ.
2: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999. ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
3: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
4: ವಿಳಾಸ, ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
0: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 10:30:25. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಯಾದೋಂಕಿ ಭಾರತ್ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ.

ಕೇಳುಗರೆ ಗಮನಿಸಿ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನ್ಯೂ ಸಯ್ಯಾಜಿರಾವ್ ರಸ್ತೆ ವಿಶ್ವೇಶ್ವರಯ್ಯ ವೃತ್ತ ಮೈಸೂರು, ಇಲ್ಲಿನ ಶಲ್ಯತಂತ್ರ ಹೊರರೋಗಿ ವಿಭಾಗದಲ್ಲಿ ಸೆಪ್ಟೆಂಬರ್ 25ರವರೆಗೆ ಗುದಗತ ವ್ಯಾಧಿಗಳಾದ ಮೂಲವ್ಯಾಧಿ ಅಂದರೆ ಪೈಲ್ಸ್, ಫಿಸ್ತುಲಾ ಹಾಗೂ ಫೀಜರ್ ಮತ್ತು ಇನ್ನಿತರ ರೋಗಗಳಿಗೆ ವಿಶೇಷ ಚಿಕಿತ್ಸಾ ಶಿಬಿರವನ್ನು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಕೆಲಸದ ದಿನಗಳಂದು ಆಯೋಜಿಸಲಾಗಿದೆ. ಈ ಸದಾವಕಾಶವನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು ಪಡೆದುಕೊಳ್ಳಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ರೋಜಾ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟೋನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಹಿಂದೆ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಕ್ರಿಮಿನಲ್ ಚಿತ್ರದ ಗೀತೆ.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ.

ಸಾಂದರ್ಭಿಕ ಅವಕಾಶ ಮಾತ್ರ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಶಂಕರ್ ಮಹದೇವನ್ ಮತ್ತು ಸಂಗಡಿಗರು ಹಾಡಿರುವ ಕಭಿ ಅಲ್ವಿದಾ ನಾ ಕೆಹನಾ ಚಿತ್ರದ ಈ ಗೀತೆ

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಬಾನುಲಿ ಕೃಷಿ ಬೆಳಗೋ,
2: ಬಾನುಲಿ ಕೃಷಿ ಬೆಳಗೋ, ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ತಿಂಗಳ 28ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದ ಕೃಷಿಕ ದಂಪತಿ ಟಿ ರಾಮಶೆಟ್ಟಿ ಹಾಗೂ ಸಿಎನ್ ಭಾಗ್ಯ ಅವರ ಅಗ್ನಿ ನ್ಯಾಚುರಲ್ ಫಾರಂನಲ್ಲಿ.
3: ನಾನು ರಾಮಶೆಟ್ಟಿ.
4: ನಾನು ಭಾಗ್ಯ.
3: ನಮ್ಮ ತೋಟದಲ್ಲಿ ಬಾನುಲಿ ಕೃಷಿ ಬೆಳವು ಕಾರ್ಯಕ್ರಮ ಮಾಡುತ್ತಿದ್ದೇವೆ.
4: ದಯವಿಟ್ಟು ಎಲ್ಲರೂ ಬನ್ನಿ.
5: ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡತಿದ್ದ ಮೇಲೆ ಏನ್ ಚಂದವೋ.
2: ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ಗೂಳೂರು ಹೋಬಳಿ ಕೆ ಪಾಲಸಂದ್ರ ಗ್ರಾಮದ ಸಾವಯವ ಕೃಷಿಕ ಗೋವಿಂದಯ್ಯ.
1: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಸಿರಿಧಾನ್ಯಗಳ ಬೇಸಾಯ ಮಾಹಿತಿ, ಸಮಗ್ರ ಕೃಷಿ ಪ್ರಾತ್ಯಕ್ಷಿಕೆ ಈ ಬಾರಿಯ ವಿಶೇಷ.
5: ಭೂಮಿ ತಾಯಿ ತವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ.
2: ಬನ್ನಿ
1: ಭಾಗವಹಿಸಿ.
2: ಇದೇ ತಿಂಗಳ 28ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ಮಾರ್ಬಳ್ಳಿ ಗ್ರಾಮದಲ್ಲಿ
1: ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
2: ಬಾನುಲಿ ಕೃಷಿ ಬೆಳಗೋ.
1: ಬಾನುಲಿ ಕೃಷಿ ಬೆಳಗೋ,
4: ಕೃಷಿ ಬೆಳಗೋ.
0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಭಾರತೀಯ ವಾಯುಸೇನೆಗೆ ಮೈಸೂರು ಗ್ರಾಮಾಂತರ ಭಾಗದಿಂದ ಆಯ್ಕೆಯಾದ ಮೊದಲ ಪೈಲಟ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚೌಕೂರು ಐಚನಹಳ್ಳಿಯ ತನುಶ್ರೀ ಜೀವಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗ್ತಾ ಇದೆ.
6: ಫಸ್ಟ್ ಡೇ ಬರ್ತೀರಾ, ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಅದೆಲ್ಲ ಇರುತ್ತೆ. ಅದಾದ್ಮೇಲೆ PABT ಅಂತ ಇರುತ್ತೆ, ಪಿಕ್ಚರ್ ಬೇಸ್ಡ್ ಟೆಸ್ಟ್ ಅಂತ ಇರುತ್ತೆ. ಅಲ್ಲೊಂದು ಒಂದ್ ಪಿಕ್ಚರ್ ಫ್ಲಾಶ್ ಮಾಡ್ತಾರೆ, 30 ಸೆಕೆಂಡ್ಸ್ ತೋರಿಸ್ತಾರೆ. ಯಾವ ತರ ಇರುತ್ತೆ ಅಂದ್ರೆ, ಒಂದು ಹುಡುಗ ಬಿದೋಗಿದ್ದಾನೆ, ಇನ್ನೊಬ್ಬ ನೋಡ್ತಾ ಇದ್ದಾನೆ, ಆತರ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಹೌ ಡು ಯು ಪರ್ಸೀವ್ ದಟ್ ಪಿಕ್ಚರ್ ಅಂತ. ನೀವು ಅದರ ಬಗ್ಗೆ ನೆಗೆಟಿವ್ ಬರೀಬಹುದು, ಪಾಸಿಟಿವ್ ಬರೀಬಹುದು. 30 ಸೆಕೆಂಡ್ಸ್ ಫ್ಲಾಶ್ ಮಾಡ್ತಾರೆ, ಆಫ್ ಆಗುತ್ತೆ. ಆಮೇಲೆ ನಿಮಗೆ 1.5 ಮಿನಿಟ್ ಕೊಡ್ತಾರೆ. ಯು ಹ್ಯಾವ್ ಟು ಫ್ರೇಮ್ ಅ ಸ್ಟೋರಿ.
0: ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
5: ಚೆಲುವೆಯಾವುದದ ಮೊಗಕ್ಕೆ ಕಣ್ಣೇ ಭೂಷಣ.
2: ಗಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು.

ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಗುರುವಾರ ಬೆಳಗ್ಗೆ 8:30 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಗಮನಿಸಿ 101 ನೆನಪು ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ ಇದೇ ಗುರುವಾರ 24 ಬೆಳಗ್ಗೆ 8:30 ನಿಮಿಷಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 11:34. ಮುಂದಿನ ಪ್ರಸಾರದೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ಚಿನ್ಮಯಿ. ಇದೀಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಒಂದು ವಾರದಿಂದ ಹತ್ತಾರು ಕಾರ್ಯಕ್ರಮಗಳು ನಮ್ಮ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರಗೊಂಡಿವೆ. ಈ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಆಲಿಸಿದ್ದೀರಿ. ಈ ಆಲಿಸಿದಂತಹ ಕಾರ್ಯಕ್ರಮಗಳನ್ನು ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ಅನ್ನಿಸಿ ಕೆಲವರು ಪತ್ರಗಳ ಮೂಲಕ ಮತ್ತು ಮಿಂಚಂಚೆ ಮೂಲಕ ನಮಗೆ ಬರೆದು ಕಳಿಸಿದಿರಿ. ಪತ್ರವನ್ನು ಹಾಗೂ ಮಿಂಚಂಚೆಯನ್ನು ಕಳಿಸದೇ ಇರುವಂತಹ ಕೇಳುಗರು ಕರೆಯನ್ನಾದರೂ ಮಾಡಿ ನಾವು ನಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು ಅನ್ನುವಂತಹ ಕಾತರದಿಂದ ತಾವೆಲ್ಲರೂ ಕೂಡ ಇದ್ದೀರಿ. ನಿಮ್ಮ ಕಾತರಕ್ಕೆ ನಾವು ಖಂಡಿತ ಅಭಿಮಾನವನ್ನು ವ್ಯಕ್ತಪಡಿಸ್ತೇವೆ. ಹಾಗೆಯೇ ನಾವು ಕೂಡ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಮ್ಮ ಕೇಳುಗ ಬಂಧುಗಳೊಡನೆ ಮಾತಾಡಬೇಕು ಅನ್ನುವಂತಹ ಹಂಬಲವು ಕೂಡ ನಮಗೆ ಇವೆ. ಈಗಾಗಲೇ ಕರೆಗಳು ಬರೋದಕ್ಕೆ ಶುರುವಾಗಿದೆ. ಹೊಸದಾಗಿ ಕರೆಯನ್ನು ಮಾಡುವಂತಹ ನಮ್ಮ ಕೇಳುಗರಿಗೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508 ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508. ಕೇಳುಗರೆ, ಮೈಸೂರಿನ STD ಕೋಡ್ 0821. ಕರೆಯನ್ನು ಮಾಡುವಂತಹ ನಮ್ಮ ಕೇಳುಗರಿಗೆ ಒಂದು ಸೂಚನೆ, ಮತ್ತಷ್ಟು ಜನಕ್ಕೆ ಅವಕಾಶ ಸಿಗಬೇಕು ಅನ್ನುವಂಥದ್ದು ನಮ್ಮ ಒಂದು ಇರಾದೆಯಾಗಿದೆ. ಆ ಕಾರಣಕ್ಕೆ ತಾವು ಮಾತನಾಡುವಾಗ ಸಂಕ್ಷಿಪ್ತವಾಗಿ ಕಾರ್ಯಕ್ರಮದ ವಿವರಣೆಗೆ ಹೋಗದೇನೆ ಕಾರ್ಯಕ್ರಮದ ವಿಚಾರವನ್ನು ಸೂಕ್ಷ್ಮವಾಗಿ ತಾವು ಗ್ರಹಿಸಿರ್ತೀರಿ. ಅಂಥ ಸೂಕ್ಷ್ಮಾತಿಸೂಕ್ಷ್ಮವಾದಂಥ ವಿಚಾರಗಳನ್ನು ತಾವು ಸಂಕ್ಷಿಪ್ತವಾಗಿ ಹೇಳಿದ್ರೆ ಮತ್ತಷ್ಟು ಜನಕ್ಕೆ ಕರೆ ಸಿಗುತ್ತೆ. ನಿಮ್ಮ ಪತ್ರಗಳು ಕೂಡ ಇವೆ, ಮಿಂಚಂಚೆಯೂ ಕೂಡ ಇವೆ. ಹಾಗಾಗಿ ಎಲ್ಲರೂ ಕೂಡ ಸಂಕ್ಷಿಪ್ತವಾಗಿ ಮಾತಾಡ್ತೀರಿ ಅಂತ ನಾವು ಭಾವಿಸಿದ್ದೇವೆ. ಪತ್ರಗಳನ್ನು ಓದೋದಕ್ಕೆ ಹಾಗೆಯೇ ನಿಮ್ಮ ಅಭಿಪ್ರಾಯಗಳಿಗೆ ಸ್ಪಂದನೆಯನ್ನು ನೀಡಲಿಕ್ಕೋಸ್ಕರ ನನ್ನ ಜೊತೆಯಲ್ಲಿ ಚಿನ್ಮಯಿ ಅವರು ಕೂಡ ಇದ್ದಾರೆ. ಕೇಳುಗರೆ, ಕರೆಯನ್ನು ಮಾಡಬಹುದು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಸಲಗ, ಹಾಡಿದ್ದಾರೆ ಗಿರಿಜಾ ಸಿದ್ಧಿ ಹಾಗೂ ಗೀತಾ ಸಿದ್ಧಿ. ಚರಣರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣರಾಜ್ ಅವರನ್ನೇ, ಸಾಹಿತ್ಯ ಹಾಗೂ ಸಂಗೀತ.

0: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ತಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ.
1: ನಮಸ್ತೆ ಆಕಾಶವಾಣಿ.
2: ಹಲೋ ಮೇಡಮ್, ನಮಸ್ತೆ.
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ನಾನ್ ದಾಕ್ಷಾಯಿಣಿ ಆರಾಧ್ಯ ಅಂತ, ಟಗರ್ಪುರದಿಂದ ಮೇಡಮ್.
1: ದಾಕ್ಷಾಯಿಣಿ ಅವರು ಹೇಳಿ.
2: ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಅದು ಮಾಮೂಲಿಯಾಗಿ ಇದಾಗಿರುತ್ತೆ ಮೇಡಮ್. ಬೆಳಿಗ್ಗೆ ಹರಿಪ್ರಸಾದ್ ಚೌರಾಸಿ ಅವರದು ಬಾಲ್ಮುರಳಿ ಕೃಷ್ಣಂದು ತುಂಬಾ ಚೆನ್ನಾಗಿತ್ತು. ನಂಗೆ ಸಂಗೀತ ಅಂದ್ರೆ ತುಂಬಾ ಆಸೆ ಮೇಡಮ್. ಒಂದ್ ಹೇಳ್ಬೇಕು ಅಂದ್ರೆ ಸರ್ ಪ್ರಾರಂಭದಲ್ಲೇ ಹೇಳಿದಾರೆ ಉಮೇಶ್ ಸರ್, ನನ್ನ ಬದುಕನ್ನ ದಿಕ್ಕನ್ನೇ ಬದಲಾಯಿಸಿದ್ದು ಮೇಡಮ್ ಆಕಾಶವಾಣಿ ನೀವುಗಳು ಎಲ್ಲ. ನಾನು ತುಂಬಾ ಖುಷಿ ಆಗಿದ್ದೀನಿ ಮೇಡಮ್. ಈಗ ಎಲ್ಲಾರ್ಗು ಆಕಾಶವಾಣಿ ಕೇಳಿ ಕೇಳಿ ನನ್ನನ್ನೇ ಆಕಾಶವಾಣಿ ಅಂತ ಕಟ್ಬಿಟ್ಟಿದ್ದಾರೆ ಅವರು. ಅಷ್ಟು ನನಗೆ ತುಂಬಾ ಒಂಥರ ಎದೆ ತುಂಬಿ ಬರುತ್ತೆ ಮೇಡಮ್. ಮತ್ತೆ ಪತ್ರ ಬರೆಯೋದು ಅಂದ್ರೆ ನಾಗಣ್ಣ ಸರ್ ಬರೋದು ಪತ್ರನ ನಾವು ಕೇಳಿಸ್ಕೊಂಡ್ಬಿಟ್ರೆ ನಮ್ಗೆ ಯಾವ ಕಾರ್ಯಕ್ರಮನು ಮತ್ತೆ ಕೇಳಬೇಕು ಅನ್ನೋ ತರ ಇರೋದಿಲ್ಲ ಮೇಡಮ್. ಅದರಿಂದ ಬೇರೆಯವರು ಕರೆ ಮಾಡ್ಲಿ, ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್.
1: ಧನ್ಯವಾದಗಳು ದಾಕ್ಷಾಯಿಣಿ ಅವರೇ.
2: ಹಂಗ ಸರ್ ಅದು ನಿಜವಾಗ್ಲೂ ನನಗೆ ತುಂಬಾ ಆಸೆ. ಪ್ರತಿಯೊಂದು ಕಾರ್ಯಕ್ರಮನು ಇಷ್ಟ ಸರ್ ನಂಗೆ.
0: ಓಕೆ ದಾಕ್ಷಾಯಿಣಿ ಅವರೇ,
2: ವಂದನೆಗಳು ಸರ್. ಬೇರೆಯವರು ಕರೆ ಮಾಡಿ.
0: ನಮಸ್ಕಾರ.
1: ನಮಸ್ತೆ ಆಕಾಶವಾಣಿ.
3: ನಮಸ್ಕಾರ ಮೇಡಮ್, ನಾನು ಮೂರ್ತಿ ಅಂದ್ಬಿಟ್ಟು ಚಂದಾಪುರದಿಂದ. ಡಾಕ್ಟರ್ ಉಮೇಶ್ ಅವರು ನಮಸ್ಕಾರ.
0: ನಮಸ್ಕಾರ ಮೂರ್ತಿ ಅವರು ಹೇಳಿ.
3: ಕಾಮನ ಬಿಲ್ ಅಷ್ಟೇ ಹೇಳ್ತೀನಿ ಅಷ್ಟೇ. ಕಾಮನ ಬಿಲ್ಲಲ್ಲಿ ಅನಂತನಾಗ್ ಅವ್ರಿಗೆ ದಾದಾ ಸಾಯ ಪ್ರಶಸ್ತಿ ಸಿಕ್ತದೆ ಸರ್. ಅದು ತುಂಬಾ ಒಂದು ಸಂತೋಷವಾದ ವಿಷಯ. ಮೊದಲನೇ ಅದು ನಮ್ಮ ಅಣ್ಣವ್ರು ಸಿಕ್ಕಿತು. ಎರಡನೇದು ಅನಂತನಾಗ್ ಅವ್ರಿಗೆ ಸಿಕ್ಕಿದೆ. ಕನ್ನಡದಲ್ಲಿ ಇಬ್ಬರು ನಾಯಕರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ತುಂಬಾ ದೊಡ್ಡದು ಅಂತ ಹೇಳ್ಕೋಬಹುದು. ಆದ್ರೆ ಅನಂತನಾಗ್ ಅವರು ಕಾದಂಬರಿ ಚಿತ್ರಗಳಿಗೆ ಮಾತ್ರ ಸೀಮಿತವಾಗ್ಬೇಕು, ಯಾಕಂದ್ರೆ ಸಾಹಸ ಚಿತ್ರಗಳಿಗೆ ಅವ್ರದ್ದು ಅಷ್ಟೇನು ಇದಾ ಕಾಣಲ್ಲ. ಅದಕ್ಕೆ ಏನಿದ್ರು ಶಂಕರ್ನಾಗ್ ಅವ್ರು ಮಾತ್ರ.
0: ಹೌದು, ಇಬ್ಬರು ಕನ್ನಡದ ದೈತ್ಯ ಪ್ರತಿಭೆಗಳೇ ಅನಂತನಾಗ್ ಮತ್ತು ಶಂಕರ್ನಾಗ್ ಅವರು. ನಿರ್ದೇಶಕರಾಗಿ, ನಟರಾಗಿ, ಮತ್ತೆ ಒಬ್ಬ ದಾರ್ಶನಿಕತೆಯನ್ನು ಉಳ್ಳಂತಹ ಒಬ್ಬ, ಅಂದರೆ ದರ್ಶನವನ್ನು, ವಿಷನ್ ಅಂತ ನಾವೇನು ಹೇಳ್ತೇವೆ, ಆ ವಿಷನನ್ನು ಇಟ್ಕೊಂಡಿದ್ದಂತಹ ಒಬ್ಬ ನಟ ನಿರ್ದೇಶಕ ಅಂತಂದರೆ ಶಂಕರ್ನಾಗ್ ಅವರು. ಅವರ ಮಾಲ್ಗುಡಿ ಡೇಸನ್ನು ನೋಡಿಬಿಡ್ತು ಅಂತಂದರೆ ಅಲ್ಲಿ ಬರುವಂತಹ ಆ ಚಿತ್ರೀಕರಣ ಆಗಿರ್ಬೋದು, ಆ ದೃಶ್ಯಗಳನ್ನು ನೋಡಿದಾಗ, ಅಭಿನಯ, ಮತ್ತು ಹೇಗೆ ಅವರು ಆ ಸಂಯೋಜನೆಯನ್ನು ಮಾಡ್ತಾಯಿದ್ರು, ಇದೆಲ್ಲವೂ ಬಹಳ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ಹೇಳಿ.
3: ಮೊದಲನೇ ಕಾದಂಬರಿ ಅವ್ರದ್ದು ಬಯಲು ದಾರಿ ಚಿತ್ರದಲ್ಲಿ. ಅನಂತನಾಗ್ ಅವರು ಮೊದಲನೇ ಕಾದಂಬರಿ ಚಿತ್ರ.
0: ಹೌದು, ಎಲ್ಲಿರುವೆ
3: ಅವರ ಕಾದಂಬರಿ ಆಧಾರಿತ ಚಿತ್ರ. ಇದು ದೊರೆ ಭಗವನ್ ಅವ್ರಿಗೆ ಈ ಕಾದಂಬರಿಯನ್ನ ಪಾರ್ವತಮ್ಮ ಅವ್ರು ಕೊಟ್ರು.
0: ಹೌದು ಹೌದು.
3: ಆವಾಗ ದೊರೆ ಭಗವನ್ ಅಂದ್ರೆ ಇದಕ್ಕೆ ಅಣ್ಣವ್ರನ್ನ ಹಾಕೊಂಡು ತೆಗಿತೀವಿ ಅಂತಂದ್ರು. ಯಾಕೆಂದ್ರೆ ಕಾದಂಬರಿಯನ್ನ ಫುಲ್ ಓದ್ಕೊಂಡ್ಬಿಟ್ಟಿದ್ರು ಪಾರ್ವತಮ್ಮ ಅವರು. ಅಲ್ಲಿ ಪಾತ್ರ ಬರೆದು ಚಂದ್ರ ಅಂದ್ಬಿಟ್ಟು ಕಲ್ಪನ, ಗೋಪಿ ಅಂದ್ಬಿಟ್ಟು ಅನಂತನಾಗ್.
0: ಹೌದು,
3: ಅನಂತನಾಗ್ ಅವ್ರ
0: ಗೋಪಿ ಅಲ್ಲ, ಗೋಪು ಅಲ್ಲಿ ಫಿಲಮ್ ಅಲ್ಲಿ, ಗೋಪು ಫಿಲಮ್ ಅಲ್ಲಿ
3: ಚಂದ್ರ
0: ಅಲ್ವಾ.
3: ಹೌದು, ಅದಕ್ಕೆ ಅವರು ಕಾದಂಬರಿ ಎಲ್ಲ ಓದ್ಕೊಂಡ್ಬಿಟ್ಟಿದ್ರೆ ಮಧ್ಯಾಂತರ ಗೋಪು ಅವ್ರ ಪಾತ್ರ ಇರೋದಿಲ್ಲ.
0: ಹೌದು ಹೌದು.
3: ಅದರಿಂದ ಅಣ್ಣವ್ರ ಹಾಕೋಬೇಡಿ, ಬೇರೆ ಯಾರಿಗಾರು ನಾಯ ಅವಕಾಶ ಕೊಡಿ ಅಂದ್ರೆ ಆಗ ಅನಂತನಾಗ್

0: ಹೊರನಾಕೊಂಡು ಒಂದು ಅದು ಚಿತ್ರ ಬಂತು. ಅದಕ್ಕೆ ರಾಜನ್ ನಾಗೇಂದ್ರ ಅವರ ಒಳ್ಳೆ ಸಂಗೀತ ನಿರ್ದೇಶನ,
1: ಎಲ್ಲ ಗೀತೆಗಳು ಕೂಡ ಚೆನ್ನಾಗಿವೆ ಆ ಫಿಲ್ಮ್.
0: ಆಮೇಲೆ ನಮ್ಮ ಸಾಹಿತ್ಯ ರತ್ನ ಕಿ ಯು ದಯಶಂಕರ್ ಅವರು ಕೊಟ್ಟಂತ ಗೀತೆಗಳು, ಆಮೇಲೆ ನಮ್ಮ ಗಾನ ಕೋಗಿಲೆ ಎಸ್ ಜಾನಕಿಯಮ್ಮ ಅವರು ಆಡಿದ್ದು ಬಾನಲ್ಲು ನೀನೆ ಭೂಮಿಯಲ್ಲು ನೀನು, ಎಂತ ಅದ್ಭುತವಾದ ಗೀತೆ ಸರ್, ಎಂದಿಗೂ ಮರೆಯಕ್ಕಾಗೋದಿಲ್ಲ ಆ ಗೀತೆಗಳು.
1: ಮರೆಯ ಖಂಡಿತ ಸಾಧ್ಯ ಆಗೋದಿಲ್ಲ ಬಿಡಿ, ಅಂತ ಸಂಗೀತ, ಅಂತ ಸಾಹಿತ್ಯ, ಅಂತ ಚಿತ್ರ ಎಲ್ಲವೂ ಕೂಡ್ಕೊಂಡು ಬಂತು ಅದಕ್ಕೆ.
0: ಸಾಂಗು ಬರಲ್ಲ ಆ ತರ ಸಂಗೀತ ನಿರ್ದೇಶಕರು ಇಲ್ಲ.
1: ಮೂರ್ತಿ ಅವರೇ, ಕನ್ನಡಕ್ಕೆ ಕನ್ನಡದ ಇಬ್ಬರು ನಟರಿಗೆ ದಾದಾ ಫಾಲ್ಕೆ ಪ್ರಶಸ್ತಿ ಬಂತು ಅನ್ನೋದು ಸರಿ. ಒಬ್ರು ಛಾಯಾಗ್ರಾಹಕ ನಮ್ಮ ಕನ್ನಡಿಗರೇ ಅವರು, ಕೆ ವಿ ಮೂರ್ತಿ ಅಂತ ಹೇಳಿ, ಅವ್ರಿಗೂ ಕೂಡ ದಾದಾ ಫಾಲ್ಕೆ ಅವಾರ್ಡ್ ಬಂತು ಅಲ್ವಾ.
0: ಹಿನ್ನೆಲೆ ಗಾಯಕರಿಗೆ ಬಂದಿದೆ ಸರ್.
1: ಅಲ್ಲಲ್ಲ, ನಾನು ಹೇಳ್ತಾ ಇರುವಂಥದ್ದು ಕನ್ನಡಿಗರಿಗೆ, ನಾನು ಹೇಳ್ತಾ ಇರುವಂಥದ್ದು ಕನ್ನಡಿಗರು ಮೂವರು ಕೂಡ ಕನ್ನಡರು, ರಾಜ್ಕುಮಾರ್ ಅವರಾಗಿರ್ಬಹುದು, ಮೂರ್ತಿ ಕೆ ವಿ ಮೂರ್ತಿ ಅವರಾಗಿರ್ಬಹುದು, ಮತ್ತೆ ನಮ್ಮ ಅನಂತನಾಗ್ ಅವರಾಗಿರ್ಬಹುದು, ಅವ್ರ ಮೂವರು ಕೂಡ ಕನ್ನಡಿಗರೇ ಅಲ್ವಾ. ಓಕೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಕಾಶವಾಣಿ
2: ಹಲೋ, ನಮಸ್ತೆ ಸರ್. ಉಮೇಶ್ ಸರ್ಗೂ ಚಿನ್ಮಯ ಮೇಡಮ್ಗೂ
3: ನಮಸ್ತೆ.
2: ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಸರ್.
1: ಹೇಳಿ ರಾಧಾ ಅವರೇ.
2: ಹ್ಮ್ ಸರ್, ಬೆಳಗ್ಗೆ ಗೀತಾರಾಧನ ಹಾಗೂ ವಚನ ಬಾನುಲಿ ತುಂಬಾ ಚೆನ್ನಾಗಿ ಮೂಡ್ ಬಂತು ಸರ್. ಮತ್ತೆ ಅಬ್ದುಲ್ ರಶೀದ್ ಅವ್ರದ್ದು ಸಂದರ್ಶನ ಮಾಡಿದ್ರಲ್ಲ ಸರ್.
1: ಹೌದು, ಕಾಲು ಚಕ್ರದ ಕಥೆಗಾರ. ಕೇಳಿದ್ರ ಅದು ಮರುಪ್ರಸಾರ ಆಗಿದ್ದು ಕಳೆದ ಶನಿವಾರ ಪ್ರಸಾರ, ಮತ್ತೆ ಮುಂದಿನ ಶನಿವಾರ, ಮುಂದಿನ ಶನಿವಾರ ರಾತ್ರಿ 8 ಗಂಟೆಗೆ ಎರಡನೇ ಭಾಗ ಪ್ರಸಾರ ಆಗುತ್ತೆ. ಆ ಎರಡನೇ ಭಾಗದ ಮರು ಪ್ರಸಾರ ಮುಂದಿನ ಬುಧವಾರ ಬೆಳಿಗ್ಗೆ 8:35ಕ್ಕೆ ಪ್ರಸಾರ ಆಗುತ್ತೆ. ಓಕೆ, ಹೇಳಿ
2: ಸರ್. ನಮ್ದೊಂದು ಇದು ಹಾಡು ಕಲಿಸುವ ಪಾಠಗಳು, ಅದರಲ್ಲಿ ನಾವು ವಿನ್ ಆಗಿದೀವಿ ಸರ್. ನಮ್ ಪುಸ್ತಕ ಬಂದಿಲ್ಲ ಇನ್ನೂ.
1: ಬರ್ತದೆ ಬರ್ತದೆ, ಕಳಿಸ್ಕೊಡ್ತಾರೆ.
2: ಅದಕ್ಕೆ ಕೇಳಿದೆ ಸರ್.
1: ಓಕೆ, ಆಯ್ತು ರಾಧಾ ಹಿರಣ್ಣ ಅವರೇ.
2: ಚೆನ್ನಾಗಿದೆ ಸರ್ ಎಲ್ಲಾ ಕಾರ್ಯಕ್ರಮಗಳು, ಕೇಳ್ತಾ ಇದೀವಿ. ಚೈತ್ರವನ್ನ ಅಂತೂ ಸರ್ ನಮಗೆ ಟೈಮ್ ಹೋಗೋದೇ ಗೊತ್ತಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ.
1: ಲಕ್ಷ್ಮೀಶನ ಜೈಮಿನಿ ಭಾರತ,
2: ಚೈತ್ರವನ್ನ ಅದೇ ಲಕ್ಷ್ಮೀಶ ಜೈಮಿನಿ ಭಾರತ.
1: ತುಂಬಾ ಸಂತೋಷ ರಾಧಾ ಹಿರಣ್ಣ ಅವರೇ ಕರೆ ಮಾಡೋದಕ್ಕಾಗಿ, ನಮಸ್ಕಾರ.
2: ಸರ್ ಧನ್ಯವಾದಗಳು ಸರ್, ಚೆನ್ನಾಗಿತ್ತು ಕಾರ್ಯಕ್ರಮ.
3: ನಮಸ್ತೆ ಆಕಾಶವಾಣಿ.
0: ಸಹೋದರಿ ಚಿನ್ಮಯ ಅವರಿಗೂ, ನಮ್ಮ ಆತ್ಮಾರಾದ ಡಾಕ್ಟರ್ ಮೈಸೂರಿಗೂ, ಕ್ಯಾಟ್ನಲ್ಲಿ ಅನಂತ ಧನ್ಯವಾದಗಳು ಸರ್.
3: ನಮಸ್ಕಾರ
0: ಸರ್. ಅಬ್ದುಲ್ ರಶೀದ್ ಅವರ ಸಂದರ್ಶನ ಡಾಕ್ಟರ್ ಸವಾನ್ ಅವರು ಹಚ್ಕೊಂಡಿದ್ದು ಬಹಳ ಸಂಸ್ಕಾರ ಮೂಡ್ ಬಂತು. ಹಾಗೇನೆ ನಮ್ಮ ಚಿತ್ರನಟ ಅನಂತ್ ನಾಗರ್ ಅವರಿಗೆ ಚಾಲ್ಕೆ ಬಂದದ್ದು ಬಹಳ ನಮಗೆ ಖುಷಿ ಕೊಟ್ಟಿದೆ. ನಮ್ಮ ಕನ್ನಡಿಗರೇ ಆದ ಮೂರು ಜನಕ್ಕೆ, ತ್ರಿಮೂರ್ತಿಗಳಿಗೆ ಪಡ್ಕೊಂಡಂತ ಡಾಕ್ಟರ್ ದಾದಾ ಪಾರ್ಕಿ ಪ್ರಶಸ್ತಿ ನಮ್ಮ ಇಡೀ ಕರ್ನಾಟಕದ ಜನಕ್ಕೆ ಒಂದು ಹೆಮ್ಮೆಯ ಹಬ್ಬದ ಸಂಭ್ರಮ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಹಾಗೇನೆ ಕಾದಂಬರಿ ವಿಹಾರದಲ್ಲಿ ಹೊಸದಾಗಿ ನಮ್ಮ ಮಾದೇವರವರ ಕಥಾ ಕಾದಂಬರಿ ಆಧರಿಸಿ ಕುಸುಮಾಲಯ ಕಾರ್ಯಕ್ರಮ ಕಥೆಯನ್ನ ಬಹಳ ಸವಿಸ್ತಾರಿಗೆ ಓದಿದ್ರು. ಅದು ಬಹಳ ಚೆನ್ನಾಗಿ ಬರ್ತದೆ ಅಂತ ಕಥೆ ನಿರೀಕ್ಷಣೆ ನೀಡಿದ್ದೀವಿ. ಅದು ನಮ್ಮ ಡಾಕ್ಟರ್ ಮೈಸೂರು ರಮೇಶ್ವರ ಅಧ್ಯಯನ ಪಾತ್ರ, ಅದು ಗಾಡಿ ಹೊಡೆಯುವ ಒಂದು ವಿಚಾರದಲ್ಲಿ ಬಹಳ ಸೊಕ್ಕಾಗಿ ಪಾತ್ರ ಮಾಡಿದ್ರು. ಅದು ನಮ್ಗೆ ಮೇಲೆ ನೀವು ಪಾತ್ರ ಮಾಡಿದಿರಿ ಚಿನ್ಮೆ ಅವರೇ, ಅದು ನಮ್ಗೆ ತುಂಬಾ ಹೆಮ್ಮೆ ಕೊಟ್ಟಿದೆ. ಅದಲ್ಲದೆ ನಮ್ಗೆ ಬಹಳ ಅತಿ ಸಂತೋಷ ಪಡುವಂತ ವಿಚಾರ ಅಂದ್ರೆ, ಅತಿಹರಟೆಯಲ್ಲಿ ನಮ್ಮ ಚಂದ್ರನ ಬಹಳ ಸೊಗಸಾಗಿ ಕಾರ್ಯಕ್ರಮ ನಡ್ಸ್ಕೊಟ್ರು ಅಬ್ದುಲ್. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಮ್ಗೆ ಕಾಮನ ಬಿಲ್ಲು ಬಹಳ ಸೊಗಸಾಗಿ ಮನೆ ಮಿಡಿಯುವಂತೆ ಕಾರ್ಯಕ್ರಮ ಗೊತ್ತಾಯ್ತೆ. ಇಂಥವೆಲ್ಲ ನೀರ್ ತರೋದು ನಮ್ಮ ಆಕಾಶವಾಣಿಯ ಒಂದು ಹೆಮ್ಮೆಯ ನುಡಿ ಅಂತ ಹೇಳ್ತೀನಿ. ಸರ್ ಡಾಕ್ಟರ್ ಮೈಸೂರು, ನೀವು ಒಂಚೂರು ಮಾತಾಡಬೇಕು ನಿಮ್ಮ ಜೊತೆ.
1: ಹೇಳಿ ಹೇಳಿ.
0: ನೀವು ಬಹಳ ನಮ್ಗೆ ಆತ್ಮೀಯತೆಯಿಂದ ನೀರ್ ತರ ಕಾರ್ಯಕ್ರಮ ನಾನು ಮರೆಯುವಂತಿಲ್ಲ. ಮನಪೂರ್ವಕವಾಗಿ ಹೇಳ್ಬೇಕು ಅಂದ್ರೆ, ನೀವು ಒಂದು ಜಾನಪದ ಗೀತೆಯನ್ನ ಹಾಡುವ ಒಂದು ವಿಧಾನದಲ್ಲಿ ಕತೆ ಪದ ಪಾದ ಮತ್ತು ತತ್ವ ಸಂಚಾರನ ಬಹಳ ಸ್ವಚ್ಛ ನಡ್ಸ್ಕೊಳ್ತಾ ಇದೀರಿ. ಒಳ್ಳೊಳ್ಳೆ ಕಲಾವಿದರಿಗೆ ಅವಕಾಶ ಕೊಡ್ತಾ ಇದೀರಿ. ಅದು ನಮ್ಗೆ ಇಲ್ಲಿಂದ ನಡ್ಕೊಂಡ್ಬಂದಂತ ಒಂದು ಹೆಮ್ಮೆಯ ಒಂದು ಸಂದೇಶ ಅಂತ ಹೇಳ್ತೀನಿ. ನಾವು ಬಾಳದಿಂದ ಬೇಡಿಕೆ ಇಟ್ಟಿದ್ದು, ಆ ಬೇಡಿಕೆ ನಾವು ನೆರವೇರಿಸ್ಕೊಡ್ರಿ. ಅದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಇವೆಲ್ಲ ಪಾತ್ರ ಮಾಡಿ ನಾಟಕ ರೂಪದಲ್ಲಿ ಕೊಡಬೇಕು ಅಂತ ಕೇಳ್ಕೊಂಡು ನಡ್ಸ್ಕೊಡ್ರಿ. ಇನ್ನೊಂದನ್ನ ಮರ್ತ್ಬಿಟ್ಟಿದ್ದೀರಿ, ದಯವಿಟ್ಟು ಅದನ್ನ ನಡ್ಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಅಭಿನಯ ಪ್ರಾರ್ಥನೆ ಮಾಡ್ಕೊಳಕ್ ಇಷ್ಟಪಡ್ತೀನಿ.
1: ಪೌರಾಣಿಕ ನಾಟಕನ
0: ನೀವು ಅದೊಂದು ದೊಡ್ಡ ಮನಸ್ಸು.

0: அடி வந்து வந்துட்டீங்க, வந்து வந்தே வந்து சாக்கு சார் மனசு போடுறேன். நான் வைக்கிற நாடக பிரேமியா இருந்தா, நான் பாத்திர மாதிரி வந்து அபிமானியா இருந்தா கேட்கிறேன். நிறைய சொல்றேன், நம்ம சோத்துல பைக்கேல இருந்தா கொடுகை கலாத்தடு கேட்கொண்டு தைட்டில் கொடுத்த பைக்கலான்னு
1: ನೋಡೋಣ. ನಿಮ್ಮ ಏನು ಹಂಬಲ ಏನಿದೆ ಅದರ ಬಗ್ಗೆ ಆಲೋಚನೆಯನ್ನ ಮಾಡ್ತಾರೆ ನಮ್ಮ ಆಕಾಶವಾಣಿಯ ಮುಖ್ಯಸ್ಥರು.
0: ಕೊಡ್ತೀನಿ ಅಂತ ತುಂಬಾ ವೃದ್ಧಿಯಿಂದ ಹೇಳ್ತೀನಿ ಸರ್ ನಾನು, ಯಾಕೆ ನಿಮ್ಮಲ್ಲಿದೆ ಅಂತ ಆತ್ಮಸ್ಥೈರ್ಯ ಇದೆ. ನಿಮ್ಮ ಆಕಾಶವಾಣಿಯಲ್ಲೂ ನಿಮ್ಗೆ ಬಹಳ ಗೌರವ ಅಂತ ಇದೆ. ನಿಮ್ ಮಾತು ನೆರವೇರುತ್ತೆ ಅಂತ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನೀವು ನಡೆಸ್ಕೊಡ್ತೀರಿ ಅಂತ ನನ್ನ ನಂಬಿಕೆ ಇದೆ ಸರ್.
1: ನೋಡೋಣ. ಸೋಮಶೇಖರ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ ಸರ್. ಧನ್ಯವಾದಗಳು.
2: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್, ನಾನು ಸೌಮ್ಯ ಎಸ್ಟೀಮ್ ಲೇಔಟ್ ಮಿಷನ್ ಇಂದ ಮಾತಾಡ್ತಾ ಇರೋದು.
2: ಸೌಮ್ಯ ಅವರು ಹೇಳಿ, ಏನನ್ಸುತ್ತೆ ನಿಮಗೆ ಕಾರ್ಯಕ್ರಮ?
3: ಆಕಾಶವಾಣಿ 92ರ ವಸಂತಕ್ಕೆ ಕಾಲಿಟ್ಟಿದ್ದಕ್ಕೆ ಅಭಿನಂದನೆಗಳು. ಮನುಷ್ಯನ್ಗೆ ವಯಸ್ಸಾಗ್ತಾ ಮುಪ್ಪಾಗುತ್ತೆ, ಚೈತನ್ಯ ಶಕ್ತಿ ಕೊಡುತ್ತೆ. ಆದ್ರೆ ನಮ್ಮ ಮೈಸೂರು ಆಕಾಶವಾಣಿ 98ರ ವಸಂತಕ್ಕೆ ಕಾಲಿಟ್ಟಾ ಚೈತನ್ಯದಾಯಕವಾಗಿ ಪ್ರಯೋಗಾತ್ಮಕವಾಗಿ ಹೊಸ ಹೊಸ ವಿಚಾರಧಾರೆಗಳೊಂದಿಗೆ ಮತ್ತೆ ನಮ್ಗೆ ಇನ್ನು ಚಿಂತನೆಗೆ ಒಳಪಡಿಸುತ್ತಾ ಜ್ಞಾನಾರ್ಜನೆಯನ್ನು ನೀಡುತ್ತಾ ಪ್ರಯೋಗಾತ್ಮಕ ಕಾರ್ಯಕ್ರಮ ಜೊತೆಗೆ ಮನರಂಜನೆ
1: ಒಟ್ಟಾರೆ ನೀಡ್ತಾ. ಸೌಮ್ಯವರೇ, ಬಹಳ ಸೊಗಸಾಗಿ ಹೇಳಿದ್ರಿ ಆರಂಭದಲ್ಲೇ. ಜನಗಳಿಗೂ ವಯಸ್ಸಾಗತ್ತೆ ಅಂಥೇಳಿ, ಸಂಸ್ಥೆಗೂ ಕೂಡ ವಯಸ್ಸಾಗತ್ತೆ. ಆದರೆ ಜನಗಳಿಗೆ ಆಯಸ್ಸನ್ನು ಮತ್ತೊಬ್ಬರಿಗೆ ನೀಡೋದಕ್ಕಾಗಲ್ಲ, ಮತ್ತೊಬ್ಬರು ಮತ್ತೊಬ್ಬರಿಗೆ ಆಯಸ್ಸನ್ನು ನೀಡಲಿಕ್ಕಾಗಲ್ಲ ಅಲ್ವಾ? ಎಲ್ಲರೂ ಪುರುಗಳಾಗಿರೋದಿಲ್ಲ. ಯಯಾತಿಗೆ ತನ್ನ ಇಡೀ ಯೌವನವನ್ನು ಕೊಟ್ಟ ಹಾಗೆ ಅದು ಸಾಧ್ಯ ಆಗೋದಿಲ್ಲ. ಆದರೆ ಸಂಸ್ಥೆಯ ಔನ್ನತ್ಯಕ್ಕೆ ಹಲವಾರು ಜನರ ಆಯಸ್ಸಿನ ಕೊಡುಗೆ ಇದೆ ಇಲ್ಲಿ ಅಲ್ವಾ? ಆ ಕಾರಣಕ್ಕೋಸ್ಕರನೇ ತಮ್ಮ ಆಯಸ್ಸನ್ನ ಸಂಸ್ಥೆಗೋಸ್ಕರ ಕೊಟ್ಟಿದ್ದಾರೆ ಅಲ್ವಾ?
3: ಮೀಸಲಿಟ್ಟಿದ್ರು,
1: ಕೊಟ್ಟಿದ್ದಾರೆ ಅಂತ ನಾವು ಭಾವಿಸೋಣ. ಒಂದು ಸ್ವಲ್ಪ ನಾವು ಭಾವನಾತ್ಮಕವಾಗಿ ಅದನ್ನ ನಾವು ಆಲೋಚನೆಯನ್ನು ಮಾಡೋದಾದ್ರೆ, ಈ ಒಂದು ಸಂಸ್ಥೆ 92ನ್ನ ದಾಟಿದೆ, ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡುತ್ತೆ, ಯಾವ ಸಂಶಯವೂ ಕೂಡ ಇಲ್ಲ. ಮುಂದುವರಿಸಿ
3: ಸರ್. ಅದೇ ಸರ್, ಅದಕ್ಕೆ ಹೇಳಿದ್ರು ಹರೆಯ ಅಂತ ಹೇಳಿದ್ರು ಸರ್. ಇದು ಮುಪ್ಪಲ್ಲ ಹರೆಯ, 98ರ ಹರೆಯಕ್ಕೆ ಕಾಲಿಟ್ಟು ತಾನು ಚೈತನ್ಯದಾಯಕವಾಗಿ ಕಾರ್ಯಕ್ರಮ ನೀಡ್ತಾ ನಮ್ಮನ್ನು ಅದೇ ರೀತಿ ಉತ್ಸಾಹದಾಯಕರಾಗಿ ಚೈತನ್ಯದಾಯಕರಾಗಿ ಮತ್ತೆ ನಮ್ಗೂ ಜ್ಞಾನಾರ್ಜನೆ ನೀಡ್ತಾ ಇದೆ. ಇದು ಈಗಲೇ ಯಶಸ್ವಿಯಾಗಿ ಸಾಧ್ಯ ಅಂತ ನನ್ನ ಆಶಯ. ಮತ್ತೆ ಇನ್ನೊಂದು, ದೇವನೂರು ಮಹಾದೇವ ಅವರ ಒಂದು ಸಾಹಿತ್ಯೋತ್ಸವವೇ ನಡೆದು ಬಿಟ್ಟಿದೆ ಅಂತ
1: ಅಂದ್ರೆ ಮತ್ತೆ ಕಾದಂಬರಿ ಬರುತ್ತೆ, ಕಾದಂಬರಿ ಮುಂದಿನ ಭಾನುವಾರದಿಂದ.
3: ಕುಸುಮ ಬಾಲೆ ಕಾದಂಬರಿ ವಿಭಾಗದಲ್ಲಿ ಕುಸುಮ ಬಾಲೆ ಬರ್ತಾ ಇದೆ. ಮತ್ತೆ ಸರಣಿಯಾಗಿ ನಾಟಕಗಳು ಬಂತು. ಮತ್ತೆ ಒಡಲಾಲ ನಾಟಕ ತಾವು ಹೇಳಿದಾಗೆ ಈ ಬೇರೆ ನಿಲಯದಿಂದ ಅಲ್ಲಿ ಅವರ ಒಂದು ಕೊಡುಗೆಯನ್ನ ನಮ್ಗೆ ನೀಡಿದ್ರಿ.
1: ಅದು ಡಿ ಎಸ್ ನಾಗಭೂಷಣ ಅಂತೇಳಿ ನಮ್ಮಲ್ಲಿ ಸಹಾಯಕ ನಿರ್ದೇಶಕರಾಗಿದ್ರು, ಅವರ ನಿರ್ದೇಶನದಲ್ಲಿ ಅದು ಬಂದಂತಹ ನಾಟಕ, ಅದು ನಮ್ಮ ನಿಲಯದಿಂದ ಪ್ರಸಾರ ಆಯ್ತು.
3: ಹೌದು ಸರ್, ತುಂಬಾ ಸೊಗಸಾಗಿ ಮೂಡ್ ಬಂತು ಸರ್. ಎಲ್ಲ ಒಟ್ಟ ಎಲ್ಲಾ ನಾಟಕಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮತ್ತೆ ಪಾರವನ್ನ ಪರದಾಟ ಅದರಲ್ಲಂತೂ ಇವ್ರದ್ದು ಲೋಕೇಶ್ವರಿ ಮೇಡಮ್ ಅವ್ರ ಅಭಿನಯ ಅಂತೂ ಎತ್ತಿದ ಕೈ, ತುಂಬಾ ಸೊಗಸಾಗಿ ಅಭಿನಯಿಸಿದ್ರು. ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನೋ ಹಾಗೆ ಮಾಡಿದೆ ಆ ನಾಟಕ. ಮತ್ತೆ ಅದೊಂದೇ ಅಲ್ಲದೆ ಕಳೆದ ತಿಂಗಳು ಕಡಲ ತೀರದ ದೋಣಿ ಅಂತ ಹೇಳಿ ಆಕಾಶವಾಣಿ ನಾಟಕೋತ್ಸವದಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದ ಒಂದು ನಾಟಕ ಅಂತ ಹೇಳಿದ್ರು, ಎಸ್ ಎಸ್ ಉಮೇಶ್ ಸರ್ ಅವರ ನಿರ್ಮಾಣದಲ್ಲಿ. ಅದು ಸಹ ಅತ್ಯುತ್ತಮವಾಗಿ ಮೂಡಿದಂತು. ನಾನು ಇದನ್ನೆಲ್ಲ ಸಮಗ್ರವಾಗಿ ನೋಡಿದಾಗ ಇದರಲ್ಲಿ ಒಂದು ಸಮಾನತೆ ಕಾಣುತ್ತೆ ಏನು ಅಂದ್ರೆ ಸರ್, ಎಲ್ಲ ಕತೆಗಳಷ್ಟೇ ಅಲ್ಲ ಸರ್ ಇದನ್ನ ನಮ್ಗೆ ಹಿಡಿದಿಡೋದಿಕ್ಕೆ ಸಾಧ್ಯ. ಇದರಲ್ಲಿ ಕಲಾವಿದರು ಸರ್, ಆಕಾಶವಾಣಿ ಕಲಾವಿದರ ಒಂದು ವಾಚನಾಭಿನಯ ಎಷ್ಟು ಸೊಗಸಾಗಿರುತ್ತೆ ಅಂದ್ರೆ, ಸಾಹಿತ್ಯ ಪ್ರಕೃತಿ ಸಂಘದಲ್ಲಿ ನಮ್ಮನ್ನ ನಗಿಸ್ತಾರೆ, ಅಳು ಬಂದಾಗ ಅಳಿಸ್ತಾರೆ, ಎಲ್ಲ ಅವರ ಧ್ವನಿಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮನ್ನ ಅಯಸ್ಕಾಂತದ ಹಾಗೆ ತೆಳಿತಾರೆ ಅಂತ ಅಂದ್ರೆ, ಆ ಪಾತ್ರದಲ್ಲಿ ನಾವು ಪಾತ್ರವಾಗೋಗ್ತೀವಿ, ಕಥೆಯಲ್ಲಿ ನಾವು ಒಬ್ಬರಾಗೋಗ್ತೀವಿ, ಅಷ್ಟು ಸೊಗಸಾಗಿ ಅಭಿನಯಿಸ್ತಾರಲ್ಲ, ಅದು ನಿಜಕ್ಕೂ ಪ್ಲಸ್ ಪಾಯಿಂಟ್. ಅದಕ್ಕೆ ನನ್ಗೆ ಆಕಾಶವಾಣಿ ನಾಟಕ ಕೇಳಲು ತುಂಬಾ ಇಷ್ಟ ಆಗೋದು ಏನು ಅಂದ್ರೆ, ಕೇವಲ ಒಂದು ಕತೆ ಮಾತ್ರ ಅಲ್ಲದೆ ಅವರ ಅಭಿನಯ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ
1: ಸೌಮ್ಯ ಅವರೇ, ಒಂದೇನು ಅಂದ್ರೆ ಆಕಾಶವಾಣಿಯ ಅಂದ್ರೆ ಬಾನುಲಿ ನಾಟಕಕ್ಕೂ ಮತ್ತೆ ವೇದಿಕೆಯ ಮೇಲೆ ಅಭಿನಯಿಸುವಂತ ನಾಟಕಕ್ಕೂ ಒಂದು ವ್ಯತ್ಯಾಸ ಏನು ಅಂತಂದರೆ, ಈಗ 100 ಮಂದಿ ಅಥವಾ 200 ಮಂದಿ ಅಥವಾ ಎಷ್ಟೇ ಮಂದಿ ಆಗಿರ್ಬೋದು, ಆ ನೋಡುವಂಥವರ ದೃಷ್ಟಿ ಎಲ್ಲವೂ ಕೂಡ ವೇದಿಕೆಯ ಮೇಲೆ ಇರುತ್ತೆ, ವೇದಿಕೆಯಲ್ಲಿ ಅಭಿನಯಿಸುವಂತಹ ಆ ಕಲಾವಿದರ ಮೇಲೆ ಇರುತ್ತೆ. ಅದು ಒಬ್ಬೊಬ್ಬರೇ ಕಾಣ್ತಾ ಇರ್ತಾರೆ, ಅಂದರೆ ಒಂದು ಪಾತ್ರಕ್ಕೆ ಒಬ್ಬ ವ್ಯಕ್ತಿನೇ. ಆದರೆ ಬಾನುಲಿ ನಾಟಕದ ಒಂದು ಒಂದು ದೈತ್ಯ ಶಕ್ತಿ ಏನು ಅಂತಂದರೆ, ಒಬ್ಬೊಬ್ಬ ಕೇಳುಗನಿಗೂ ಕೂಡ ಒಂದೊಂದು ಪಾತ್ರ ಬೇರ್ಬೇರೆಯಾದಂಥ ರೀತಿಯಲ್ಲೇ ಅದು ಗೋಚರಿಸ್ತಾ ಇರ್ತದೆ. ಕಲ್ಪನೆಗಳಿವೆಯಲ್ಲ. ಈಗ 1,000ಕ್ಕಿಂತಲೂ ಹೆಚ್ಚು ಜನ ಒಂದು ನಾಟಕವನ್ನು ಏಕಕಾಲದಲ್ಲಿ

0: ಕೇಳಿದ್ರೆ ಅಲ್ಲಿ 1,000 ಪಾತ್ರಗಳು ಅವನ ಕಣ್ಣ ಮುಂದೆ ಬಂದು ನಿಲ್ತವೆ,
1: ಹೌದು ಸರ್. ಈಗ
0: ಕಲ್ಪನೆಗಳು.
1: ಕೇಳುಗರು ಮಾತಾಡ್ಬೇಕಾದ್ರೆ ನೋಡ್ತೀನಲ್ಲ ಸರ್, ಅದ್ರಲ್ಲಿ
0: ಹೌದು.
1: ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಅವ್ರವ್ರಿಗೆ ಅರ್ಥೈಸ್ಕೊಂಡು ಹೇಳ್ತಾ ಇರ್ತಾರೆ, ಅವ್ರಿಗೆ ಯಾವ ರೀತಿ ಅನುಭವ ಆಯ್ತು ಅಂತ. ಇದರಲ್ಲೇ ಗೊತ್ತಾಗುತ್ತೆ ಅವರವರ ಒಂದು ಕಲ್ಪನೆಗೆ ಒಳಪಟ್ಟಿದ್ದು ಅಂತ. ಮತ್ತೆ
0: ಓಕೆ
1: ಕೊನೆಯದಾಗಿ ನಾನು
0: ಹೇಳಿ.
1: ಹೇಳ್ಬೇಕು ಅಂದ್ರೆ, ಕಾದಂಬರಿ ವಿಹಾರ ಚೆನ್ನೈಯ ಜಾಡಿನಲ್ಲಿ ತುಂಬಾ ಸೊಗಸಾಗಿ ಮೂಡ್ ಬಂತು. ನಿಜಕ್ಕೂ ಅದು ಕಾದಂಬರಿ ವಿಹಾರ ಅಲ್ಲ, ಕಾಡಿನ ವಿಹಾರ ಅಂತ ಹೇಳಿದ್ರೆ ತಪ್ಪಾಗ್ಲಿಲ್ಲ ಸರ್. ಯಾಕಂದ್ರೆ ಕಾಡಿನ ಒಂದು ಅಣು ಅಣುವನ್ನು ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಕೃಪಾಕರ್ ಸೇನಾನಿ ಅವರು. ಒಂದು ಸಣ್ಣ ಪೊದೆ, ಸಣ್ಣ ಗಿಡಗಳಿಂದ ಹಿಡಿದು ದೊಡ್ಡ ವೃಕ್ಷಗಳವರೆಗೆ, ಸಣ್ಣ ಕ್ರಿಮಿ ಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಒಂದು ಪಶು ಪಕ್ಷಿಗಳವರೆಗೆ ನಮ್ಗೆ ಪರಿಚಯ ಮಾಡಿಸ್ಕೊಡ್ತಾ, ನಿಜಕ್ಕೂ ನಾವು ವೈಲ್ಡ್ ಲೈಫ್ ಸಫಾರಿ ಅಂತ ಹೋಗ್ತೀವಲ್ಲ, ಅಲ್ಲೂ ಇಷ್ಟು ಚೆನ್ನಾಗಿ ನಮ್ಗೆ ಕಾಡು ಕಾಣಿಸಲ್ಲ. ಅಷ್ಟು ಸೊಗಸಾಗಿ ಕಾಡನ್ನ ಮತ್ತೆ ಅಲ್ಲಿರುವ ಜೀವಿಗಳ ಒಂದು ಬದುಕನ್ನ ಎಷ್ಟು ಸೊಗಸಾಗಿ ಕಟ್ಕೊಟ್ಟಿದ್ರು ಅಂತ ಹೇಳಕ್ಕಾಗಲ್ಲ. ಇದು ನಿಜಕ್ಕೂ ಕಾಡಿನ ವಿಹಾರ ತುಂಬಾ ಚೆನ್ನಾಗಿ ಮೂಡ್ ಬಂತು ಕಾದಂಬರಿ. ಅದಕ್ಕೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸರ್.
0: ಓಕೆ, ತಮಗೂ ಕೂಡ ಧನ್ಯವಾದಗಳು ಸೌಮ್ಯ ಅವರೇ, ಕರೆ ಮಾಡಿ ಮಾತಾಡೋದಕ್ಕಾಗಿ ನಮಸ್ಕಾರ.
1: ನಮಸ್ಕಾರ ಸರ್.
0: ಕೇಳುಗರೆ, ತಾವು ಅಭಿಮಾನದಿಂದ ಪತ್ರಗಳನ್ನು ಬರೆದಿದ್ದೀರಿ, ಈಗ ಪತ್ರಗಳನ್ನು ಓದ್ತಾ ಇದ್ದಾವೆ ಚಿನ್ಮಯಿ.
2: ಸಿದ್ದಯ್ಯನ ಹುಂಡಿ ಕೂಗ್ಲೂರು ಪೋಸ್ಟ್ ನಂಜನಗೂಡು ತಾಲೂಕಿನಿಂದ ಅಶ್ವಿನಿ ಡಿ ಅವರು ಬರೆದಿರುವಂತ ಪತ್ರ. ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. 15ನೇ ತಾರೀಕು ಮಂಗಳವಾರ ಪ್ರಸಾರವಾದ ಹೊಂಗಿರಣ ಕಾರ್ಯಕ್ರಮದಲ್ಲಿ ಎಲ್ನೀನೋ ಮತ್ತು ಲಾನೀನೋ ಎಂದರೇನು ಎಂಬ ವಿಷಯ ಕುರಿತು ತುಂಬಾ ಒಳ್ಳೆಯ ಮಾಹಿತಿ ಈ ಕಾರ್ಯಕ್ರಮದಿಂದ ನಮಗೆ ದೊರೆಯಿತು. ಭಾಗವಹಿಸಿದ ಅತಿಥಿಗಳು ಸ್ಪಷ್ಟವಾಗಿ ವಿವರಿಸುವುದರ ಮೂಲಕ ಉತ್ತಮವಾಗಿ ಪ್ರಸಾರವಾಯಿತು. ಇಂತಹ ಮಾಹಿತಿಪೂರ್ಣ ಕಾರ್ಯಕ್ರಮವನ್ನು ನಡೆಸಿಕೊಡುವ ಹೊಂಗಿರಣ ತಂಡಕ್ಕೆ ನನ್ನ ಅಭಿನಂದನೆಗಳು. ಹಾಗೆ 17ನೇ ತಾರೀಕು ಗುರುವಾರ ರಾತ್ರಿ 10 ಗಂಟೆಗೆ ಪ್ರಸಾರವಾದ ಒಂದು ದಹನದ ಕಥೆಯ ನಾಟಕ ಅದ್ಭುತವಾಗಿತ್ತು. ಜೊತೆಗೆ ನೈಜ ಸಂಗತಿಯ ಈ ನಾಟಕ ಮನಮುಟ್ಟುವಂತಿತ್ತು. ಎಲ್ಲಾ ಪಾತ್ರಧಾರಿಗಳು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ನಾಟಕದ ತಂಡಕ್ಕೆ ನನ್ನ ಧನ್ಯವಾದಗಳು. ಅಂದೇ ಸಂಜೆ 6:10ಕ್ಕೆ ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಆಹಾರ ವಿಷವಾಗುವುದು ಹೇಗೆ, ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಡಾಕ್ಟರ್ ಕುಲ್ದೀಪ್ ಎನ್ ರವರು ಅತ್ಯುತ್ತಮವಾಗಿ ತಿಳಿಸಿಕೊಟ್ರು. ಇವರಿಗೆ ನನ್ನ ಧನ್ಯವಾದಗಳು ಅಂತ ಅಶ್ವಿನಿ ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ.
0: ಪತ್ರವನ್ನು ಬರೆದಂತ ಅಶ್ವಿನಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ ಚಿನ್ಮಯಿ.
2: ಎಡಿ ನಂಜುಂಡಸ್ವಾಮಿ ಅವರು ಹೆಬ್ಬಾಳ್ ಮೊದಲನೇ ಹಂತ ಮೈಸೂರಿನಿಂದ ಬರೆದಿರೋದು. ಮೈಸೂರು ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾದ ನೆನಪಿನಂಗಳದಲ್ಲಿ ಪ್ರಸಾರವಾದ ಹಿರಿಯ ಗಾಂಧಿವಾದಿ ಇತಿಹಾಸ ಪ್ರಾಧ್ಯಾಪಕ ಹಾಗೂ ಸಮಾಜ ಸೇವಕರಾಗಿದ್ದ ಪ್ರೊಫೆಸರ್ ವೆಂಕೋಬರಾಯರೊಡನೆ ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಅವರು ನಡೆಸಿದ ಬಾನುಲಿ ಸಂದರ್ಶನ ಪ್ರಬುದ್ಧವಾಗಿ ಬೋಧಪ್ರದವಾಗಿತ್ತು. 19ನೇ ತಾರೀಕಿನಂದು ಪ್ರಸಾರವಾದ ಈ ಕಾರ್ಯಕ್ರಮ ಇಂದಿನ ತರುಣರಿಗೆ ಮಾರ್ಗದರ್ಶನವಾಗಿದೆ. ಇಂತಹ ಅತ್ಯುತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಆಕಾಶವಾಣಿಗೆ ನನ್ನ ನಮನಗಳು. ಮುಂದುವರೆದು ಅದೇ ದಿನ ರಾತ್ರಿ 8ಕ್ಕೆ ಪ್ರಸಾರವಾದ ಬಹುಮುಖ ಪ್ರತಿಭೆಯ ಲೇಖಕರು ನಿವೃತ್ತ ಆಕಾಶವಾಣಿಯ ಉದ್ಘೋಷಕರೂ ಆದ ಮಾನ್ಯ ಅಬ್ದುಲ್ ರಶೀದ್ ರವರೊಡನೆ ಶಬಾನಾರವರು ನಡೆಸಿದ ರೇಡಿಯೋ ಸಂದರ್ಶನ ಚೇತೋಹಾರಿಯಾಗಿತ್ತು. ಮೈಸೂರು ಆಕಾಶವಾಣಿಗೆ ಮಲ್ಲಿನ ಹಾದಿಯಲ್ಲಿ ಕಂಡ ಮುಖ
0: ಹಾದಿಯಲ್ಲಿ ಕಂಡ ಮುಖ
2: ಏನು ತಪ್ಪಾಗಿದೆ ಹಾದಿಯಲ್ಲಿ ಕಂಡ ಮುಖ ಸರಣಿಯನ್ನು ರಶೀದ್ ರವರು ಆರಂಭಿಸಿದಾಗ ಅನೇಕ ಜನಸಾಮಾನ್ಯರು ಆಕಾಶವಾಣಿಗೆ ಕೇಳುಗರಿಗೆ ಪರಿಚಯಿಸಿದ್ರು. ಈ ಕಾರ್ಯಕ್ರಮವನ್ನು ಧ್ಯಾನಸ್ಥರಾಗಿ ಕೇಳಿ ಪ್ರತಿಕ್ರಿಯಿಸಿದ ಶ್ರೋತೃಗಳಿಗೆ ಅನಂತ ಅನಂತ ಧನ್ಯವಾದಗಳು. ಒಂದೊಂದು ಸರಣಿ ಮಧುರ ಸ್ಮೃತಿ ಇದ್ದಂತೆ. ಮಾನ್ಯ ರಶೀದ್ ರವರಿಗೂ ಶಭಾನಾರವರಿಗೂ ನನ್ನ ನಮನಗಳು ಅಂತ ಬರ್ತಿದ್ದಾರೆ.
0: ನಂಜುಂಡಸ್ವಾಮಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಈಗ ಇಲ್ಲೊಂದು ಪತ್ರ ಇದೆ. ಈ ಪತ್ರವನ್ನು ಟಿನರ್ಸಿಪುರದ ಗೀತಾ ರೇವಣ್ಣ ಅವರು ಬರೆದಿದ್ದಾರೆ. ಸುಮಾರು 70, 80, 90 ಸುವರ್ಣ ದಶಕದ ಸಾಹಿತ್ಯ ಲೋಕದಲ್ಲಿ ಕಾದಂಬರಿಯ ಓದುವಿಕೆ ಅತ್ಯಂತ ಉತ್ತುಂಗದಲ್ಲಿತ್ತು. ಅಂತಹ ದಿನಗಳಲ್ಲಿ ಯಾವುದೇ ಹೆಂಗಿಳೆಯರು ಯಾವುದಾದರೊಂದು ಉತ್ತಮ ಸಾಮಾಜಿಕ ಕಾದಂಬರಿಯನ್ನು ತನ್ಮಯವಾಗಿ ಓದುತ್ತಿದ್ದರೆ ಬಹುತೇಕ ಎಲ್ಲ ಮಹಿಳಾ ಮಣಿಯರ ಕಲ್ಪನೆಯ ನಾಯಕ ಅನಂತ್ನಾಗ್ ಆಗಿರ್ತಾ ಇದ್ರು. ಇಂತಹ ನಮ್ಮ ಕನ್ನಡ ನಾಡಿನ ಚಿತ್ರರಂಗದಲ್ಲಿನ ಬಹುಮುಖ ಪ್ರತಿಭೆಯ ನಟ ಶ್ರೀ ಅನಂತ್ನಾಗ್ ಅವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಘೋಷಣೆಯಾದ ಅಂಗವಾಗಿ ಮೂಡಿಬಂದ ದಿನಾಂಕ 18/9/2026 ಕಾಮನಬಿಲ್ಲು ಕಾರ್ಯಕ್ರಮ ಮನೋಲ್ಲಾಸಕರವಾಗಿತ್ತು. ತಮ್ಮ ಚಿತ್ರಗಳಲ್ಲಿ ಯಾವುದೇ ಮುಜುಗರ ತರಿಸುವ ದೃಶ್ಯ, ಕಾದಾಟ, ಹೊಡೆದಾಟ ಮತ್ತು ಕುಣಿತ ಇಲ್ಲದೆಯೇ ಪ್ರೇಕ್ಷಕರನ್ನು ಕೇವಲ ತಮ್ಮ ನೈಜ ಭಾವಾಭಿನಯದಿಂದಲೇ ಎಲ್ಲರ ಮನವನ್ನೂ ಮುಕ್ತವಾಗಿ ಸೂರೆಗೊಂಡು ಚಿತ್ರಮಂದಿರದ ಗಲ್ಲಾಪೆಟ್ಟಿಗೆ ತುಂಬಿಸ್ತಾ ಇದ್ರು. ಇನ್ನು ಇವರ ಮೇಲೆ ಚಿತ್ರಿತವಾದ ಹಾಡುಗಳ ಬಗ್ಗೆ ಹೇಳಬೇಕೆಂದರೆ ಹರುಷ ಹರುಷ,

0: ಎಲ್ಲೆಲ್ಲೂ ಜೊತೆಗೆ ನೀಯಿರೆ ಎಂದೆನಿಸಿ ಅತಿ ಹೆಚ್ಚು ಸುಂದರ ಸುಮಧುರ ಗೀತೆಗಳ ಸರದಾರ ಆತ. ಅಂದಿನಿಂದ ಇಂದಿನವರೆಗೆ ಎಲ್ಲ ವಯೋಮಾನದ ವೈವಿಧ್ಯಮಯ ಪಾತ್ರಗಳ ಪರಿಧಿಯ ಮತ್ತು ಪರಿಚಯ ಅರಿತು ಅದರೊಳಗೆ ಪರಕಾಯ ಪ್ರವೇಶ ಬಲ್ಲ ಪರಿಣಿತ ನಟ ಈ ನಮ್ಮ ಅನಂತ್ನಾಗ್. ಇಂತಹ ಮೇರು ಹಿರಿಯ ನಟನ ಕುರಿತಾದ ಕಾರ್ಯಕ್ರಮ ನಡೆಸಿಕೊಟ್ಟ ಜಿ ಎನ್ ಮಂಜುನಾಥ್ ಅವರಿಗೆ ಹಾಗೂ ಪ್ರಸಾರ ಮಾಡಿದ ನಿಲಯಕ್ಕೆ ವಂದನೆಗಳು. ಹಾಗೆಯೇ ದಿನಾಂಕ 12/9/2026 ಪ್ರಸಾರವಾದ ದೇವನೂರು ಮಹಾದೇವ ಅವರ ದ್ಯಾವನೂರು ಕಥಾ ಸಂಕಲನದ ಒಂದು ದಹನದ ಕಥೆಯ ನಾಟಕ ರೂಪ ಬಹಳ ಚೆನ್ನಾಗಿತ್ತು. ಈ ಸಂಚಿಕೆಗಳಲ್ಲಿ ಮೂಡಿಬಂದ ಕಥಾರೂಪಕವೂ ಅತ್ಯಂತ ಹೃದಯಂಗಮವಾಗಿ ಎನಿಸಿತ್ತು. ಹಿಂದೊಮ್ಮೆ ನಾನು ಓದುವಾಗ ದೇವನೂರು ಮಹಾದೇವ ಅವರನ್ನು ಕುರಿತು ನಮ್ಮ ಪ್ರೊಫೆಸರ್ ಹೀಗೆ ಹೇಳ್ತಾ ಇದ್ರು, ದ್ಯಾವನೂರರ ಕೃತಿಗಳನ್ನು ಅರ್ಥೈಸಿಕೊಳ್ಳಬೇಕೆಂದರೆ ಶೋಷಿತರ ಸಂವೇದನೆ ಬಗ್ಗೆ ಆಳವಾದ ವಿದ್ವತ್ತು ಮತ್ತು ಅಪಾರ ಹೃದಯ ಸಂಪತ್ತು ಇರಬೇಕು ಎಂದು. ಈ ಕಥಾನಕಗಳನ್ನು ಆಲಿಸಿದಾಗ ನನ್ನ ಪ್ರೊಫೆಸರ್ ಈ ಮಾತು ಹೇಳಿದಂಥ ನೆನಪಾಯಿತು ನನಗೆ, ಸತ್ಯ ಅಂತ ಅನ್ನಿಸ್ತು. ಹಾಗೆಯೇ ಮುಂದೆ ಬಾನುಲಿಯ ಕಾದಂಬರಿ ವಿಹಾರದಲ್ಲಿ ಮೂಡಿಬರುವ ಕುಸುಮಬಾಲೆಗೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ರುವಾರಿಗಳಾದಂತಹ ಜಿ ಶಾಂತಕುಮಾರ್ ಅವರಿಗೆ ಹಾಗೆ ಅವರ ಹೋಲ್ ಟೀಮ್ ಬಗ್ಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಾದ್ಯಗಾರರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಗೀತಾ ರೇವಣ್ಣ ಅವರು ತಮ್ಮ ಪತ್ರವನ್ನು ಮುಕ್ತಾಯ ಮಾಡ್ತಾರೆ. ಇವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ.
1: ಇದೀಗ ಮೈಸೂರಿನ ಬಸವೇಶ್ವರ ರಸ್ತೆ 10ನೇ ಕ್ರಾಸ್ನಿಂದ ಬಿ ರಾಜಶೇಖರ್ ಮೂರ್ತಿ ಬರೆದಿರುವಂತ ಒಂದು ಪತ್ರ. ಆಕಾಶವಾಣಿಯ ಎಲ್ಲಾ ಕಲಾವಿದರು ಹಾಗೂ ಸಿಬ್ಬಂದಿಗೆ ನನ್ನ ನಮನಗಳು. ಶನಿವಾರ ಪ್ರಸಾರವಾಗುವ ಮಾತಿನ ಒಡಲು ಮುತ್ತಿನ ಕಡಲು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಡಾಕ್ಟರ್ ಎಂಎಸ್ ವಿಜಯಹರನ್ ಮೇಡಂಗೆ ಗೌರವಯುತವಾದ ಅಭಿಮಾನಪೂರ್ವಕ ನಮಸ್ಕಾರಗಳು. ಅಭಿಮಾನಪೂರ್ವಕ ನಮನಗಳು ಏಕೆಂದರೆ ಇವರು ನಮ್ಮ ವಿಜಯ ಮೇಡಂ ಈ ಹಿಂದೆ ಇದೇ ಆಕಾಶವಾಣಿಯಲ್ಲಿ ನಿಲಯದ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದವರಲ್ಲವೇ. ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಜಯಹರನ್ ಹೆಸರು ಹೇಳಿದ ನಂತರ ಮೈಸೂರು ಆಕಾಶವಾಣಿಯ ನಿವೃತ್ತ ನಿಲಯ ನಿರ್ದೇಶಕರು ಅಂತ ಹೇಳಬಹುದಲ್ಲವೇ. ಮೇಡಂರವರು ಯಾವುದರಲ್ಲಿ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ಅವರು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವ ವಿಷಯ ಒಂದು ಡಾಕ್ಟರೇಟ್ ಪ್ರಬಂಧಕ್ಕೆ ಸಮವಾಗುತ್ತದೆ. ಆ ಕಾರ್ಯಕ್ರಮದಲ್ಲಿ ಹಳೆಗನ್ನಡ ಕಾವ್ಯಗಳಲ್ಲಿನ ವಾಕ್ಯಗಳನ್ನು ಅಷ್ಟು ನಿರರ್ಗಳವಾಗಿ ವಾಚಿಸುವುದು ಹಾಗೂ ಅರ್ಥವನ್ನು ಹೇಳುವುದು ನೋಡಿದರೆ ಅವರಿಗೆ ಹಳೆಗನ್ನಡ ಸಾಹಿತ್ಯದಲ್ಲಿ ಸಂಪೂರ್ಣ ತಿಳುವಳಿಕೆ ಹಾಗೂ ಹಿಡಿತವಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಮೇಡಂರವರಿಗೆ ವಿನಯಪೂರ್ವಕ ಸಲಹೆ, ಪ್ರಾಚೀನ ಹಳೆಗನ್ನಡ ಕಾವ್ಯಗಳಲ್ಲಿರುವ ಗಾದೆಗಳು ಎಂಬ ಶೀರ್ಷಿಕೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಕುವೆಂಪು ಕನ್ನಡ ಅಧ್ಯಯನ ವಿಭಾಗದಲ್ಲಿ ನೋಂದಣಿ ಮಾಡಿಸಿ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಯೋಗ್ಯ ಡಾಕ್ಟರೇಟ್ಗೆ ಅರ್ಹವಾದ ಪ್ರಬಂಧವನ್ನು ಏಕೆ ಮಂಡಿಸಬಾರದು ಎನ್ನುವುದು ನನ್ನ ಅನಿಸಿಕೆ. ಅದು ಮುಂದೊಂದು ದಿನ ಆಕರ ಗ್ರಂಥವಾಗಬಹುದು. ಹಾಗೆ ಸಾಧಕರ ಸೋಪಾನದಲ್ಲಿ ಲೇಖನ ಮತ್ತು ಪ್ರಸ್ತುತಿ ಅಂತ ಪ್ರಸಾರವಾಗುತ್ತೆ. ಇಲ್ಲಿ ಲೇಖನ ಅಂದರೆ ಪುಸ್ತಕ ರೂಪ ಪಡೆದಿಲ್ಲವಾ ಎಂಬುದು ನನ್ನ ಅನುಮಾನ. ಅದು ನನ್ನನ್ನು ಕಾಡ್ತಾ ಇದೆ. ಹಾಗೂ ವೃತ್ತಿ ಜೀವನ ಏನಾಗಿತ್ತು ಅಂದರೆ ಟಿ ಎಸ್ ಗೋಪಾಲ್ರವರ ವೃತ್ತಿ ಜೀವನ, ಅವರು ಅದೇ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವರ ವೃತ್ತಿ ಜೀವನ ಏನಾಗಿತ್ತು ಅನ್ನೋದು ಕಾಡ್ತಾ ಇದೆ. ಹಾಗೆಯೇ ಮರೆಯಲಾಗದ ಮೈಸೂರಿನ ಮಹನೀಯರು, ಇದರಲ್ಲೂ ಲೇಖನ ಮತ್ತು ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ ಅಂತ ಹೇಳುತ್ತೀರಿ. ಇದು ಸಹ ಮುದ್ರಣಗೊಂಡಿಲ್ಲವಾ ಇಲ್ಲವೋ ಅನ್ನೋದು ನನಗೆ ಕಾಡ್ತಾ ಇದೆ. ಮುದ್ರಣಗೊಂಡಿದ್ದರೆ ಇಂತಹ ಲೇಖಕರ ಇಂತಹ ಪುಸ್ತಕದಿಂದ ಆಯ್ದ ಲೇಖನ ಮತ್ತು ಪ್ರಸ್ತುತಿ ಅಂತ ಹೇಳಿ ಲೇಖಕರಾದ ಅಂತ ಅವರ ಹೆಸರನ್ನು ಹೇಳಬಹುದಲ್ವಾ, ಪ್ರಸಾರ ಅದೇ ರೀತಿ ಮಾಡಬಹುದಲ್ವಾ ಅಂತ ಕೇಳಿದರೆ, ಹಾಗೆಯೇ ಕಾಡು ಕಲಿಸುವ ಪಾಠದಲ್ಲಿ ಟಿ ಎಸ್ ಗೋಪಾಲ್ರವರ ಈ ಹಿಂದಿನ ವೃತ್ತಿ ಬಗ್ಗೆ ಹೇಳಬಹುದಲ್ವಾ. ಉದಾಹರಣೆಗೆ ನಿವೃತ್ತ ಅರಣ್ಯ ರಕ್ಷಣಾಧಿಕಾರಿ ಅಥವಾ ಅವ್ರು ಏನಾಗಿದ್ರು ಅನ್ನೋದನ್ನು ಅದರಲ್ಲಿ ತಿಳಿಸಬಹುದಲ್ವಾ ಅಂತ ಅವರ ಒಂದು ಪತ್ರದಲ್ಲಿ ಬರೆದಿದ್ದಾರೆ ಅವರು.
0: ರಾಜಶೇಖರ ಮೂರ್ತಿಯವರು ಬಹಳ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ. ಡಾಕ್ಟರ್ ವಿಜಯಹರನ್ರವರ ಏನು ಗಾದೆಗಳನ್ನು ಕುರಿತಂತಹ ಒಂದು ಕಾರ್ಯಕ್ರಮ ಬರುತ್ತಾ ಇದೆ. ಈ ಹಿಂದೆ ಗಾದೆ ಗದ್ದುಗೆ ಎನ್ನುವಂತಹ ಕಾರ್ಯಕ್ರಮ ನಮ್ಮ ಮೈಸೂರು ಆಕಾಶವಾಣಿಯಿಂದ ಪ್ರಸಾರ ಆಗ್ತಾ ಇತ್ತು. ಅದರ ಒಂದು ಮುಂದುವರಿದ ಭಾಗ ಅಂತ ಅಂದ್ಕೋಬಹುದು, ಅಥವಾ ಒಂದು ಪರಿಷ್ಕೃತವಾದಂತಹ ಕಾರ್ಯಕ್ರಮ ಅಂತ ಭಾವಿಸಬಹುದು. ರಾಜಶೇಖರ ಮೂರ್ತಿಯವರು ಬಹಳ ಮುಖ್ಯವಾದಂಥ ಕೆಲವು ಪ್ರಶ್ನೆಗಳನ್ನು ನಮಗೆ ಕೇಳಿದ್ದಾರೆ. ವಿಜಯಹರನ್ರವರು ಹಳಗನ್ನಡವನ್ನು ನಿರರ್ಗಳವಾಗಿ ಓದ್ತಾರೆ, ಹಾಗೆಯೇ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವರೊಬ್ಬರು ಸಾಹಿತ್ಯದ ವಿದ್ಯಾರ್ಥಿ.

ಮತ್ತು ಸಾಹಿತ್ಯವನ್ನು ಅಧ್ಯಯನ ಮಾಡಿದಂಥವರು. ಅವರು ಹಳಗನ್ನಡದ ಬಗ್ಗೆ ಅವರು ಪಿ ಎಚ್ ಡಿ ಮಾಡಿದಂಥದ್ದಲ್ಲ, ಅವರು ಆನಂದರ ಕಥೆಗಳನ್ನು ಕುರಿತಂತಹ ಒಂದು ಪಿ ಎಚ್ ಡಿಯನ್ನು ಮಾಡಿದಂಥದ್ದು. ಮತ್ತು ಇನ್ನೊಂದು ವಿಚಾರ ರಾಜಶೇಖರ ಮೂರ್ತಿಯವರು ಎತ್ತಿರುವಂಥದ್ದು ಏನು ಅಂತಂದರೆ, ಹಳಗನ್ನಡ ಸಾಹಿತ್ಯದಲ್ಲಿ ಗಾದೆಗಳು ಅನ್ನುವಂಥದ್ದು ಏನಿದೆ ಅದನ್ನು ಕುರಿತು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಹುಶಃ ರಾಜಶೇಖರ ಮೂರ್ತಿಯವರು ಕೂಡ ಸಾಹಿತ್ಯಾಭಿಮಾನಿ ಅಂತ ನಮಗೆ ಸ್ಪಷ್ಟ ಆಗುತ್ತೆ, ಅದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಕಿಟಲರ ಕೋಶ ಅಂತ ಇದೆ, ಅದು ಫರ್ಡಿನಾಂಡ್ ಕಿಟಲರ ಕಿಟಲ್ ಕೋಶ ಅಂತ ಇದೆಯಲ್ಲ, ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಹಳಗನ್ನಡದಲ್ಲಿ ಬರುವಂತಹ ಈ ಗಾದೆಗಳು ಏನಿವೆ ಅದನ್ನೆಲ್ಲವನ್ನು ಉಲ್ಲೇಖ ಮಾಡಿದ್ದಾರೆ ಕಿಟಲ್. ಕೇವಲ ಅದು ಶಬ್ದಾರ್ಥವನ್ನು ನೀಡುವಂತಹ ಒಂದು ಕೃತಿ ಅಷ್ಟೇ ಅಲ್ಲ, ಒಂದು ಸಾಂಸ್ಕೃತಿಕ ಜಗತ್ತನ್ನು ಅಥವಾ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಹೇಳುವಂಥ ಕೃತಿಯು ಕೂಡ ಹೌದು. ಅದು ಡಾಕ್ಟರ್ ರಾಘವ್ ಅಂಥೇಳಿ, ರಾಮೇಗೌಡರು ಅಂಥೇಳಿ, ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರಾಗಿದ್ದಂಥವರು, ಅವರು ಕಿಟಲ್ ಕೋಶದಲ್ಲಿನ ಗಾದೆಗಳು ಅಂತಲೇ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದರಿಂದ ಅದೇನು ಹೊಸದು ಅಂತೂ ಏನು ಅಲ್ಲ, ಅದು ಈಗಾಗಲೇ ಅದು ಪ್ರಕಟಗೊಂಡಿರುವಂತಹ ಆ ಒಂದು ವಿಚಾರನೇ ಅದು. ಮತ್ತು ಇನ್ನೊಂದೇನು ಅಂತಂದರೆ, ಲೇಖನ ಮತ್ತು ಪ್ರಸ್ತುತಿ ಯಾರು ಏನು ಈ ವಿವರಗಳು ಆಕಾಶವಾಣಿಯಲ್ಲಿ ನಾವು ಪರಿಪೂರ್ಣವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಪುಸ್ತಕ ರೂಪದಲ್ಲಿ ಬಂದಿದೆಯೋ ಅಥವಾ ಹೊಸ ಲೇಖನವೋ ಅದು ಇಲ್ಲಿ ನಾವು ಗಮನಿಸೋದಿಲ್ಲ. ಒಂದು ಆಕಾಶವಾಣಿಯ ಒಂದು ಕ್ರಮ ಅನ್ನುವಂಥದ್ದು ಇದೆಯಲ್ಲ, ಒಂದು ಕಾರ್ಯಕ್ರಮದಲ್ಲಿ ಒಂದು ಒಂದಷ್ಟು ನಿಬಂಧನೆಗಳು ನಮಗೆ ಇರುತ್ತೆ. ಲೇಖನ ಯಾರು ಬರೆದ್ರು ಅಷ್ಟೇ, ಇದು ಯಾವ ಕೃತಿಯಿಂದ ಆಯ್ಕೆ ಮಾಡಲ್ಪಟ್ಟಿದೆ ಅಥವಾ ಅದು ಸ್ವರಚಿತವೋ ಅಥವಾ ಅದು ಬೇರೆಯಿಂದ ಎರವಲನ್ನಾಗಿ ಪಡ್ಕೊಂಡಿದೆಯೋ ಅದು ನಾವಿಲ್ಲಿ ನಾವು ಮುಖ್ಯ ಅಂತ ಅನಿಸೋದಿಲ್ಲ. ಯಾರು ಪ್ರಸ್ತುತಿಯನ್ನು ಪಡಿಸ್ತಾ ಇರ್ತಾರೋ ಅವರು ಲೇಖನವನ್ನು ಬರ್ಕೊಂಡು ಬಂದಿರ್ತಾರೆ, ನಾವು ಅದನ್ನು ನೋಡಿ ಇದು ಪ್ರಸಾರಕ್ಕೆ ಯೋಗ್ಯ ಅಂತ ಆದ ನಂತರದಲ್ಲಿ ನಾವು ಅದನ್ನು ಪ್ರಸಾರಕ್ಕೆ ನಾವು ಆಯ್ಕೆ ಮಾಡಿಕೊಳ್ತೇವೆ. ಮತ್ತು ಇನ್ನೊಂದು, ಟಿ ಎಸ್ ಗೋಪಾಲ್ ಅವರ ವೃತ್ತಿಯ ಬಗೆಗೆ ಅವರು ಕೇಳಿದ್ದಾರೆ. ಅವರೊಬ್ಬರು ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡಿದಂಥವ್ರು. ಬಹುಶಃ ನನಗೆ ಗೊತ್ತಿರುವ ಹಾಗೆ ಅವರು ಪ್ರಾಂಶುಪಾಲರಾಗಿಯೂ ಕೂಡ ನಿವೃತ್ತಿಯನ್ನು ಹೊಂದಿರುವಂಥವ್ರು. ಅವರು ಕಾಡಿನಲ್ಲಿ ಓಡಾಡಿದಂತಹ ಅನುಭವಗಳನ್ನು ಅವರು ದಾಖಲು ಮಾಡಿದ್ದಾರೆ. ಅದು ಕಾಡಿ ಕಲಿಸುವ ಪಾಠ ಅಂತ ಏನು ಬರ್ತಾ ಇದೆ ಅದನ್ನೆಲ್ಲವನ್ನು ದಾಖಲು ಮಾಡಿದ್ದಾರೆ. ಅದನ್ನು ಲೇಖನ ಅಂತಲೇ ಹೇಳಬೇಕೇ ಹೊರತು ಅವರು ಬರೆದು ಪ್ರಕಟಿಸಿದಂಥ ಪುಸ್ತಕದಿಂದ ಆಯ್ದ ಒಂದು ಲೇಖನ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆಕಾಶವಾಣಿ ಯಾವಾಗಲೂ ಒಂದು ಸಂಕ್ಷಿಪ್ತತೆಯನ್ನು, ಸ್ಪಷ್ಟತೆಯನ್ನು, ನಿಖರತೆಯನ್ನು ಹೇಳ್ತಾ ಇರ್ತದೆ. ಆ ಕಾರಣಕ್ಕೆ ನಾವು ಲೇಖನ ಮತ್ತು ಪ್ರಸ್ತುತಿ ಅಂತ ಹೇಳುವಂಥದ್ದು. ಅದರಿಂದ ಈ ಎಲ್ಲ ವಿಚಾರಗಳು ಬಹುಶಃ ನಮ್ಮ ಕೇಳುಗರಿಗೆ ಗೊತ್ತಿರೋದಿಲ್ಲ. ಅದು ಗೊತ್ತಿಲ್ಲದೆ ಇರೋದನ್ನು ಗೊತ್ತು ಮಾಡ್ಕೋಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಆ ಕಾರಣಕ್ಕೆ ರಾಜಶೇಖರ ಮೂರ್ತಿ ಅವರು ವಿಸ್ತಾರವಾಗಿ ಈ ಪತ್ರವನ್ನು ಬರೆದಿದ್ದಾರೆ. ಬಹುಶಃ ನಾವು ಹೇಳಿದಂತಹ ವಿಚಾರಗಳು ಅವರಿಗೆ ಗೊತ್ತಾಗಿರಬೇಕು ಅಂತ ಅಂದ್ಕೊಳ್ಳೋಣ. ಅಕಸ್ಮಾತ್ ಇನ್ನೊಂದಷ್ಟು ಸ್ಪಷ್ಟತೆ ಬೇಕು ಅಂತ ಅನ್ನೋದಾದರೆ, ಕ್ಲಾರಿಫಿಕೇಶನ್ ಬೇಕು ಅನ್ನೋದ್ರೆ ಮತ್ತೊಂದು ಪತ್ರವನ್ನು ಅವ್ರು ಬರೆದು ಕಳಿಸ್ಲಿ, ಆವಾಗ ನಾವು ಅದನ್ನು ಮಾತಾಡೋಣ. ಮತ್ತು ಇಲ್ಲಿ ನಂಜನಗೂಡು ಮಹೇಶ್ ನಾಯಕ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ಅವ್ರಿಗೆ ಪ್ರತಿ ವಾರ ಹೇಳ್ತಾ ಇದ್ವಿ ಸಂಕ್ಷಿಪ್ತವಾಗಿ ಬರೆದು ಕಳಿಸಿ, ಸಂಕ್ಷಿಪ್ತವಾಗಿ ಬರೆದು ಕಳಿಸಿ ಅಂಥೇಳಿ. ಅವ್ರು ಬಹಳ ಸಂಕ್ಷಿಪ್ತವಾಗಿಯೇ ಬರೆದಿದ್ದಾರೆ. ಅವರು ಒಂದೇ ಪುಟದಲ್ಲಿ ಬರೆದು ಕಳಿಸಿದ್ದಾರೆ, ಅದು ಎರಡು ಪುಟ ಇದೆ. ಅಂದರೆ ಒಂದೇ ಪುಟ ಇದೆ. ಇವರೇನು ಅಂತಂದರೆ, ಈ ನಮ್ಮ ಈ ಮೊದಲು ಟೆಂಟ್ಗಳು ಅಂತ ಇರ್ತಾ ಇತ್ತು ಹಳ್ಳಿಗಳಲ್ಲಿ, ಆ ಟೆಂಟ್ಗಳಲ್ಲಿ ವಾಲ್ ಪೋಸ್ಟ್ಗಳನ್ನ ಅಂಟಿಸ್ತಾ ಇದ್ರು. ಒಂದು ಚಲನಚಿತ್ರವನ್ನು ಕುರಿತು ಇವರು ಬರೆದಿದ್ದಾರೆ, ನಟನನ್ನು ಕುರಿತು ಬರೆದಿದ್ದಾರೆ ಅವರು. ಬಹುಶಃ ಆ ವಾಲ್ ಪೋಸ್ಟನ್ನೇ ನೆನಪಿಸ್ಕೊಂಡು ಇವರು ಈ ಪತ್ರವನ್ನು ಬರೆದಿದ್ದಾರೆ ಅಂತ ಅನ್ನಿಸುತ್ತೆ. ಕನ್ನಡ ಚಿತ್ರರಂಗ ಜೀವನದಲ್ಲಿ ತಾಳಿ ಬಾಳಿದ ಹಿರಿಯ, ತಲೆಗೆ ಬೆಲೆ ಬಾಳುವ ಮುಕುಟಮಣಿ ಕಿರೀಟವನ್ನು ತೊಡಿಸಿದ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳು ಅಂತ ಇವರು ಹೇಳ್ತಾ, ಕಾಮನಬಿಲಿನಲ್ಲಿ ಅನಂತನಾಗ್ರವರ ಅನಂತ ಧ್ಯಾನಗಳನ್ನು ಸಿನಿತಾರೆಯರಿಂದ ಮೂಡಿಸಿದ ಜಿ ಎನ್ ಮಂಜುನಾಥ್ ಅವರಿಗೆ ಕೃತಜ್ಞತೆಗಳು. ಅನಂತನಾಗ್ರವರು ಇಂದಿನ ಹೀರೋಗಳಿಗೆ ಹಿರಿಯಣ್ಣ ಎಂದರೆ ತಪ್ಪಲ್ಲ. ಸರಳ ಸಜ್ಜನಿಕೆಯ ಸ್ವಾಭಿಮಾನದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಿನ ವಿಶಿಷ್ಟ ವ್ಯಕ್ತಿ. ಆಡುಮುಟ್ಟದ ಸೊಪ್ಪಿಲ್ಲ, ಶ್ರೀಯುತರು ಅಭಿನಯಿಸದೇ ಇರುವ ಪಾತ್ರವೇ ಇಲ್ಲ. ಬಹುಭಾಷಾ ನಟರಾಗಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಅಂದಾಜು 1000 ಚಿತ್ರಗೀತೆಗಳು ಇವರ ಪಾಲಿನದ್ದಾಗಿದ್ದು, ಇದರಲ್ಲಿ ನನಗೆ ಇಷ್ಟವಾದ ನಂಬರ್ 1 ಗೀತೆ ಬೆಂಕಿಯ ಬಲೆ ಚಿತ್ರದಿಂದ ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು ನಾನಿಲ್ಲವೇನು ಅನ್ನುವಂಥದ್ದು. ಅನಂತನಾಗ್ರ ಅವರು ಬಡವರ ಅಂಬಾರಿ ಬೈಸಿಕಲ್ ಮೇಲೆ ಜೂಲಿ ಲಕ್ಷ್ಮಿಯವರನ್ನು ಕೂರಿಸ್ಕೊಂಡು ಬೆಂಕಿಯ ಬಲೆ ಚಿತ್ರದಲ್ಲಿ ನಿನ್ನ ನಗುವು ಹೂವಂತೆ ಎಂದು, ಹಾಗೂ ಶ್ರೀಮಂತರ ಅಂಬಾರಿ ವಿಮಾನದ ಮೇಲೆ ಕುಳಿತು ಬಯಲುದಾರಿ ಚಿತ್ರದಲ್ಲಿ ಕಲ್ಪನಾರವರಿಗೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಎಂದು ಹಾಡಿದ್ದಾರೆ. ನಮ್ಮ ಕಣ್ಣು ಮುಂದೆ ಇವತ್ತಿಗೂ ಕಂಗೊಳಿಸುತ್ತಿರುವ ಸೂಪರ್ ಜೋಡಿ ಎಂದರೆ ಜೂಲಿ ಲಕ್ಷ್ಮಿಯಮ್ಮ ಹಾಗೂ ಅನಂತನಾಗ್ ಸರ್. ಶಂಕರ್ನಾಗ್ ಮತ್ತು ಅನಂತನಾಗ್ರವರು ನಿಜ ಜೀವನದಲ್ಲಿ ಒಂದೇ

0: ಆ ತಾಯಿಯ ಮಕ್ಕಳು, ಹಾಗೆಯೇ ತಾಯಿ ಚಿತ್ರದಲ್ಲೂ ಸ್ವಂತ ಅಣ್ಣ ತಮ್ಮಂದಿರ ಪಾತ್ರ ಮಾಡಿರುವುದು ಒಂದು ವಿಶೇಷ. ಶಂಕರ್ ನಾಗರವರ ಜೊತೆ ಜನ್ಮ ಜನ್ಮದ ಅನುಬಂಧ, ರಾಮರಾಜ್ಯದಲ್ಲಿ ರಾಕ್ಷಸರು, ಮಿಂಚಿನ ಓಟ, ಆಕ್ಸಿಡೆಂಟ್, ನೋಡಿ ಸ್ವಾಮಿ ನಾ ವಿರೋಧ, ಹೀಗೆ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರ ಜೊತೆ ಕಾಮನಬಿಲ್ಲು, ಭಕ್ತ ಪ್ರಹ್ಲಾದ ಹಾಗೂ ವಿಷ್ಣುವರ್ಧನ್ ರವರ ಜೊತೆ ಮತ್ತೆ ಹಾಡಿತು ಕೋಗಿಲೆ, ಈ ಬಂಧನ, ಜೀವನದಿ ಮತ್ತು ಅಂಬರೀಶ್ ರವರ ಜೊತೆ ಬ್ರಹ್ಮ ವಿಷ್ಣು ಮಹೇಶ್ವರ, ಪುನೀತ್ ರವರ ಜೊತೆ ರಾಜಕುಮಾರ, ಉಪೇಂದ್ರ ರವರ ಜೊತೆ ಹಾಲಿವುಡ್, ರಮೇಶ್ ಭಟ್ ಅವರ ಜೊತೆ ಗಣೇಶ ಸುಬ್ರಹ್ಮಣ್ಯ, ಗೌರಿ ಗಣೇಶ ಹಾಗೂ ಕಾಮಿಡಿ ಟೈಮ್ ಗಣೇಶನ ಜೊತೆ ಮುಂಗಾರು ಮಳೆ ಚಿತ್ರಗಳಲ್ಲಿ ಅನಂತನಾಗರ್ ಅವರ ಅದ್ಭುತ ಅಭಿನಯ ಇವೆ. ಮನೆಯೇ ಮಂತ್ರಾಲಯ ಒಂದು ತುಂಬಿದ ಕುಟುಂಬದ ಕೌಟುಂಬಿಕ ಚಿತ್ರ ಹಾಗೂ ರವಿಚಂದ್ರನ್ ಅವರ ಜೊತೆ ಶಾಂತಿ ಕ್ರಾಂತಿ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸಿರುವುದು ಅನಂತನಾಗರ್ ಅವರ ವಿಶೇಷ ಕಲಾಭಿರುಚಿ. ನಮ್ಮ ಮೈಸೂರು ಆಕಾಶವಾಣಿ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅನಂತನಾಗರ್ ಅವರು ಮೈಸೂರಿಗೆ ಬಂದಾಗ ಅವರ ಸಂದರ್ಶನವನ್ನು ಮಾಡಬಹುದೇ ಅಂಥೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ. ಸುದೀರ್ಘ ಪತ್ರವನ್ನು ಮಹೇಶ್ ನಾಯಕ್ ಅವರು ಬರೆದಿದ್ದಾರೆ. ಬಹುಶಃ ಅನಂತನಾಗರ್ ಅವರ ಮೇಲಿನ ಅಭಿಮಾನದ ದ್ಯೋತಕವಾಗಿ ಈ ಪತ್ರ ಇದೆ. ಸಂತೋಷ. ಆದರೆ ಮುಂದಿನ ದಿನಗಳಲ್ಲಿ ಸಣ್ಣ ಪೇಜನ್ನು ತೆಗೆದುಕೊಂಡು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆದ್ರೆ ಉತ್ತಮ ಅಂತ ಅನಿಸುತ್ತೆ. ನಾವು ಮಹೇಶ್ ನಾಯಕ್ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಣ.
1: ಇದೀಗ ಮತ್ತೊಂದು ಪತ್ರ ಹೆಚ್ ಸೂರ್ಯನಾರಾಯಣ ಅವರು ಬರೆದಿರೋದು. ಅದಲ್ಲದೆ ಅವರು ಸಂಪೂರ್ಣ ಕುಟುಂಬದವರೆಲ್ಲರ ಹೆಸರುಗಳನ್ನ ಹಾಕಿ ಬರೆದಿದ್ದಾರೆ ಅವರೆಲ್ಲರ ಹೆಸರಲ್ಲೂ ಈ ಪತ್ರವನ್ನು. ವಿಷಯ ಏನು ಅಂದರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ತಮ್ಮಲ್ಲಿ ಕೇಳಿಕೊಳ್ಳುವುದರ ಏನು ಅಂದರೆ, ಪ್ರತಿ ಭಾನುವಾರ ವಾರಕ್ಕೊಂದು ಸಾರಿ ಚಲನಚಿತ್ರ ಧ್ವನಿವಾಹಿನಿಯನ್ನು ಪ್ರಸಾರ ಮಾಡುತ್ತಿರುವುದು ಸರಿಯಷ್ಟೇ. ಆದರೆ ಬೇರೆ ಚಲನಚಿತ್ರ ಧ್ವನಿವಾಹಿನಿಯನ್ನು ಪ್ರಸಾರ ಮಾಡಬೇಕಾಗಿ ಹಾಗೂ ಜುಲೈ 15, 2018 ಮಧ್ಯಾಹ್ನ 1:30 ಹಾಗೂ ಸಂಜೆ 5 ಗಂಟೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತಿರುವುದು ಸರಿಯಷ್ಟೇ. ಹಾಗೂ ಮತ್ತು ಕರೆಗೊಂದು ಗೀತೆ ಚಿತ್ರಗೀತೆಯನ್ನು ಮಾರ್ಚ್ 2024 ಪ್ರಸಾರ ಮಾಡುತ್ತಿದ್ದೀರಿ. ಇವೆರಡನ್ನು ರದ್ದುಪಡಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇದರಿಂದ ಕೆಲವರಿಗೆ ಅನುಕೂಲವಾಗಿದೆ, ಇದರಿಂದ ಅನಾನುಕೂಲವಾಗಿದೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆ ಬರುವ ಮೊದಲೇ ಬಹಳಷ್ಟು ಸಂದೇಶಗಳು ರೇಡಿಯೋ ನಾನು ಹಾಕಿದಾಗ ತಿಳಿಸುತ್ತಾರೆ. ಕಂಪ್ಯೂಟರ್ನಲ್ಲಿ ಟೈಪ್ ಮಾಡುವುದಕ್ಕೆ ಸಾಧ್ಯವಿಲ್ಲದಿರುವುದರಿಂದ ಹಿಂದೆ ಪ್ರಸಾರ ಮಾಡುತ್ತಿದ್ದ ಚಿತ್ರಗೀತೆಯನ್ನು, ನಿಮಗೆ ಇಷ್ಟವಾದ ಚಿತ್ರಗೀತೆಯನ್ನು, ನಿಮಗೆ ಇಷ್ಟವಾದ ಕನ್ನಡ ಚಿತ್ರಗೀತೆಯನ್ನು ಈಗಲೂ ಕಾಲ ಮಿಂಚಿಲ್ಲ. ಬೆಳಗ್ಗೆ 7:45 ಮೊದಲು 1:30, ಸಾಯಂಕಾಲ 5 ಗಂಟೆ, ರಾತ್ರಿ 10:30, 11 ಗಂಟೆಗೆ ಕನ್ನಡ ಹಳೆಯ ನೆನಪು, ಕನ್ನಡ ಡಾಕ್ಟರ್ ರಾಜ್ಕುಮಾರ್, ಬಿ ಸರೋಜಾದೇವಿ ಹಳೆಯ ಅಭಿನಯಿಸಿರುವ ಹಾಗೂ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ. ಇನ್ನು ಮುಂದೆ ಪ್ರತಿಯೊಬ್ಬ ಪ್ರೇಕ್ಷಕರಿಗೆ ಅನುಕೂಲವಾಗುವಂತೆ ಪ್ರತಿ ಬುಧವಾರ ಶುಕ್ರವಾರ ಮರುಪ್ರಸಾರ ಮಾಡಬೇಕಾಗಿ, ಸೋಮವಾರ ನಮ್ಮ ಮೇಲೆ ಕರುಣೆ ತೋರಿ ನಿಮಗೆ ಇಷ್ಟವಾದ ಕನ್ನಡ ಚಿತ್ರಗೀತೆಗಳನ್ನು ಎಲ್ಲ ಪ್ರೇಕ್ಷಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರತಿ ಬುಧವಾರ ಸಾಯಂಕಾಲ 5 ಗಂಟೆಗೆ ಭಾರತ ದೂರ ಕನ್ನಡ ಚಿತ್ರಗೀತೆ, ಗುರುವಾರ ಸಂಜೆ 5 ಗಂಟೆಗೆ ಚುರುಮುರಿ ಹಾಡುಗಳನ್ನು ಪ್ರೇಕ್ಷಕರೆಲ್ಲರಿಗೂ ಕೇಳುವವರಿಗೆ ಸಾಯಂಕಾಲ ಅನುಕೂಲವಾಗುವಂತೆ ಪ್ರಸಾರ ಮಾಡಬೇಕಾಗಿ ನಾವೆಲ್ಲರೂ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಆಕಸ್ಮಿಕವಾಗಿ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು, ಸಂದೇಶ ಆಧಾರಿತ ಕೋರಿಕೆ ಕನ್ನಡ ಚಿತ್ರಗೀತೆಯನ್ನು ಮತ್ತು ಕರೆಗೊಂದು ಗೀತೆ ಕನ್ನಡ ಚಿತ್ರಗೀತೆಯನ್ನು ರದ್ದುಪಡಿಸದಿದ್ದರೆ ಮೇಲಿಂದ ಮೇಲೆ ಪದೇ ಪದೇ ಮನವಿ ಪತ್ರವನ್ನು ಬರೆದು ಕಳುಹಿಸಬೇಕಾಗುತ್ತದೆ. ಬೇರೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯನ್ನು ಪ್ರಸಾರ ಮಾಡಬೇಕು, ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಅಂತ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ಬರೆದು ಅವರು ಸಂಪೂರ್ಣ ಕುಟುಂಬದ ಹೆಸರುಗಳನ್ನೆಲ್ಲವನ್ನು ಬರೆದು ಕಳಿಸಿದ್ದಾರೆ.
0: ಪತ್ರವನ್ನು ಬರೆದಿರುವಂಥವರು ಅಷ್ಟು ಹೆಸರುಗಳು ಇವೆ.
1: ಹೆಚ್ ಸೂರ್ಯನಾರಾಯಣ
0: ಅವರು ಬಹಳ ಆಸಕ್ತಿಯಿಂದ ಈ ಪತ್ರವನ್ನು ಬರೆದೋದಕ್ಕೆ ನಾವು ಧನ್ಯವಾದಗಳನ್ನು ಹೇಳೋಣ. ಒಂದು ರದ್ದುಪಡಿಸಿ ಅನ್ನುವಂಥದ್ದು ಇದೆಯಲ್ಲ, ಈ ಆದೇಶಯುಕ್ತ ಮಾತನ್ನು ದಯವಿಟ್ಟು ಬೇರೆ ಥರ ಹೇಳಬಹುದಾಗಿತ್ತೇನೋ. ಅಂದರೆ ಕೇಳಿದವ್ರಿಗೆ ಕರೆಗಳು ಸಿಗುತ್ತೆ ಮತ್ತು ಅದದೇ ಹೆಸರುಗಳು ಹೋಗ್ತಾ ಇರ್ತದೆ ಅನ್ನೋದು ಅವರ ಒಂದು ಭಾವನೆ. ಖಂಡಿತ ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದಕ್ಕೆ ಪರ್ಯಾಯವಾಗಿರುವಂತಹ ಮಾರ್ಗವನ್ನು ಹುಡುಕುವ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆದರೆ ಇಡೀ ಕಾರ್ಯಕ್ರಮವನ್ನು ರದ್ದು ಮಾಡಿಬಿಡಿ ಅಂತಂದರೆ ಅದಷ್ಟು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಅದನ್ನು ಬೇರೆ ತರಹದಲ್ಲಿ ಅದನ್ನು ಮಾಡಿಫೈ ಮಾಡಿಕೊಳ್ಬಹುದಾ ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳಿದರೆ ಸರಿ ಇರ್ತಿತ್ತೇನೋ ಅಂತ ಅನಿಸುತ್ತೆ. ಮತ್ತು ಚಿತ್ರಗೀತೆಗಳಿಗೆ ಅಷ್ಟೇ ಆಕಾಶವಾಣಿ ಅಲ್ಲ, ಅದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂತಹ

0: ಆಕಾಶವಾಣಿ, ಅದರಲ್ಲೂ ಮೈಸೂರು ಆಕಾಶವಾಣಿ ಏನಿದೆ, ಅದರಲ್ಲೂ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಈ ಆಕಾಶವಾಣಿ ಏನಿದೆ, ಎಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಅವರು ಮಕ್ಕಳಾಗಿರ್ಬೋದು, ಯುವಕರಾಗಿರಬಹುದು, ಮಹಿಳೆಯರಾಗಿರಬಹುದು, ಪುರುಷರಾಗಿರಬಹುದು, ಅಥವಾ ಸಮಾಜದ ಬೇರೆ ಬೇರೆ ಜನಗಳು ಏನಿದ್ದಾರೆ, ಎಲ್ಲರನ್ನೂ ಒಳಗೊಂಡ ಹಾಗೆ ಒಂದು ಒಕ್ಕೂಟದ ಮೂಲಕ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಅಂತ ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಒಂದು ಅಭಿಪ್ರಾಯವೂ ಕೂಡ ಇದು ಆಗಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಎಸ್ ಎಮ್ ಎಸ್ ಆಧಾರಿತ ಚಿತ್ರಗೀತೆಗಳನ್ನೆಲ್ಲವನ್ನು ತೆಗೆದುಬಿಡಿ ಅನ್ನುವಂಥದ್ದು ಇಲ್ಲ. ಯಾಕೆ ಅಂತಂದರೆ, ಬದಲಾದಂತಹ ತಂತ್ರಜ್ಞಾನಕ್ಕೆ ನಾವು ಬದಲಾವಣೆ ಆಗಬೇಕಾಗಿದೆ. ಆಕಾಶವಾಣಿ ಎಲ್ಲ ಬದಲಾವಣೆಗಳ ಜೊತೆಯಲ್ಲೇ ಆಕಾಶವಾಣಿ ತೆರ್ಕೊಂಡು ಈಗಲೂ ಕೂಡ ತನ್ನ ಒಂದು ಅಸ್ತಿತ್ವವನ್ನು, ತನ್ನ ಐಡೆಂಟಿಟಿಯನ್ನು, ಒಂದು ಅಸ್ಮಿತೆಯನ್ನು ಉಳಿಸ್ಕೊಂಡು ಬರ್ತಾ ಇದೆ. ಆ ಕಾರಣಕ್ಕೆ ಆಕಾಶವಾಣಿ ಎಲ್ಲರ ಆಕಾಶವಾಣಿ ಇದು. ಆದ್ದರಿಂದ ಇದನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ ಪತ್ರವನ್ನು ಬರೆದವರು ಅಂತ ನಾವು ಅಂದುಕೊಳ್ಳೋಣ. ಬಿ ಎಸ್ ವಿಜಯಲಕ್ಷ್ಮಿ, ಎಚ್ ಎಸ್ ಜಯ ಅವರು, ತುಂಬ ಜನ ಬರೆದಿದ್ದಾರೆ, ವಿಜಯ್, ವಿಕಾಸ್, ರವಿ, ಆದಿತ್ಯ, ರಕ್ಷಿತಾ, ಎಲ್ಲರೂ ಸಾಕ್ಷಿಯನ್ನು ನೀಡಿದ್ದಾರೆ. ಯಾರು ಎಚ್ ಸೂರ್ಯನಾರಾಯಣ ಅವರ ಪತ್ರಕ್ಕೆ ಇರಲಿ, ಅವರ ಅಭಿಮಾನಕ್ಕೆ ನಾವು ಧನ್ಯವಾದಗಳನ್ನು ಹೇಳೋಣ. ಬಹುಶಃ ನಮ್ಮ ಮಾತುಗಳನ್ನು ಪ್ರೀತಿಯಿಂದ ಸ್ವಾಗತಿಸಿರ್ತಾರೆ ಅಂತ ಅಂದ್ಕೊಳ್ಳೋಣ. ಮುಂದಿನ ಮಿಂಚಂಚೆ,
1: ಈಗ ಸಾಕಷ್ಟು ಮಿಂಚಂಚೆಗಳು ಬಂದಿವೆ. ಅದರಲ್ಲಿ ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಬರೆದಿರುವಂಥದ್ದು, ಇದೇ ತಿಂಗಳ 15ನೇ ತಾರೀಕು ಸಂಜೆ 8 ಗಂಟೆಗೆ ಎಸ್ಐಆರ್ ಬಗ್ಗೆ ಐಶ್ವರ್ಯ ಮೇಡಮ್ ಅವರೊಂದಿಗೆ ಮಾಹಿತಿ ತುಂಬ ಚೆನ್ನಾಗಿತ್ತು. ದಿಗ್ವಿಜಯ್ ಸರ್ ಅವರು ತುಂಬ ವಿವರಣಾತ್ಮಕವಾಗಿ ಮೇಡಮ್ ಅವರಿಗೆ ಕೇಳಿ ಮತದಾರರಿಗೆ ಜಾಗೃತಿ ಮೂಡಿಸಿದರು. ಈ ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬಂತು. ಹಾಗೆ ಅದರ ನಂತರ ಪ್ರಸಾರವಾದಂತಹ ರಂಗಗೀತೆಗಳನ್ನು ಕೇಳಿದ್ವು, ತುಂಬಾ ಸೊಗಸಾಗಿದ್ವು. ಕೇಳಿಸಿದ ನಿಲಯಕ್ಕೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಶ್ಯಾಮಲಾ ಪ್ರಕಾಶ್ ಅವರು ಚಿಕ್ಕ ತಿರುಪತಿಯಿಂದ ಬರೆದಿದ್ದಾರೆ. ಹಾಗೆ ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ, 11ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಪ್ರಸಾರವಾದ ಕಾರ್ಯಕ್ರಮದ ನಿರೂಪಕರ ಬಗ್ಗೆ, ನಮಸ್ಕಾರ. ಉಪಾಧ್ಯಾಯರು ಎಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವುದು ಜ್ಞಾನ, ಶಿಸ್ತು, ಮಾರ್ಗದರ್ಶನ ಮತ್ತು ಪ್ರೀತಿಯ ಪ್ರತಿರೂಪ. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯುವವರು ಉಪಾಧ್ಯಾಯರು. ಪಾಠವನ್ನು ಕಲಿಸುವುದಷ್ಟೇ ಅಲ್ಲದೆ ಜೀವನದ ಮೌಲ್ಯಗಳನ್ನು ತಿಳಿಸಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಅವರು ಹೊತ್ತಿರುತ್ತಾರೆ. ವಿದ್ಯಾರ್ಥಿಯ ಯಶಸ್ಸಿನಲ್ಲಿ ತಮ್ಮ ಯಶಸ್ಸನ್ನು ಕಂಡುಕೊಳ್ಳುವ ನಿಸ್ವಾರ್ಥ ಮನಸ್ಸಿನವರು ಅವರು. ಇಷ್ಟೆಲ್ಲವನ್ನೂ ನಾನು ಕಂಡಿದ್ದು ಬಿಎಸ್ಸಿ ಓದುವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳಿಕೊಟ್ಟಂತಹ ಮಾನ್ಯ ಗುರುಗಳಾದ ಶ್ರೀಯುತ ಗುರುರಾಜ್ ಕರ್ಜಗಿ ಸರ್ ಅವರಲ್ಲಿ. ಅವರ ಪಾಠ ಎಂದರೆ ಕ್ಲಾಸ್ ಫುಲ್ ಗಪ್ಚುಪ್, ಎನಿ ಡೌಟ್ಸ್ ಎಂದಾಗಲೇ ಯಾರಾದರೂ ನಾವು ಮಾತನಾಡುತ್ತಾ ಇದ್ದಿದ್ದು. ಅಷ್ಟೊಂದು ಸಬ್ಜೆಕ್ಟ್ ಮೇಲೆ ಆಸಕ್ತಿ ಬರುವ ಹಾಗೆ ಅವರ ಲೆಕ್ಚರ್ಸ್ ಇರುತ್ತಿತ್ತು. ಐ ನೀಡ್ 10 ಮಿನಿಟ್ಸ್ ಟು ಟೈಪ್ ದ ಅಬೌವ್ ಮೆಸೇಜ್ ಟು ಆಕಾಶವಾಣಿ, ಅಷ್ಟೊಂದು ಅಕ್ಕರೆ ಆಸ್ಥೆಯಿಂದ ಕಳುಹಿಸಿದ ಸಂದೇಶವನ್ನು ನಿರೂಪಕರು ತಪ್ಪು ಅರ್ಥ ಬರುವ ಹಾಗೆ ಓದಿದರು. ಕಳುಹಿಸಿದ ಸಂದೇಶವನ್ನು ಯಥಾವತ್ತಾಗಿ ಓದಿದಾಗ ಸಂದೇಶ ಕಳಿಸಿದವರಿಗೂ ಸಂತೋಷ, ಅದಕ್ಕೊಂದು ಬೆಲೆ. ಅಂದು ನಿರೂಪಕರು ತಮಗೆ ಹೇಗೆ ಬೇಕೋ ಹಾಗೆ ಓದಿದರು. ನಾವು ಕಳುಹಿಸಿದ ಸಂದೇಶಕ್ಕೆ ಅರ್ಥವೇ ಇಲ್ಲವೇ, ತುಂಬಾ ಬೇಸರದಲ್ಲಿ ಮೇಲ್ ಕಳಿಸ್ತಾ ಇದ್ದೇನೆ, ಮುಂದೆ ಹೀಗಾಗದಿರಲಿ ಅಂತ ವೀಣಾ ಶ್ರೀಕಾಂತ್ ಅವರು ಸರಸ್ವತಿಪುರಂನಿಂದ ಬರೆದಿದ್ದಾರೆ.
0: ವೀಣಾ ಶ್ರೀಕಾಂತ್ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಹಾಗೆಯೇ ತಮ್ಮ ಗುರುಗಳನ್ನು ಅವರು ನೆನಪಿಸ್ಕೊಂಡಿದ್ದಾರೆ, ಗುರುರಾಜ್ ಕರ್ಜಗಿ ಅವರನ್ನು. ವ್ಯಕ್ತಿತ್ವ ವಿಕಸನದ ಸಂದರ್ಭದಲ್ಲಿ ಮತ್ತು ಒಂದಷ್ಟು ಜ್ಞಾನದ ಬೇರೆ ಬೇರೆ ಮುಖಗಳನ್ನು ಪರಿಚಯಿಸುವಲ್ಲಿ ಗುರುರಾಜ್ ಅವರು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಯುವ ಸಮುದಾಯದವರಿಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡ್ತಾ ಬರ್ತಾ ಇದ್ದಾರೆ.
1: ಹೆಚ್ ಪಿ ಕಿರಣ್ ರವರು ಬರೆದಿರುವಂಥದ್ದು, ಪ್ರೀತಿಯ ಮೈಸೂರು ಆಕಾಶವಾಣಿಗೆ ನಮಸ್ಕಾರಗಳು. ಮೈಸೂರಿಂದ ಹೆಚ್ ಪಿ ಕಿರಣ್ ಮಾಡ್ತಾ ಇರೋ ನಮಸ್ಕಾರ. ಇದೇ ತಿಂಗಳ ಸೆಪ್ಟೆಂಬರ್ 15 ತಾರೀಕು 11 ಗಂಟೆಗೆ ಪ್ರಸಾರವಾದ ಹೊಂಗಿರಣ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಮಳೆಯ ಅಭಾವದಿಂದ ವರ್ತಮಾನದಲ್ಲಿ ಉಂಟಾಗುತ್ತಿರುವ ಸಮಸ್ಯೆಗಳು, ನೀರಿನ ಮರುಬಳಕೆ, ನೀರಿನ ಸಂರಕ್ಷಣೆ ಹಾಗೂ ಹವಾಮಾನ ವೈಪರೀತ್ಯ ಹಾಗೂ ಚಂಡಮಾರುತಗಳು, ಹೀಗೆ 10 ಹಲವು ವಿಷಯಗಳನ್ನು ಸಂಪನ್ಮೂಲ ವ್ಯಕ್ತಿಗಳು ಅತ್ಯುತ್ತಮವಾಗಿ ವಿವರಿಸಿದರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಆರ್ ಲೋಕೇಶ್ವರಿ ಮೇಡಮ್ ಅವರಿಗೂ, ಎಸ್ ಲಕ್ಷ್ಮೀನಾರಾಯಣ್ ಸರ್ ಅವರಿಗೂ, ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಹಾಗೆ ಅವರ ಮತ್ತೊಂದು ಮಿಂಚಂಚೆಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕು ರಾತ್ರಿ 8 ಗಂಟೆಗೆ ಪ್ರಸಾರವಾದ ಪ್ರಜಾಪ್ರಭುತ್ವದ ಮುಖ್ಯ ಹಬ್ಬವಾದ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಬಗ್ಗೆ ಮೂಡಿಬಂದ ವಿಶೇಷ ಮಾಹಿತಿಪೂರ್ಣ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಚುನಾವಣೆ ಆಯೋಗದ ಮುಖ್ಯ ಅಧಿಕಾರಿಗಳಾದ ಐಶ್ವರ್ಯ ಮೇಡಮ್ ಅವರು ಅವರ ಪ್ರಕ್ರಿಯೆ ಸಂಪೂರ್ಣ ವಿವರಗಳನ್ನು ತಿಳಿಸಿ ಮತದಾರರು ಮತದಾನದಿಂದ ವಂಚಿತರಾಗದಂತೆ ತಿಳಿದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ

0: ಸಮಗ್ರ ಮಾಹಿತಿಯನ್ನು ವಿವರಿಸಿದರು. ಶ್ರೀಯುತ ದಿಗ್ವಿಜಯ್ ಸರ್ ಅವರು ಸಮಯೋಚಿತ ಪ್ರಶ್ನೆಗಳು ಕೇಳಿ ಮತದಾರರ ಮನಸ್ಸಿನಲ್ಲಿದ್ದ ಗೊಂದಲಗಳಿಗೆ ಒಂದಿಷ್ಟು ತೆರೆ ಹಿಡಿದರು. ಇಂತಹ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿದ ಶ್ರೀಯುತ ದಿಗ್ವಿಜಯ್ ಸರ್ ಅವರಿಗೂ, ಚುನಾವಣಾ ಅಧಿಕಾರಿಗಳಾದ ಐಶ್ವರ್ಯ ಮೇಡಮ್ ಅವರಿಗೂ, ಪ್ರಸಾರ ಮಾಡಿದ ನಿಲಯಕ್ಕೂ ನನ್ನ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಹಾಗೆ ಅವರ ಮತ್ತೊಂದು ಮಿಂಚಂಚೆಯಲ್ಲಿ, ಸೆಪ್ಟೆಂಬರ್ 18 ಶುಕ್ರವಾರ ಬೆಳಗ್ಗೆ 11 ಮೂಡಿಬಂದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಶ್ರೀಯುತ ಅನಂತನಾಗ್ ಸರ್ ಅವರ ಬಗ್ಗೆ ಶ್ರೀಯುತ ಜಿಎನ್ ಮಂಜುನಾಥ್ ಸರ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಹಿರಿಯ ನಟರಾದ ಪದ್ಮಜಾರಾವ್ ಮೇಡಮ್, ರಾಮಕೃಷ್ಣ ಸರ್, ಸುಧಾ ಬೆಳವಾಡಿ ಮೇಡಮ್, ಹೀಗೆ ಹಲವಾರು ದಿಗ್ಗಜರು ಶ್ರೀಯುತ ಅನಂತನಾಗ್ ಸರ್ ಅವರೊಂದಿಗೆ ತಮ್ಮ ಒಡನಾಟವನ್ನು ಹಂಚಿಕೊಂಡರು. ಇಂತಹ ಅತ್ಯುತ್ತಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಯುತ ಜಿಎನ್ ಮಂಜುನಾಥ್ ಸರ್ ಅವರಿಗೂ, ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಹಾಗೆ ಮತ್ತೊಂದು ಮಿಂಚಂಚೆಯಲ್ಲಿ ಹೆಚ್ ಪಿ ಕಿರಣ್ ರವರೇ ಬರೆದಿರುವಂಥದ್ದು, ಇದೇ ತಿಂಗಳ ಸೆಪ್ಟೆಂಬರ್ 17 ಗುರುವಾರ ಬೆಳಗ್ಗೆ 6:35 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಶ್ರೀಯುತರಾದ ಡಾಕ್ಟರ್ ಕುಲ್ದೀಪ್ ಎನ್ ಸರ್ ಅವರು ಆಹಾರ ಸುರಕ್ಷತಾ ಕ್ರಮಗಳ ಬಗ್ಗೆ ಹಾಗೂ ಕಲುಷಿತ ಆಹಾರಗಳ ದುಷ್ಪರಿಣಾಮಗಳ ಬಗ್ಗೆ, ಆಹಾರವನ್ನು ತಯಾರಿಸುವ ಕ್ರಮಗಳ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದರು. ಇಂತಹ ಮಾಹಿತಿಪೂರ್ಣ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಶ್ರೀಯುತರಿಗೆ ಡಾಕ್ಟರ್ ಕುಲ್ದೀಪ್ ಎನ್ ಸರ್ ಅವರಿಗೂ, ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು ಅಂತ ಬರೆದಿದ್ದಾರೆ. ಹಾಗೆ ಶ್ಯಾಮಲಾ ಪ್ರಕಾಶ್ ಅವರು ಮತ್ತೊಂದು ಮಿಂಚಂಚೆಯಲ್ಲಿ, ಸೆಪ್ಟೆಂಬರ್ 21 ಬೆಳಗ್ಗೆ 11 ಪ್ರಸಾರವಾದ ಗೇಮ್ ಶೋನಲ್ಲಿ ಅಂತ್ಯಾಕ್ಷರಿಯನ್ನು ಆಡಿಸಿದವರು ತುಂಬ ಸೊಗಸಾಗಿ ಆಡಿಸಿದ್ರು, ತುಂಬ ಚೆನ್ನಾಗಿ ಆ ಕಾರ್ಯಕ್ರಮ ಮೂಡಿಬಂತು, ಧನ್ಯವಾದಗಳು ಅಂತ ಶ್ಯಾಮಲಾ ಪ್ರಕಾಶ್ ಅವರು ಚಿಕ್ಕ ತಿರುಪತಿಯಿಂದ ಬರೆದಿದ್ದಾರೆ. ಇವಿಷ್ಟು ಮಿಂಚಂಚೆಗಳು ನಮಗೆ ತಲುಪಿದ್ವು.
1: ಬಹುಶಃ ಕಳಿಸಿದಂಥ ಪತ್ರಗಳು ಹಾಗೂ ಮಿಂಚಂಚೆಗಳನ್ನು ನಾವು ಓದಿ ಮುಗಿಸಿದ್ದೇವೆ. ನಮ್ಮ ಕೇಳುಗರು ಕರೆಯೇ ಮಾಡ್ತಾ ಇದ್ದಾರೆ, ಪತ್ರವನ್ನು ಓದೋದು ನಿಲ್ಲಿಸಿ ನಮ್ಮ ಕರೆಗಳನ್ನು ದಯವಿಟ್ಟು ಸ್ವೀಕರಿಸಿ ಅಂತ ತಮ್ಮ ಅರವತ್ತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಒಂದು ಕರೆಯನ್ನು ಸ್ವೀಕರಿಸೋಣ.
0: ನಮಸ್ತೆ ಆಕಾಶವಾಣಿ.
2: ಹಲೋ,
0: ಯಾರು ಮಾತಾಡ್ತಾ ಇರೋದು?
2: ನಾನು ವಿಕೋ ಮಾತಾಡ್ತಾ ಇರೋದು.
0: ವಿಜಯ್ ಕೌಶಿಕ್ ಅವರು ಹೇಳಿ, ನಿಮಗೆ
1: ಯಾಕೆ ಅವರು ಪೂರ್ಣ ಹೆಸರನ್ನ ಹೇಳೋದಕ್ಕೆ ಯಾಕೆ ವಿಕೋ ಎಲ್ಲ ಸಂಕ್ಷಿಪ್ತ ಮಾಡ್ಕೊಳ್ಳದ ಹೇಳಿ ವಿಜಯ್ ಕೌಶಿಕ್ ಅವರೇ.
2: ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡ್ಬರ್ತಾ ಇದೆ ಸರ್. ಸೋಮವಾರ ರಾತ್ರಿ 10 ಮೂಡ್ಬರ್ತಿದ್ದಂತ ವಿದ್ಯಾನಿಧಿ ಜೋಶಾಮರಾಜೇಂದ್ರ ಒಡೆಯರ್ ಸಾಹಿತ್ಯ ಸಮ್ಮೇಳನ ಮುಗಿತಾ ಇದ್ದಾಗೇನೆ ಆ ಜಾಗ ಖಾಲಿ ಬಿಡದೇನೆ ನೀವು ಮೂಡ್ಬರ್ತಿ ಒಡೆಯರ ರಾಗಮಾಲ ಕಾರ್ಯಕ್ರಮ ಪ್ರಸಾರ ಮಾಡ್ತಾರೆ. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅದು. ಚೈತ್ರವನ ಸೂಪರ್. ನಿನ್ನೆ ರಾತ್ರಿ 10 ಪ್ರಸಾರವಾದಂತಹ ಚಿತ್ರಗೀತೆಗಳು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತಹ ಒಬ್ಬ ಮೇರು ನಟನ ಒಂದು ಅಭಿನಯದ ಚಿತ್ರಗಳ ಗೀತೆಗಳನ್ನು ಕೇಳುವಂತ ಒಂದು ಅವಕಾಶ ನಮಗೆ ಸಿಕ್ಕಂತೆ, ಬಹಳ ಸಂತೋಷ ಆಗಿತ್ತು. ಉಳಿದಂತೆ ಸರ್, ಒಂದು ಕೋರಿಕೆ ನಿಮ್ಮಲ್ಲಿ ಕೇಳಿದ್ವಿ ನಾನು. ಈ ಅಚ್ಚು ಫಿಲಂ ಅಂತ ಒಂದು ಕಾರ್ಯಕ್ರಮ ಬರ್ತಲ್ಲ ಸರ್, ಶ್ರೀಮಾನ್ ಅವರು ನಡೆಸ್ಕೊಡಂತದ್ದು,
1: ವಿಜಯ್ ಕೌಶಿಕ್ ಅವರೇ, ಏನಾಗುತ್ತೆ ನಾವು ಲಿಸನರ್ಸ್ ಜೊತೆ ನಾವು ಇಂಟ್ರಾಕ್ಟ್ ಮಾಡುವಂತ ಕಾರ್ಯಕ್ರಮವನ್ನು ಪ್ರತಿ ವಾರ ಮಾಡ್ತೇವೆ, ಮತ್ತೆ ಬೇರೆ ಬೇರೆ ಗೇಮ್ ಶೋ ಆಗಿರಬಹುದು, ಮತ್ತೆ ಆ ಮಹಿಳಾ ರಂಗದಲ್ಲಿ ಕಾರ್ಯಕ್ರಮ ಆಗಿರಬಹುದು, ಎಲ್ಲ ಸಂದರ್ಭಗಳಲ್ಲೂ ಕೂಡ ಲಿಸನರ್ಸ್ ಜೊತೆ ನಾವು ಮಾತಾಡ್ತಾನೆ ಇರ್ತೇವೆ. ಮತ್ತೆ ಏನಾಗುತ್ತೆ, ಇನ್ನೊಬ್ರು ಪತ್ರವನ್ನ ಬರೀತಾರೆ ಇದೇ ತರ, ಆದ್ರೆ ನಾವು ಓ ಅವರವ್ರನ್ನೇ ಮಾತಾಡಿಸ್ತೀರಿ ಅಂಥೇಳಿ, ಆದ್ದರಿಂದ ಅವರು ಏನು ಕಾರ್ಯಕ್ರಮವನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನಿರ್ಮಿಸ್ತಾ ಇದ್ದಾರೆ, ಅವರ ಒಂದು ಆಯ್ಕೆಗೆ ಬಿಟ್ಟಿದೆ ಆ ಕಾರ್ಯಕ್ರಮವನ್ನು. ಅವರು ಎಲ್ಲಿ ಹೋಗ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಅದು ಅವರ ಆಯ್ಕೆಗೆ ಬಿಟ್ಟಿದೆ. ಇವರು ಸಿಕ್ಕವರನ್ನ ಮಾತಾಡಿಸ್ತಾರೆ. ವಿಜಯ್ ಕೌಶಿಕ್ ಅವರು ಯಾವತ್ತಾದ್ರೂ ಒಂದಿನ ಸಿಗ್ಬೋದು ಅವರಿಗೆ ಅಲ್ವಾ? ಅದೇ ಅದೇ, ನೀವು ಸಿಕ್ಬಹುದು ಅವ್ರಿಗೆ, ನೋಡೋಣ. ಅವರಿಗೆ ಸಿಗುವಂತ ಪ್ರಯತ್ನದಲ್ಲಿ ನೀವು ಇರಿ.
2: ಮಧ್ಯದಲ್ಲಿ ಎಲ್ಲೂ ಅದನ್ನ ಯಾವ ಕಾಣು ನಾವು, ಅದರಿಂದ ಅದು ಚೆನ್ನಾಗಿದೆ. ಒಂದ್ 15 ಸರಿ ಆದ್ರೂ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮುಂದುವರುತ್ತೆ ಅದು.
1: ಓಕೆ, ಹೀಗೆ ಕೇಳ್ತಾ ಇರಿ ವಿಜಯ್ ಕೌಶಿಕ್ ಅವ್ರೆ, ಹೀಗೆ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಸಂದರ್ಭ ಸಿಕ್ಕಾಗ ಕರೆ ಮಾಡಿ ಮಾತಾಡ್ತಾ ಇರಿ. ನಮಸ್ಕಾರ.
2: ನಮಸ್ಕಾರ.
0: ನಮಸ್ತೆ ಆಕಾಶವಾಣಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ.
1: ಯಾರು?
3: ವಿಶ್ವನಾಥ್ ಮಾತಾಡ್ತಾರೆ.
1: ವಿಶ್ವನಾಥ್ ಹೇಳಿ, ಗಟ್ಟಿಯಾಗಿ ಮಾತಾಡಿ.

0: ಸರ್.
1: ಹಾ ನಮಸ್ಕಾರ ಸರ್.
0: ನಮಸ್ಕಾರ
1: ಸರ್, ಕಳೆದ ವಾರ ನಮಗೆ ಕಸ್ತೂರಿ ಮಾತ್ರೆ ಸಂಜೆ ಡೋಸ್ ಸಿಕ್ಕಲಿಲ್ಲ ಸರ್, 13ನೇ ತಾರೀಕು.
0: ಹಾಂ,
1: ಅದಕ್ಕೆ ಸ್ವಲ್ಪ ಖುಷಿ ಕಮ್ಮಿ ಆಗ್ಬಿಟ್ಟಿದೆ
0: ಮೋಸ್ಟ್ಲಿ
1: ಅನ್ಸುತ್ತೆ.
0: ಅದು ಬೆಳಗಿನ ಡೋಸೆ ಹೈ ಡೋಸ್ ಇತ್ತು ಅಂತ ಕಾಣಿಸುತ್ತೆ ಅಲ್ವಾ?
1: ಇಲ್ಲ ಸರ್, ಬೆಳಗಿನ ಡೋಸ್ ಭಾಳ ವೀಕ್ ಇತ್ತು ಸರ್, ಅದಕ್ಕೆ ಸಂಜೆ ಡೋಸ್ ಕಾದು ಸಂಜೆ ತಗೊಳ್ಳೋಣ ಅಂತ
0: ಹೌದು.
1: ನಮಗೆ ಸಿಸ್ಟ್ರು ಮಿಸ್ ಮಾಡ್ಬೋದು ಸರ್.
2: ಬೆಂಗಳೂರಿಂದ ಒಂದು ಕಾರ್ಯಕ್ರಮ
0: ಅದು
2: ಇತ್ತು.
0: ಬೆಂಗಳೂರಿಂದ ಒಂದು ಕಾರ್ಯಕ್ರಮ ಅದು.
1: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದು 6 ಗಂಟೆ ಹಸರಾಗ್ತಕ್ಕಿಂತ ಮೇಡಮ್ ಅವ್ರು ಏನ್ ಮಾಡೋದು ಅಂದ್ರೆ ಕಾರ್ಯಕ್ರಮದ ವಿವರಣೆನೇ ಮುಂದುವರ್ಸ್ಕೊಳ್ಳೋರು.
2: ಇಲ್ಲ ಇಲ್ಲ ವಿಶ್ವನಾಥ್ ಅವರೇ, ಅದು 6:10ಕ್ಕಲ್ವಾ ಸಂಜೆ ಪ್ರಸಾರ ಆಗೋದು, ಆದ್ರೆ 6:15ಕ್ಕೆ ಬೆಂಗಳೂರಿಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಇತ್ತು. ನಮಗೆ ಇದು ಹೆಚ್ಚು ಸಮಯ ಇದ್ದಿದ್ರಿಂದ ಅಲ್ಲಿ ಪ್ರಸಾರ ಮಾಡೋದು.
0: ವಿಶ್ವನಾಥ್ ಅವ್ರು, ಏನಾಗುತ್ತೆ ಕಸ್ತೂರಿ ಮಾತ್ರೆ ಏನಿದೆ ಅದು 5 ನಿಮಿಷಕ್ಕಷ್ಟೇ ನಿಗದಿ ಆಗಿಲ್ಲ, ಅದು 8 ನಿಮಿಷ ಇರುತ್ತೆ, 7 ನಿಮಿಷ ಇರುತ್ತೆ, 9 ನಿಮಿಷ ಇರುತ್ತೆ, 6.5 ನಿಮಿಷ ಇರುತ್ತೆ. ಆ ಕಾರಣಕ್ಕೆ ಅದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರವನ್ನು ನಾವು ಕಡ್ಡಾಯವಾಗಿ ಅದನ್ನು ತೆಗೆದುಕೊಳ್ಳಲೇಬೇಕಾಗಿದ್ದರಿಂದ, ಇಲ್ಲ ಕಸ್ತೂರಿ ಮಾತ್ರೆಯನ್ನು ನಾವು ಅರ್ಧಕ್ಕೆ ನಿಲ್ಲಿಸಬೇಕಾಗಿತ್ತು, ಆ ಕಾರಣಕ್ಕೆ ಅದನ್ನು ಮುಂದುವರಿಸಿದ್ದಾರೆ.
2: ಹೌದು,
0: ನೋಡೋಣ ಮುಂದಿನ ದಿನದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡುವಂಥ ಒಂದು ಆಲೋಚನೆಯನ್ನು ನಾವು ಮಾಡ್ತೇವೆ.
2: ಇಲ್ಲಾಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಂತೂ ಲಭ್ಯ ಇದೆ.
0: ಸಿಗುತ್ತೆ, ಆದರೆ ವಿಶ್ವನಾಥ್ ಅವ್ರಿಗೆ ನೀವು ಯೂಟ್ಯೂಬ್ ಚಾನಲ್ ಕೇಳಿ ಅಂತ ಹೇಳೋಕ್ಕಾಗಲ್ಲ, ಅವರು ಆಕಾಶವಾಣಿಲೇ ಕೇಳಬೇಕು ಅಂತ ಹಠ ಹಿಡಿತಾರೆ ಅಲ್ವಾ ವಿಶ್ವನಾಥ್? ಓಕೆ ಸರ್, ಹಾಂ, ಥ್ಯಾಂಕ್ ಯು, ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ, ಹಲೋ.
3: ಹಲೋ,
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
3: ಮಾಧವನ್.
2: ಮಾಧವನ್ ಅವರೇ ನಮಸ್ಕಾರ, ಹೇಳಿ, ಹೇಗನ್ಸುತ್ತೆ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮಗಳು?
3: ಹೋದ ವಾರ ನಮ್ಗೆ ಅವಕಾಶ ಆಗ್ಲಿಲ್ಲ, ಅದಕ್ಕೆ.
0: ಏನ್ ಅವಕಾಶ ಆಗ್ಲಿಲ್ಲ, ಕರೆ ಸಿಗ್ಲಿಲ್ಲ ಅಂತಲ್ಲ ಮಾಧವನ್ ಅವರೇ?
3: ಇಲ್ಲ ಸರ್, ಅದು ಇದಲ್ವಾ, ನಮ್ಗೆ ಅದು ಅಷ್ಟು ಇದಿಲ್ಲ, ನಮ್ಗೆ
2: ಗೇಮ್ ಶೋನಲ್ಲ ಅಂತ್ಯಾಕ್ಷರಿ. ಹಾ, ಆಗ್ಲಿ ಆಗ್ಲಿ ಆಗ್ಲಿ.
3: ಆಮೇಲೆ ಸರ್, ಇದು ಭಾನುವಾರ ಮೊದಲ ಸಿನಿಮಾ ಅದು ರಿಪೀಟ್ ಆಯ್ತಾ ಅಂತ ನನಗೆ.
0: ಹೌದಾ?
3: ಹೌದು ಸರ್, ಅದು ನಾನು ಅದು ಅದಕ್ಕೆ ಹೋದ್ವಾರ ಬಂದಿತ್ತು, ಭಾನುವಾರ ಅದೇನೆ ಬಂತು, ಹೋದ ಭಾನುವಾರನು ಅದೇ ಬಂತು, ಅದೇನು ವ್ಯತ್ಯಾಸ ಆಯ್ತು ಗೊತ್ತಿಲ್ಲ ಯಾಕೆ ಅಂತ.
0: ನಿಮ್ ಆಪ್ ಅಲ್ಲಿ ಕೇಳಿದ್ರ ಅದನ್ನ?
3: ಹೌದು ಸರ್, ಆ್ಯಪ್ ಅಲ್ಲೇ ಕೇಳೋದು.
0: ನೋಡೋಣ, ಅದ್ರ ಅದು ವಿಚಾರಿಸ್ತೇವೆ ಅದೇನು ಅಂತ, ಅವ್ರ ಗಮನಕ್ಕೆ ತರ್ತೇವೆ, ಆಯೋಜಕರ ಗಮನಕ್ಕೆ. ಓಕೆ.
3: ನಮ್ಮ ನೆನಪಿನ ಅಂಗಳದಲ್ಲಿ ತುಂಬಾ ಚೆನ್ನಾಗಿತ್ತು ವೆಂಕಬ್ರಾವ್ ಅವ್ರ ಬಗ್ಗೆ. ಅದು ಈಗ ಅವ್ರು 3 ವರ್ಷ ಆಯ್ತಂತೆ ತೀರ್ಕೊಂಡು. ಈಗ ನಿನ್ನೆ ಅವರ ಮಗಳನ್ನ ಮಾತಾಡಿಸ್ತೇನೆ ನಾನು, ಅವರೇ ಈಗ MD ಆಗಿದ್ದಾರೆ ಅಲ್ಲಿಗೆ. ತುಂಬಾ ಒಳ್ಳೆ ಕಾರ್ಯಕ್ರಮ, ಆ ತರ ಕಾರ್ಯಕ್ರಮಗಳು ನಮ್ಮನ್ನ ತುಂಬಾ ಹಿಂದಕ್ಕೆ ಕರ್ಕೊಂಡು ಹೋಗತ್ತೆ. ನಾವು ಹೆಚ್ಚು ಕಮ್ಮಿ ಅದೇ ಏರಿಯಾದಲ್ಲಿ ಇದ್ದುವಾಗ ಮೈತ್ರಿ ಇದ್ರದು ಅವ್ರ ಜೀವನ ಮತ್ತೆ ಅವ್ರ ಇದು ಎಲ್ಲ ಒಂದು ಸ್ಫೂರ್ತಿ. ಅದು
0: ಒಂದು NGO ಮಾಡ್ಕೊಂಡಿದಾರಲ್ವಾ, ಅದು NGO ಮೈತ್ರಿ, ಬಹಳ ಮಹಿಳೆಯರಿಗೆ ಒಂದಷ್ಟು ದುರ್ಬಲರಿಗೆ ಆಶ್ರಯವಾಗಿದೆ ಅದು.
3: ಅಲ್ಲೇ ಪಕ್ಕದಲ್ಲೇ ಇತ್ತು.
0: ಓಕೆ ಓಕೆ, ಗೊತ್ತು ಗೊತ್ತು, ವೆಂಕಬ್ರಾವ್ ಅವ್ರು ನಮ್ಗೆ ಗೊತ್ತು ಹೇಳಿ.
3: ತುಂಬಾ ಚೆನ್ನಾಗಿ ಬಂತು. ಆಮೇಲೆ ನಿನ್ನೆ ರಾತ್ರಿ ನಮ್ಮ ಕೃಷಿ ರಂಗದಲ್ಲಿ ಈ ಏಡ್ಸ್ ಬಗ್ಗೆ ಬಂತು ಸರ್.
0: ಭಾಗ್ಯಮ್ಮ ಚಾಮರಾಜನಗರ,
3: ಚಾಮರಾಜನಗರ, ಆಮೇಲೆ ಇನ್ನೊಬ್ರು ನಮ್ಮ ಉತ್ತರ ಕನ್ನಡದವರು, ಎರಡು ಒಳ್ಳೆ ಕಾರ್ಯಕ್ರಮ. ಅದು ನಮ್ಗೆ ಒಂದು ಈಗ ನಾವು ಏಡ್ಸ್ ಇಲ್ವೇ ಇಲ್ಲ, ಎಲ್ಲ ಇದಾಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದೀವಿ, ಆದ್ರೂ ಸ್ವಲ್ಪ ಸ್ವಲ್ಪ ಇದೆ, ಇನ್ನೂ ಇದೆ ಅಂತ ನಾನು ಆ ಯಮ್ಮನ ಮಾತಾಡಿಸಿದ ಮೇಲೆ ತಿಳೀತು. ಮಾತಾಡಿಸ್ತೆ ಅವರು, ಇಲ್ಲ ನಾನು ಇದಕ್ಕೆ ಒಂದು ಹಾಸ್ಟೆಲ್ ಮಾಡ್ಬೇಕು ಅಂತ ಹೇಳಿ ಅವರು. ಖಂಡಿತ ನಾವೆಲ್ಲ ಅದಕ್ಕೆ ಕೈ ಜೋಡಿಸೋಣ ಅಂತ ನನ್ನ ಅಭಿಪ್ರಾಯ.
0: ಬಹಳ ನಿಮ್ಮ ಉದಾರ ಮನಸ್ಸಿಗೆ ನಮ್ಮ ಅಭಿನಂದನೆಗಳು. ನಮಸ್ಕಾರ ಮಾಧವನ್ ಅವರೇ.
3: ವಂದನೆಗಳು,
2: ಧನ್ಯವಾದಗಳು. ನಮಸ್ತೆ ಆಕಾಶವಾಣಿ,
4: ಹಲೋ.
2: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
4: ನಾನು ಆಶೀಶ್ ಕುಮಾರ್ ಅಂತ, ವಿಜಯನಗರ ಮೈಸೂರಿಂದ.
2: ಹೇಳಿ ಆಶೀಶ್ ಅವರೇ.
4: ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ನಮ್ಮವರ ಹೆಸರು ಗೇಮ್ ಶೋ ಇದರ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತದೆ. ನಂದು ಒಂದೇ ಒಂದು ಸಜೆಷನ್, ಈಗ ನೀವು ಗೇಮ್ ಶೋ ಅಲ್ಲಿ ಇರ್ತೀರಾ, ಗೇಮ್ ಶೋ ಕಾರ್ಯಕ್ರಮದಲ್ಲಿ ನೀವು ಪ್ರಶ್ನೆಗಳನ್ನ ಕೇಳ್ತೀರಾ, SMS ಕಳ್ಸಕ್ ಕೇಳಿರ್ತೀರಾ.
2: ಹೌದು,
4: ಈ ಪ್ರಶ್ನೆಗಳಿಂದ ಒಬ್ರು ಹೇಳಿಲ್ಲ ಅಂದ್ರೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಒಂದ್ 2-3 ಜನಕ್ಕೆ ಪಾಸ್ ಮಾಡ್ತೀರಾ. ಅದು 2-3 ಜನಕ್ಕೆ ಪಾಸ್ ಮಾಡೋ ಅಷ್ಟೊತ್ತಿಗೆ ಒಂದು 2-3 ನಿಮಿಷ ಆಗುತ್ತೆ. ಪ್ರತಿ ಸಲ ಏನಾಗುತ್ತೆ ನಿಮ್ಗೆ, ಅವಾಗ SMS ಕಳ್ಸೋರು ಸಿಕ್ಕಾಪಟ್ಟೆ ಜನ ಆಗ್ತಾರೆ, ನಿಮ್ಗೆ ಅದನ್ನ ಓದೋದೇ ಸುಮಾರು ಟೈಮ್ ಆಗ್ಬಿಡ್ತಾ ಇದೆ. ಅದಕ್ಕೆ ನನ್ನ ಪ್ರಕಾರದಲ್ಲಿ ಏನಂದ್ರೆ SMS ಗೆ ಒಂದು 1 ನಿಮಿಷದ

0: ಅವಕಾಶ ಕೊಟ್ಟರೆ ಸಾಕು ಅಂತ ಕಾಣುತ್ತೆ.
1: ಅವಾಗ ನಮಗೂ ಓದೋರ ಸಂಖ್ಯೆನೂ ಕಡಿಮೆ ಇರುತ್ತೆ ಅಂತೀರಾ?
0: ಹೌದು, ಓದೋರು ಕಮ್ಮಿ ಆಗುತ್ತೆ, ನಿಮ್ದು ಕಾರ್ಯಕ್ರಮನ ಹೆಚ್ಚಿನ ಮಟ್ಟದಲ್ಲಿ ನಡೆಸಕ್ಕೆ ಸರಿ ಹೋಗುತ್ತೆ ಅಂತ.
1: ಆಗ್ಲಿ ಆಗ್ಲಿ, ನಿಮ್ಮ ಒಂದು ಸಜೆಷನ್ನ ಖಂಡಿತವಾಗ್ಲೂ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀವಿ, ಅದರಂತೆ ಏನು ಕ್ರಮ ಅವ್ರು ಕೈಗೊಳ್ತಾರೋ ಹಾಗೆ ನಾವು ಮುಂದುವರಿತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಆಶೀಶ್ ಅವರೇ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಧನ್ಯವಾದಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ಹಲೋ.
2: ಹಲೋ,
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
2: ವೆಂಕಟೇಶ್ ಬಿಹಾರ್ ಬದನಾಳ ಗ್ರಂಥದ ಮೇಡಮ್.
1: ವೆಂಕಟೇಶ್ ಅವರೇ ಹೇಳಿ.
2: ಮೇಡಮ್, ಯೋಗವಾಣಿ ಕಾರ್ಯಕ್ರಮ ಶುಕ್ರವಾರ ಪ್ರಸಾರವಾದದ್ದು, ಅದು ಬಹಳ ಚೆನ್ನಾಗಿತ್ತು. ಮತ್ತೆ ಈ ದೇವನೂರು ಮಹಾದೇವ ಅವರ ಬಗ್ಗೆ, ಕಾದಂಬರಿ ಬಗ್ಗೆ ಮಾತಾಡಿದ್ದು, ಮತ್ತೆ ಅವರು ಸಂದರ್ಶನ ಮಾಡ್ಬೇಕು ಮೇಡಮ್ ದೇವನೂರು ಮಹಾದೇವ ಅವ್ರನ್ನ. ಮತ್ತೆ ದಾರಿದೀಪ ಅಂತ ಪ್ರತಿ ಶುಕ್ರವಾರ ಪ್ರಸಾರವಾಗ್ತ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ, ಅದಂತೂ ಬಹಳ ಮುಖ್ಯವಾದ ಕಾರ್ಯಕ್ರಮ. ಮತ್ತೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಆಂಕಾಲಜಿಸ್ಟ್ ಅಪೋಲೋ ಬಿಜಿಎಸ್ ಆಸ್ಪತ್ರೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಈಗಿನ ಬಂದು ಯಾವುದು ಕತೆ ಹೇಳ್ತೀಯೋ ಹಾಡು ಹೇಳ್ತೀಯೋ ಮಕ್ಕಳ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ಮತ್ತೆ ಕರೆಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಹೆಚ್ಚು ಅನುಭವ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದು ಲೋಕೇಶ್ ಮೇರಿ ಮೇಡಮ್, ಬಹಳ ಚೆನ್ನಾಗಿತ್ತು ಮೇಡಮ್. ಮತ್ತೆ ಈ ಆಕಾಶವಾಣಿ ವನಿತಾ ವಿಹಾರದಲ್ಲಿ ಪೋಲಿಯೋ ಪೀಡಿತ ಮಹಿಳೆಯೊಬ್ರು ಆಹಾರ ಸರಬರಾಜು ಮಾಡ್ತಕ್ಕಂತ ಕೆಲಸದಲ್ಲಿ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡ್ಬಂತು. ಅದು ಮುಕ್ತಾಯ ಆಗ್ತಿದ್ದಾಗಲೇ ಇದು ಯಾವ್ದೇಳಿ ಆಕಾಶವಾಣಿ ವನಿತಾ ವಿಹಾರದ ಕಾರ್ಯಕ್ರಮದ ಟೋನು ಪ್ರಸಾರವಾಯ್ತದಲ್ಲ, ಮುಕ್ತಾಯ ಹಂತಕ್ಕೆ ಬರ್ತಿದ್ದಾಗ್ಲೇ ಟೋನ್ ಪ್ರಸಾರ ಆಯ್ತಿದ್ದು ಬಹಳ ಚೆನ್ನಾಗಿತ್ತು ಮೇಡಮ್. ಅದರಿಂದ ಆಕಾಶವಾಣಿಗೆ ಧನ್ಯವಾದ.
3: ಓಕೆ, ನಮಸ್ಕಾರ ವೆಂಕಟೇಶ್ ಅವರೇ.
2: ಓಕೆ ಸರ್,
1: ಧನ್ಯವಾದಗಳು.
3: ಕಾರ್ಯಕ್ರಮದ ಕಡೆಯ ಕರೆಯನ್ನ ಸ್ವೀಕರಿಸೋಣ ಚಿನ್ಮಯಿ.
1: ನಮಸ್ತೆ ಆಕಾಶವಾಣಿ.
4: ನಮಸ್ತೆ ಮೇಡಮ್. ಚಿನ್ಮಯಿ ಮೇಡಮ್,
1: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
4: ಮಹಾದೇವ್ ಅಂತ, ನಂಜನಗೂಡಿಂದ.
1: ಮಹಾದೇವ್ ಅವರೇ ಹೇಳಿ, ಹೇಗನ್ಸುತ್ತೆ ಕಾರ್ಯಕ್ರಮಗಳು? ಚೆನ್ನಾಗಿದ್ದೀನಿ, ಹೇಳಿ.
4: ಎಲ್ಲ ಕಾರ್ಯಕ್ರಮ ಬರ್ತದೆ, ಎಲ್ಲ ಆಕಾಶವಾಣಿ ನಮ್ಮ ಮುಲ್ಕರ ತಾಯಿ ಇದ್ದಂಗೆ. ಮತ್ತೆ ಕಸ್ತೂರಿ ಕಾಲಚಕ್ರ, ಒಳ್ಳೊಳ್ಳೆ ಕಾರ್ಯಕ್ರಮ, ಒಳ್ಳೊಳ್ಳೆ ವಿಷಯಗಳು, ಮತ್ತೆ ಶೇಕ್ಸ್ಪಿಯರ್ ಕಥೆಗಳು ತುಂಬಾ ಚೆನ್ನಾಗಿತ್ತು ಭಾಷಣ ಎಲ್ಲ. ಮತ್ತೆ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ಆಗಲಿ. ಎಂ ಶಂಕರಪ್ಪ ಅವರಿಂದ ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಡಿಸೋ ಪ್ರಯತ್ನ ಮಾಡಿ
1: ಮೇಡಮ್.
4: ನಿರ್ದೇಶಕ ಗಮನಿಸ್ಕೊಂಡು
1: ಆಗ್ಲಿ
4: ಕೊಡ್ತಾರೆ ಮಾಡಿ.
1: ಸರ್ಕಲ್
4: ಕೊಡಿಸ್ತಾರ ಒಂಚೂರು?
3: ಕೊಡೋದೇನಿಲ್ಲ, ಇಲ್ಲೇ ಇದೀನಿ ಹೇಳಿ.
4: ಸರ್ ಚೆನ್ನಾಗಿದ್ದೀರಾ?
3: ಮಾತಾಡ್ತಾ ಇದೀನಿ ಹೇಳಿ.
4: ಮಹಾದೇವ್
3: ಗೊತ್ತಾಯ್ತು, ಗೊತ್ತಾಯ್ತು.
4: ಎಲ್ಲಾ ಕಾರ್ಯಕ್ರಮ ಬರ್ತಾ ಇದೆ ಸರ್.
3: ಓಕೆ,
4: ಕಾಮಿಡಿ ತುಂಬಾ ಚೆನ್ನಾಗಿತ್ತು, ರಟ್ಟಿ ಆಗುತ್ತೆ.
3: ಏ, ನಾ ಕಾಮಿಡಿಯನ್ ಅಲ್ಲಪ್ಪ.
4: ಕಾಮಿಡಿ ಒಳ್ಳೆ ಕಾಮಿಡಿ ಸರ್.
3: ಹೌದಾ?
4: ತುಂಬಾ ಚೆನ್ನಾಗಿತ್ತು. ಇನ್ನು ಕೇಳ್ಬೇಕು ಅನ್ಸುತ್ತೆ, ಕಾರ್ಯಕ್ರಮ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ.
3: ಓಕೆ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಮಹಾದೇವ್ ಅವರೇ. ನಮಸ್ಕಾರ.
4: ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ
1: ಧನ್ಯವಾದಗಳು. ನಮಸ್ಕಾರ.
3: ಚಿನ್ಮಯಿ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದ್ಬಿಟ್ಟಿದೆ. ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆ, ಹಾಗೆಯೇ ಪ್ರೀತಿಯಿಂದ, ಆಸಕ್ತಿಯಿಂದ, ಶ್ರದ್ಧೆಯಿಂದ ಪತ್ರಗಳನ್ನು ಹಾಗೆ ಮಿಂಚಂಚೆಯನ್ನು ಬರೆದು ಕಳಿಸಿದಂಥ ಎಲ್ಲ ಅಭಿಮಾನಿ ಕೇಳುಗ ಬಂಧುಗಳಿಗೆ ನಮಸ್ಕರಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ನಮಸ್ಕಾರ.
1: ನಮಸ್ಕಾರ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಪ್ರಸ್ತುತವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12:05 ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರಿ ಸ್ವಾಮ್ಯದ ಕಿಯೋನಿಕ್ಸ್ ಸಂಸ್ಥೆ ಕಳೆದ 50 ವರ್ಷಗಳಿಂದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ ರೂಪಿಸುವಲ್ಲಿ ಪೂರಕ ಕೊಡುಗೆಗಳನ್ನು ನೀಡುತ್ತಿದೆ. ವಿಶ್ವದಲ್ಲೇ ಕೈಗೆಟಕುವ ಕೃತಕ ಬುದ್ಧಿಮತ್ತೆ ಚಾಲಿತ ಕಂಪ್ಯೂಟರ್ಗಳನ್ನು ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಕಿಯೋನಿಕ್ಸ್ ರಾಜ್ಯದ ಐಟಿ ಹಾಗೂ ಕಂಪ್ಯೂಟರ್ ಸಾಕ್ಷರತೆಗೆ ಸಾಕಷ್ಟು ಕೊಡುಗೆ ನೀಡಿದ್ದು ಡಿಜಿಟಲ್ ಕೌಶಲ ವಿಸ್ತರಣೆಗೂ ಸಹಕರಿಸುತ್ತಿದೆ ಎಂದರು. ಪಶ್ಚಿಮಘಟ್ಟ ರಾಜ್ಯದ ಅಮೂಲ್ಯ ನೈಸರ್ಗಿಕ ಸಂಪತ್ತಾಗಿದೆ. ಅದರ ಸಂರಕ್ಷಣೆ ಎಷ್ಟು ಮುಖ್ಯವೋ ಅಲ್ಲಿ ಬದುಕು ಕಟ್ಟಿಕೊಂಡಿರುವ ರೈತರು, ಆದಿವಾಸಿಗಳು ಹಾಗೂ ಸ್ಥಳೀಯ ಜನರ ಹಕ್ಕನ್ನು ಸಂರಕ್ಷಿಸಿ ಅವರ ಭವಿಷ್ಯವನ್ನು ಕಾಪಾಡುವುದು ಅಷ್ಟೇ ಮುಖ್ಯ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸುವುದರಿಂದ ಮಲೆನಾಡು ಮತ್ತು ಕರಾವಳಿಗರ ಜೀವನ ನಿರ್ವಹಣೆ ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಗಂಭೀರವಾಗಿ ಪರಿಗಣಿಸಿ ವರದಿಯ ಯಥಾವತ್ತು ಜಾರಿಗೆ ಸಮ್ಮತಿ ಇಲ್ಲ ಎಂಬ ನಿರ್ಣಯವನ್ನು ಸದನದಲ್ಲಿ ಸರ್ವಾನುಮತದಿಂದ ಕೈಗೊಳ್ಳಲಾಗಿದೆ ಎಂದರು. ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಇಂದು 11ನೇ ರಾಷ್ಟೀಯ ಆಯುರ್ವೇದ ದಿನ ಆಚರಿಸಲಾಗುತ್ತಿದೆ. ಈ ದಿನಾಚರಣೆ ದೇಶದ ಶ್ರೀಮಂತ ಆಯುರ್ವೇದ ಪರಂಪರೆಯನ್ನು ಭವಿಷ್ಯದ ಬದಲಾಗುತ್ತಿರುವ ಆರೋಗ್ಯ ರಕ್ಷಣೆ ಅಗತ್ಯಗಳೊಂದಿಗೆ ಬೆಸೆಯುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುತ್ತದೆ. ಧಾರವಾಡ ಜಿಲ್ಲಾ ಆಯುಷ್ ಇಲಾಖೆ ಆಯುರ್ವೇದ ದಿನಾಚರಣೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಭಾಭವನದಲ್ಲಿ ಆಯೋಜಿಸಿದೆ. ಇಂದು ಸ್ವಚ್ಛತಾ ರಾಯಭಾರಿಗಳು ಎಂದು ಕರೆಯಲ್ಪಡುವ ಪೌರ ಕಾರ್ಮಿಕರ ದಿನ. ಪೌರ ಕಾರ್ಮಿಕರು ಸಮಾಜದ ಆರೋಗ್ಯ ಕಾಪಾಡುವ ಕರ್ಮಯೋಗಿಗಳು ಎಂದಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೌರ ಕಾರ್ಮಿಕರ ಕಾಯಕಕ್ಕೆ ತಕ್ಕ ಗೌರವ ಹಾಗೂ ಅವರ ಕುಟುಂಬಗಳಿಗೆ ಭದ್ರ ಬದುಕು ಕಲ್ಪಿಸುವುದು ತಮ್ಮ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಈ ತಿಂಗಳ 25ರಿಂದ 28ರವರೆಗೆ 4 ದಿನಗಳ ಕಾಲ ಕೃಷಿ ಮೇಳ 2026 ಆಯೋಜಿಸಿದೆ. ಸಂಯುಕ್ತ ರಾಷ್ಟ್ರ ಸಂಘ ಪ್ರಸಕ್ತ ವರ್ಷವನ್ನು ಅಂತಾರಾಷ್ಟೀಯ ಕೃಷಿ ಮಹಿಳೆಯರ ವರ್ಷ ಎಂದು ಘೋಷಿಸಿರುವ ಹಿನ್ನೆಲೆ ಈ ಬಾರಿಯ ಕೃಷಿ ಮೇಳವನ್ನು ಮಹಿಳಾ ರೈತರಿಗೆ ಸಮರ್ಪಿಸಲಾಗಿದೆ ಎಂದು ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂಬಿ ಪ್ರಕಾಶ್ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳ 2026 ಕುರಿತು ಸುದ್ದಿಗೋಷ್ಠಿ ಉದ್ದೇಶಿಸಿ ಅವರು ಮಾತನಾಡಿದರು. ಸಂದರ್ಶಕರ ಅನುಕೂಲಕ್ಕಾಗಿ ಕ್ಯೂಆರ್ ಕೋಡ್ ಮೂಲಕ ಆನ್ಲೈನ್ ನೋಂದಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು.
1: ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ. ಈ ಕೃಷಿ ಮೇಳದ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸುಮಾರು 635 ಮಳಿಗೆಗಳು ಈ ಕೃಷಿ ಮೇಳದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ನೀರು ಕೊಯ್ಲು ಇರ್ಬೋದು, ಅಂತರ್ಜಲ ಮರುಪೂರಣ ಇರ್ಬೋದು, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ವಿವಿಧ ಬೆಳೆಗಳ ತಂತ್ರಜ್ಞಾನಗಳು, ಹೈನುಗಾರಿಕೆ, ಕೃಷಿಯಲ್ಲಿ ಡ್ರೋನ್ ಬಳಕೆ, ಮುಖ್ಯವಾಗಿ ಬೀಜ ಮೇಳ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ, ವಿಸ್ಮಯ ಕೀಟ ಪ್ರಪಂಚದ ವಸ್ತು ಪ್ರದರ್ಶನ ಕೃಷಿ ಮೇಳದಲ್ಲಿ ಆಯೋಜನೆ ಮಾಡ್ತಾ ಇದೆ. ಬಹಳಷ್ಟು ಪರಿಣಿತರು ಸಹ ಈ ಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ನಮ್ಮ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಭಾಗವಹಿಸಿ ನಮ್ಮ ಕೃಷಿ ಮೇಳವನ್ನು ಯಶಸ್ವಿಗೊಳಿಸಿ.
0: ಬಾಹ್ಯಾಕಾಶ ಸುಧಾರಣಾ ನೀತಿ 2020 ಮೂಲಕ ಇನ್ಸ್ಪೇಸ್ ಭಾರತೀಯ ರಾಷ್ಟೀಯ ಬಾಹ್ಯಾಕಾಶ ಉತ್ತೇಜನ ಮತ್ತು ಅನುಮೋದನೆ ಕೇಂದ್ರ ಎಂಬ ಸ್ವಾತಂತ್ರ್ಯ ಸಂಸ್ಥೆ ರೂಪುಗೊಂಡಿತು. ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳ ಮೇಲ್ವಿಚಾರಣೆ, ಉತ್ತೇಜನ ಹಾಗೂ ಅನುಮೋದನೆಯನ್ನು ಈ ಸಂಸ್ಥೆ ನಿರ್ವಹಿಸುತ್ತಿದೆ. 2014 ಭಾರತ ಕೇವಲ ಒಂದು ಬಾಹ್ಯಾಕಾಶ ಸ್ಟಾರ್ಟ್ಅಪ್ ಅನ್ನು ಹೊಂದಿತು. ಪ್ರಸ್ತುತ ದೇಶದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟ್ಅಪ್ಗಳ ಸಂಖ್ಯೆ 440 ತಲುಪಿದೆ. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣಾ ದಿನಾಂಕ ಪ್ರಕಟಗೊಂಡಿದೆ. ಅಕ್ಟೋಬರ್ 23ರಂದು ಮತದಾನ ನಡೆಯಲಿದೆ. 27ರಂದು ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಅಕ್ಟೋಬರ್ 6 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿದೆ.

0: ರಾಜ್ಯದ ಬರಪೀಡಿತ ಜಿಲ್ಲೆಗಳ ರೈತರ ಸಂಕಷ್ಟ ಆಲಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಈ ತಿಂಗಳ 28ರಿಂದ ರೈತ ಸ್ವಾಭಿಮಾನ ಯಾತ್ರೆ ಕೈಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
2: ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ, ಈ ಕುರಿತು ಪುಷ್ಪಲತಾ ಉಪ್ಪಿನಂಗಡಿ ಅವರಿಂದ ಭಾಷಣ.
3: ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ದೂರದಿಂದ ಕೇಳಿಬರುತ್ತಿದ್ದ ಸುಶ್ರಾವ್ಯ ಸುಪ್ರಭಾತ ಭಗವಂತನನ್ನೇ ಎದ್ದೇಳಿಸುವ ಸೂಚಕವಾಗಿತ್ತು. ಅದಾಗಲೇ ಎದ್ದು ತನ್ನ ಕೆಲಸ ಕಾರ್ಯಗಳನ್ನು ಅರ್ಧದಷ್ಟು ಮುಗಿಸಿರುವ ಭಾರತಿ ಓಹೋ ಗಂಟೆ ಆರಾಯಿತು ಎನ್ನುತ್ತಾ ಉಳಿದ ಕೆಲಸಗಳನ್ನು ಮುಗಿಸುವತ್ತ ಗಮನ ಕೊಡುತ್ತಾ ಕೆಲಸಗಳಿಗೆ ವೇಗದ ಚಲನೆ ನೀಡಿದಳು. ಅದಾವ ನೋಟ್ಸ್ ಪುಸ್ತಕದ ಮುಖ್ಯಾಂಶಗಳಿಗಿಂತಲೂ ಹೆಚ್ಚಾಗಿ ಇಡೀ ದಿನ ಮಾಡಬೇಕಾದ ಕೆಲಸ ಕಾರ್ಯಗಳ ಪಟ್ಟಿ ಅವಳ ಮೆದುಳಿನಲ್ಲಿ ಅಚ್ಚೊತ್ತಿತ್ತು. ಒಂದೊಂದೇ ಕೆಲಸ ಮುಗಿಯುತ್ತಿದ್ದಂತೆ ನಿರಾಳತೆ ಆವರಿಸುವುದಕ್ಕೂ ಹೆಚ್ಚಾಗಿ ಮುಂದಿರುವ ಕೆಲಸಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತಿತ್ತು. ಯಾಂತ್ರಿಕವಾಗಿ ದುಡಿಮೆಗೆ ತಾಂತ್ರಿಕತೆಗಳನ್ನು ಬಳಸಿಕೊಂಡು ಸಾಗುತ್ತಿದ್ದರೂ ಮನದ ಮೂಲೆಯಲ್ಲಿ ನಿಟ್ಟುಸಿರು ತಾಂಡವವಾಡುತ್ತಿತ್ತು. ನನ್ನಂತೆಯೇ ಅದೆಷ್ಟೋ ಮಹಿಳೆಯರು 1000 ಯೋಚನೆಗಳನ್ನು ತಲೆಯಲ್ಲಿಟ್ಟುಕೊಂಡು ಅಡುಗೆ ಮನೆಯಲ್ಲಿ ಕಾಯಕಗಳ ಯಾದಿಯಲ್ಲಿ ಬೆಂದು ಹೋಗುತ್ತಿದ್ದಾರಲ್ಲ ಅನಿಸುತ್ತಿತ್ತು. ಮನೆಯ ಒಡತಿ ಎಂಬ ಪಟ್ಟ ಒಂದೆಡೆಯಾದರೆ ಅತ್ತೆ ಮಾವಂದಿರು, ನೆಂಟರಿಷ್ಟರು, ಪತಿ, ಮಕ್ಕಳ ಹಲವು ಬೇಕು ಬೇಡಗಳಿಗೆ ಸ್ಪಂದಿಸುತ್ತಾ ಇಲ್ಲವಾಗುವ ತನ್ನ ಬದುಕು, ಜಂಜಡಗಳನ್ನು ಸಹಿಸುತ್ತಾ ಸಾಗುವ ಈ ಯಾನ ಕೊನೆಗೊಳ್ಳುವ ತಾಣ ಯಾವುದು? ಸಾಗಿತ್ತು ಚಿಂತೆ ಒಳಗೊಳಗೆ ಕುದಿ ಕುದಿದು ಮರಳುತ್ತಿರುವ ಅನ್ನದಂತೆ. ಕಾರ್ಯೇಷು ದಾಸಿ, ಕರಣೇಷು ಮಂತ್ರಿ, ಭೋಜ್ಯೇಷು ಮಾತಾ, ಶಯನೇಷು ರಂಭಾ, ರೂಪೇಷು ಲಕ್ಷ್ಮೀ, ಕ್ಷಮಯಾ ಧರಿತ್ರಿ. ಷಟ್ಗುಣಗಳು ಸ್ತ್ರೀಯಲ್ಲಿರಬೇಕು. ಮದುವೆಯಾಗಿ ಪತಿಗೃಹವನ್ನು ಹೊಕ್ಕುವ ಸ್ತ್ರೀ ಕಾರ್ಯಗಳಲ್ಲಿ ದಾಸೀಭಾವವನ್ನು, ಪತಿಗೆ ನೀಡುವ ಸೂಚನೆಗಳಲ್ಲಿ ಮಂತ್ರಿಭಾವವನ್ನು, ಮನೆಯವರೆಲ್ಲರಿಗೆ ಉಣಬಡಿಸುವಲ್ಲಿ ಮಾತೃತ್ವವನ್ನೂ ತೋರುತ್ತಾ ಪತಿಯ ಇಚ್ಛೆಯ ಸತಿಯಾಗಿ ಶೋಭಿಸುವ ಲಕ್ಷ್ಮಿಯಾಗಿರಬೇಕು. ಇದು ಪ್ರಾಜ್ಞವಚನ. ತನ್ನ ಬೇಕು ಬೇಡಗಳನ್ನು ಗಮನಿಸದೆ ಕರ್ತವ್ಯಗಳನ್ನು ಪೂರೈಸಿದರೂ ಕಾಡುವ ಒಂಟಿತನ, ಅನಾರೋಗ್ಯಗಳು, ಆಗಾಗ ಕಾಡುವ ಸಮಸ್ಯೆಗಳಿಗೆ ಪರಿಹಾರವಿದೆಯೇ? ಮಹಿಳೆಯರಿಂದ ಈ ಸಮಾಜ ಬಯಸುವಷ್ಟು ಹಿರಿದಾಗಿ ಆಕೆಯನ್ನು ಗಮನಿಸಿ ಭಾವನೆಗಳನ್ನು ಅರಿತು ಸ್ಪಂದಿಸುವಲ್ಲಿ ಏಕೆ ಕಿರಿತನವನ್ನು ತೋರುತ್ತದೆ? ಖೇದವೇ ಸರಿ. ಸಂಸಾರವೆಂದ ಮೇಲೆ ಸರಾಗವಾಗಿ ಸಾಗಬೇಕಾದುದು ಅನಿವಾರ್ಯತೆಯೂ ಅವಶ್ಯಕತೆಯೂ ಎಲ್ಲರ ಜವಾಬ್ದಾರಿಯೂ ಹೌದು. ಖ್ಯಾತ ವಕೀಲರೊಬ್ಬರ ಭಾಷಣದಲ್ಲಿ ಅವರಾಡಿದ ಸಾಲುಗಳನ್ನು ನೇರವಾಗಿ ಹೀಗೆ ಉದ್ಧರಿಸುತ್ತಿರುವೆನು. ನನ್ನ ಪ್ರೀತಿಪಾತ್ರ ಸ್ನೇಹಿತರೆ, ನಾನು ವಕೀಲ ವೃತ್ತಿಯನ್ನು ಆರಂಭಿಸುವಾಗ ಒಂದು ವರ್ಷದಲ್ಲಿ ಒಂದೋ ಎರಡೋ ವಿವಾಹ ವಿಚ್ಛೇದನದ ಕೇಸುಗಳು ಬಂದರೆ ಹೆಚ್ಚು. ಆದರೆ ಕೇವಲ 15 ವರ್ಷಗಳಲ್ಲೇ ತಿಂಗಳೊಂದರಲ್ಲೇ 8-10 ಕೇಸುಗಳು ಬರುತ್ತಿವೆ. ಇಂದಿನ ಜನಾಂಗಕ್ಕೆ ವಿವಾಹ ವಿಚ್ಛೇದನ ಪಥ್ಯವಾಗುತ್ತಿಲ್ಲ. ವಿವಾಹದ ಜೀವನ ಪಥ್ಯವಾಗದೆ ವಿಚ್ಛೇದನದ ಕಡೆಗೆ ಸಾಗುತ್ತಿದೆ. ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಎಂಬುದನ್ನು ಊಹಿಸಲೂ ಸಾಧ್ಯವಿಲ್ಲ. ಅವರ ಮಾತುಗಳು ನನ್ನನ್ನು ಚಿಂತಿಸುವಂತೆ ಮಾಡಿವೆ. ಇಂದು ಹೆಚ್ಚಿನ ವಿವಾಹ ವಿಚ್ಛೇದನಗಳು ಅತಿ ಕ್ಷುಲ್ಲಕ ಕಾರಣಗಳಿಗೆ ನಡೆಯುತ್ತಿವೆ ಎಂಬುದರಲ್ಲಿ ಎರಡು ಮಾತಿಲ್ಲ. ನಾವು ಸ್ವಲ್ಪ ವಿಶಾಲ ಚಿಂತನೆ ಮಾಡಿದರೆ ವಿಚ್ಛೇದನ ರಹಿತ ಸಾಂಸಾರಿಕ ಜೀವನ ನಮ್ಮದಾಗುವುದು. ಆದರೆ ನೆನಪಿರಲಿ, ಈಗೋ ಸ್ವಯಂ ಪ್ರತಿಷ್ಠೆಗೆ ಬ್ರೇಕ್ ಹಾಕಲೇಬೇಕು. ಒಂದೂರಿಗೆ ಒಬ್ಬ ಸನ್ಯಾಸಿ ಬಂದಿದ್ದರಂತೆ. ಅವರಾಡುವ ಎಲ್ಲಾ ಮಾತುಗಳೂ ಸತ್ಯವಾಗುತ್ತವೆ ಎಂದು ಊರ ಜನರೆಲ್ಲ ಆಡಿಕೊಳ್ಳುತ್ತಿದ್ದರು. ಇದನ್ನು ಕೇಳಿದ ಪದ್ಮಕ್ಕನಿಗೂ ಆಸೆಯಾಯಿತು. ನಾನೇಕೆ ಒಮ್ಮೆ ಪ್ರಯತ್ನಿಸಬಾರದು? ನಿತ್ಯವೂ ನನ್ನನ್ನು ಕಾಡುತ್ತಾ ನರಕ

ನೀಡುತ್ತಿರುವ ಈ ಸಮಸ್ಯೆಯಿಂದ ಹೊರಬರುವ ಮಾರ್ಗ ಸ್ವಾಮೀಜಿ ತಿಳಿಸಬಹುದೇ? ಮನೆಯ ಕೆಲಸ ಕಾರ್ಯಗಳನ್ನೆಲ್ಲ ಲಘು ಬಗೆಯಿಂದ ಮುಗಿಸಿ ಬಿಡುವು ಮಾಡಿಕೊಂಡು ಪದ್ಮಕ್ಕ ತಾನೂ ಸ್ವಾಮೀಜಿಯ ಬಳಿ ಹೋದರು. ಬಾತಾಯೇ, ಏನು ಬಂದೆ? ಕುಳಿತುಕೋ. ಅದಾವ ಚಿಂತೆ ಎಂಬ ಬೆಟ್ಟ ನಿನ್ನ ತಲೆಯನ್ನೇರಿ ಕುಳಿತಿದೆ. ಏಕೆ ತಾಯೇ? ಅನುನಯದ ಮಾತುಗಳನ್ನಾಲಿಸಿದ ಪದ್ಮಾಳ ಕಣ್ಣುಗಳು ತುಂಬಿ ಬಂದವು. ಸ್ವಾಮಿಗಳಿಗೆ ನಮಸ್ಕರಿಸುತ್ತ ತನ್ನ ಮನದ ಅಳಲನ್ನು ತೋಡಿಕೊಂಡಳು. ಸ್ವಾಮಿ, ನಾನು ನನ್ನ ಪತಿಯವರು ಬಹಳಷ್ಟು ಪ್ರೀತಿಸಿ ಮದುವೆಯಾದವರು. ನಮಗೆರಡು ಮಕ್ಕಳು. ಸುಂದರವಾಗಿರುವಂತೆ ಪರರಿಗೆ ಕಾಣುವ ನಮ್ಮ ಸಂಸಾರದಲ್ಲಿ ಸಾರವೇ ಇಲ್ಲ. ಏಕಾದರೂ ಬದುಕಿದ್ದೇನೋ ಎಂದೆಣಿಸುತ್ತಿದೆ. ಬಹುಶಃ ಆ ಮಕ್ಕಳ ಮುಖ ನೋಡಿ ಸುಮ್ಮನಿದ್ದೇನೆಯೇ ಹೊರತು ಇಲ್ಲವಾದಲ್ಲಿ ನಾನೇ ಈ ಜೀವನಕ್ಕೊಂದು ಅಂತ್ಯ ಬರೆಯುತ್ತಿದ್ದೆ. ಛೆ, ಏನು ಮಾತೆಂದು ಆಡುತ್ತಿರುವೆ ತಾಯೇ? ನಿನ್ನ ಸಮಸ್ಯೆಯಾದರೂ ಏನು ಎಂದು ಕೇಳಿದ ಸ್ವಾಮೀಜಿಯವರೊಡನೆ ತನ್ನ ಮನದ ಮಾತಿನ ಮೂಲಕ ಮನೆಯ ಪರಿಸ್ಥಿತಿಯನ್ನು ಅರುಹುತ್ತಾ ಸಾಗಿದಳು ಪದ್ಮ. ಬದುಕೆಂಬ ಕಾವ್ಯದ ಮೇಲೆ ನಂಬಿಕೆಯ ಶ್ರೀಕಾರ ಬರೆದು ಸಪ್ತಪದಿ ತುಳಿದವಳು ಪದ್ಮ. ಸಾಗಿ ಬಂದ ಬಾಳ ಪಯಣ ಆರಂಭದಲ್ಲಿ ಸಂತಸದಿಂದ ಇದ್ದರೂ ವರುಷಗಳು ಉರುಳಿದಂತೆ ಹಳ್ಳ ಹಿಡಿಯಿತು. ಹೊರನೋಟಕ್ಕೆ ಸುಂದರವಾಗಿ ಕಾಣುವ ಸಂಸಾರದೊಳಗೆ ಪತಿ ಪತ್ನಿಯರ ವಿರಸ, ಕಠಿಣ ಮಾತು, ಬೈಗುಳ, ಗಲಾಟೆಗಳೇ ಮೇಲುಗೈ ಸಾಧಿಸಿದವು. ಸೋಲಬಾರದೆಂಬ ಹಮ್ಮು, ನಾನೇ ಶ್ರೇಷ್ಠ ಎಂಬ ಅಹಂಕಾರ ಮಧ್ಯೆ ಬಡವಾದುದು ಮಾತ್ರ ಕೂಸುಗಳೆರಡರ ಎಂಬ ಪರಿಜ್ಞಾನವೂ ಇಲ್ಲವಾಯಿತು. ಪದ್ಮಳನ್ನು ಕೇಳಿದರೆ ಸ್ಪಷ್ಟ ಮಾತು, ನನ್ನ ಪತಿ ತುಂಬಾ ಒಳ್ಳೆಯವರು, ಯಾಕೋ ಅದಾರದೋ ದೃಷ್ಟಿ ನಮ್ಮ ಸಂಸಾರದ ಮೇಲೆ ಬಿದ್ದಿದೆ. ಅಳುವ ಮೂಲಕ ಅಳಲು ತೋಡಿಕೊಂಡ ಪದ್ಮಾಳಿಗೆ ತನ್ನ ಕಮಂಡಲದಿಂದ ತೀರ್ಥವನ್ನು ಬಾಟಲಿಯೊಂದರಲ್ಲಿ ತುಂಬಿ ನೀಡಿದ ಸ್ವಾಮೀಜಿ ಅದನ್ನು ಸೇವಿಸುವ ವಿಧಾನವನ್ನೂ ತಿಳಿಸಿ ಒಂದೆರಡು ವಾರಗಳಲ್ಲಿ ಸಂಸಾರ ತಹಬಂದಿಗೆ ಬರುವುದು, ಮತ್ತೆ ಬಾ ಎನ್ನುತ್ತಾ ಆಶೀರ್ವದಿಸಿ ಕಳುಹಿಸಿದರು. ಮನೆ ಕೆಲಸಗಳ ಮಧ್ಯೆ ಮುಳುಗಿಹೋದ ಪದ್ಮಳಿಗೆ ಸಂಜೆಯಾಗುತ್ತಿದ್ದಂತೆಯೇ ಸ್ವಾಮೀಜಿ ಆಡಿದ ಮಾತುಗಳು ನೆನಪಾದವು. ಬೇಗ ಬೇಗನೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ದೀಪವಿರಿಸಿ ಪ್ರಾರ್ಥಿಸಿ ಮಂತ್ರದ ನೀರನ್ನು ಬಾಯೊಳಗಿರಿಸಿ ದೇವರ ಧ್ಯಾನದಲ್ಲಿ ಕಳೆದಳು. ಪತಿಯ ಆಗಮನ ಸಿಡಿಮಿಡಿಗೊಳ್ಳುತ್ತಾ ಹೊಸ ಜಗಳಕ್ಕೆ ಕಾಲ್ಕೆರೆಯುತ್ತಾ ಬಂದ ಪತಿರಾಯನಿಗೆ ಮಾತಿಗೆ ಮಾತು ನೀಡುವ ಪದ್ಮ ಮೌನವಾಗಿದ್ದಾಳೆ. ಎಲಾ ಇವಳ, ಇವಳಿಗೇನಾಯಿತು? ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದನೆ, ಸದ್ದಿಲ್ಲ, ಸುದ್ದಿಯಿಲ್ಲ. ಆಶ್ಚರ್ಯದೊಂದಿಗೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿ ಊಟ ಮುಗಿಸಿದ ಪತಿಯನ್ನು ಕಾಡುತ್ತಿದ್ದ ಪ್ರಶ್ನೆ, ಇವಳೇಕೆ ಮಾತನಾಡುತ್ತಿಲ್ಲ? ಹೌದು, ನಾನು ಕೊಟ್ಟ ಮಂತ್ರದ ನೀರು ನುಂಗಲೂ ಬಾರದು, ಉಗುಳಲೂ ಬಾರದು, ಬಾಯೊಳಗೆ ಇಟ್ಟಿರಬೇಕೆಂಬ ಸ್ವಾಮೀಜಿಯ ನುಡಿ ಕಿವಿಗಳಲ್ಲಿ ಮೊಳಗುತ್ತಾ ಅಂತೆಯೇ ಅದನ್ನು ಪಾಲಿಸುತ್ತಾ ಸಾಗಿದ ಪದ್ಮ ಮಲಗುವ ಮುನ್ನ ಬಾಯೊಳಗಿನ ತೀರ್ಥವನ್ನು ನುಂಗಿದಳು. ಸ್ವಾಮೀಜಿಯ ಮಂತ್ರ ತೀರ್ಥ ಭಾರೀ ಪ್ರಭಾವಶಾಲಿ. ಇವತ್ತು ಗಲಾಟೆ ಸ್ವಲ್ಪ ಕಡಿಮೆ ಎನಿಸಿತು ಆಕೆಗೆ. ದಿನಗಳು ಕಳೆದು ವಾರ ಒಂದಾಯಿತು. ಒಂದೇ ಒಂದು ಪ್ರತಿಷ್ಠೆಯ ಒಣ ಜಂಬದ ಠೇಂಕಾರದ ಚುಚ್ಚು ಮಾತುಗಳಿಲ್ಲ. ನಮ್ಮ ಪದ್ಮ ಸದಾ ಮೌನಿ. ಸ್ವರವೆತ್ತರಿಸಿ ಮಾತನಾಡಿ ಪತ್ನಿಯನ್ನು ಹದ್ದುಬಸ್ತಿನಲ್ಲಿರಿಸಬೇಕೆಂಬ ಪತಿಗೋ ಪೇಚು. ಗಲಾಟೆಯಿಲ್ಲದೆ ಸಾಗಿದ ವಾರದ ದಿನಗಳು, ಪ್ರೀತಿಯ ಹೂರಣ ತುಂಬಿದ ಮನೆ ಮಕ್ಕಳ ಸಂತಸಕ್ಕೆ ಪಾರವೇ ಇಲ್ಲ. ಅಬ್ಬಾ, ಸ್ವಾಮೀಜಿಯ ದಿವ್ಯ ದೃಷ್ಟಿಯ ಅದ್ಭುತಕ್ಕಿಂದು ಕೃತಜ್ಞತೆ ನುಡಿಯಬೇಕೆಂದು ತೆರಳಿದ ಪದ್ಮಾಳನ್ನು ಕುಳ್ಳಿರಿಸಿ ಸ್ವಾಮೀಜಿ ಆಡಿದ ಮಾತು ಹೀಗಿತ್ತು. ತಾಯೇ, ನೀನು ನಿನಗಿಂತಲೂ ಅತಿಯಾಗಿ ನಿನ್ನ ಪತಿಯನ್ನು ಪ್ರೀತಿಸುತ್ತಿರುವೆ. ಆದರೆ ಪ್ರತಿಷ್ಠೆ, ನಾನೇ ಗೆಲ್ಲಬೇಕೆಂಬ ಒಣ ಜಂಭ ನಿನ್ನನ್ನು ಕದನಕ್ಕೆ ಎಳೆಯುತ್ತಿತ್ತು. ಪ್ರತಿ ಮಾತಿಗೂ ಸೋಲಲಾರದ ನಿನ್ನ ಪತಿ ತನ್ನ ಅಸಹಾಯಕತೆಗೆ ವಾಗ್ವಾದದ ಬಣ್ಣ ನೀಡಿದಾಗ ಮನೆ ಕದನದ ಬೀಡಾಯಿತು. ಯಾವಾಗ ನಿನ್ನ ಕಡೆಯಿಂದ ಶಾಂತತೆ ಆವರಿಸಿತೋ ಸಹಜವಾಗಿಯೇ ನಿನ್ನ ಪತಿಯು ಮೌನಕ್ಕೆ ಶರಣಾಗುವುದರೊಂದಿಗೆ ತನ್ನ ಬಗ್ಗೆ ಪರಾಂಬರಿಸಿ ನೋಡಲಾರಂಭಿಸಿದ. ಇಂದು ನಿನ್ನ ಮನೆ ನಂದನ ವನವಾಗಿದೆ ಎಂದಾದರೆ ಅದಕ್ಕೆ ತೀರ್ಥವಾಗಿ ಪರಿಣಮಿಸಿದ್ದು ನೀನು ತ್ಯಜಿಸಿರುವ ಒಣಜಂಭ. ವಿನಾಕಾರಣ ಕಲಹ, ವ್ಯರ್ಥ ಮಾತುಗಳ ಆಗರ ಯಾವಾಗ ನೀನು ಮೌನ ಪಾಲಿಸಿದೆಯೋ ಸಹಜವಾಗಿಯೇ ಮನಗಳು ಮಲಿನವನ್ನು ಆಶ್ರಯಿಸದೆ ಮನೆಯ ಶ್ರೇಯವನ್ನು ಆಶಿಸಿದವು. ಆದುದರಿಂದ ಅವಶ್ಯವಿದ್ದಲ್ಲಿ ಸೋಲಲು ಕಲಿಯಬೇಕು. ಸೋಲು ಗೆಲುವಿನ ಸೋಪಾನವಾಗುವುದು. ಕಲಹದ ಮಾತುಗಳಿಗಿಂತ ಮೌನ ಎಂದಿಗೂ ಚಿನ್ನ. ಅದನ್ನು ಸದಾ ಪಾಲಿಸು, ಶುಭವಾಗಲಿ ಎಂದರು ಸ್ವಾಮೀಜಿ. ನಮ್ಮ ಸಂಸಾರಗಳೂ ಹೀಗೆಯೇ. ಗೆಲ್ಲಬೇಕೆಂದು ವಾಗ್ವಾದಗಳ ಮೇಲೆ ಮಾತುಗಳನ್ನು ಹೆಣೆಯುತ್ತಾ ಸಾಗಿದಾಗ ಮಧ್ಯೆ ನಾವು ಕುಣಿಕೆಗೆ ಆಹುತಿಯಾಗುತ್ತಿದ್ದೇವೆ ಎಂಬ ಅರಿವೇ ಬಾರದು.

ಹಲವು ಸಂದರ್ಭಗಳಲ್ಲಿ ಸಂಸಾರ ಸಾಗರದ ಪುಟ್ಟ ನಾವೆ ಮೌನವೆಂಬ ಮೇಲ್ಮೆ ನೆನಪಿರಲಿ. ಧಾವಂತದಿಂದ ಮೇಲೆದ್ದ ಸುಮ ಗಡಿಯಾರ ನೋಡುತ್ತಿದ್ದಂತೆಯೇ ನಾಲ್ಕರ ಗಡಿ ದಾಟಿತ್ತು. ಅಯ್ಯೋ, 8 ಗಂಟೆಗೆ ಮನೆ ಹೊರಡಬೇಕಲ್ಲ. ಸರಿಯಾದ ಸಮಯಕ್ಕೆ ಕರ್ತವ್ಯಕ್ಕೆ ಹಾಜರಾಗದಿದ್ದರೆ ಅಧಿಕಾರಿಗಳಿಂದ ಮಾತಿನ ಚಾಟಿ ಗ್ಯಾರಂಟಿ. ಗಡಿಬಿಡಿಯಿಂದ ಸಾಗಿತ್ತು ಕೆಲಸ. ಅನ್ನ, ಸಾರು, ಪಲ್ಯ, ತಿಂಡಿ, ಅಡುಗೆ, ಸರಮಾಲೆ, ಮಕ್ಕಳ ಸೇವೆ, ಅತ್ತೆ ಮಾವಂದಿರಿಗೆ ಅನಿವಾರ್ಯವಾದ ಊಟ ಉಪಹಾರಗಳ ತಯಾರಿ, ಪತಿಯ ಬೇಕು ಬೇಡಗಳ ಕರೆಗಳಿಗೆ ಓಗೊಡುತ್ತಾ ಸಾಗಿ ಅಂತೂ ಇಂತೂ ಕೆಲಸ ಮುಗಿಸಿ ಉಸ್ಸಪ್ಪಾ ಎನ್ನುತ್ತಾ ಉಟ್ಟ ಸೀರೆಯ ಸೆರಗಿನಲ್ಲೇ ಮುಖವನ್ನು ಒರೆಸುತ್ತಾ ದಾಪುಗಾಲು ಹಾಕಿ ಓಡುತ್ತಾ ಸಾಗಿ ಹೇಗೋ ಬಸ್ಸನ್ನೇರಿ ಕಚೇರಿ ತಲುಪಿದುದಾಯಿತು. ಕುರ್ಚಿಯಲ್ಲಿ ಕುಳಿತು ನಿಟ್ಟುಸಿರು ಬಿಡುತ್ತಿರುವಾಗ ಸಹೋದ್ಯೋಗಿಯ ಅಕ್ಕರೆಯ ಕರೆ. ಸುಮಾ, ಏನು ತಿಂಡಿ ಮಾಡಿದ್ರಿ? ಹಾ, ಆಹಾ, ನನಗೂ ಒಂದು ಹೆಸರಿದೆ. ಸುಮಾ ಎಂದರೆ ನಾನೇ ಎನ್ನುತ್ತಾ ವಾಸ್ತವ ಲೋಕಕ್ಕೆ ಮರಳಿದ ಆಕೆ ಅದೇನು ಉತ್ತರಿಸಿದಳೋ ತಿಳಿಯದು. ಆದರೆ ಬೆಟ್ಟದಷ್ಟು ಕೆಲಸಗಳ ಮಧ್ಯೆ ರಂಧ್ರ ಕೊರೆವ ಇಲಿಯಂತೆ ಕಳೆದು ಹೋಗುವ ತನ್ನ ಜೀವನದ ದಿನಗಳು ಆಯಸ್ಸು ವರ್ತುಲಗಳಾಗಿ ಕಣ್ಮುಂದೆ ಹಾದು ಹೋಗುತ್ತಿದ್ದವು. ಮನೆಯಲ್ಲೂ ಹೊರಗೂ ದುಡಿಯುವ ಮಹಿಳೆ ಸಾಧಿಸಿದುದಕ್ಕಿಂತ ತನ್ನತನವನ್ನು ಕಳೆದುಕೊಂಡುದೇ ಹೆಚ್ಚಲ್ಲವೇ? ಸಂಸಾರವೆಂಬ ರಥವನ್ನು ಎಳೆಯಬೇಕಾದರೆ ಚಕ್ರಗಳೆರಡೂ ಸಮನಾಗಿ ಚಲಿಸಬೇಕು. ಅರಿತು ಬಾಳಿದರೆ ಸ್ವರ್ಗ ಸುಖ ಮರೆಯಬಾರದು. ಮಹಿಳೆ ಮನೆಯ ಒಳಗೂ ಹೊರಗೂ ದುಡಿಯಲು ಶಕ್ಯಳು. ಆದರೆ ಹೊರಗೆ ದುಡಿಯುವ ಮಹಿಳೆಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಮನೆಯೊಳಗಿನ ಕೆಲಸಗಳಿಗೆ ಸಮಯದ ನಿರ್ಬಂಧ ಇರುವಂತೆಯೇ ತಾನು ಕಚೇರಿಯಲ್ಲಿ ನಿರ್ವಹಿಸಬೇಕಾಗಿರುವ ಪಾತ್ರವು ತೀರಾ ಭಿನ್ನವಾಗಿರುತ್ತದೆ. ಹಿರಿಯ ಅಧಿಕಾರಿಗಳ ಪ್ರಶ್ನಿಸುವಿಕೆಗೆ ಉತ್ತರವಾಗಬೇಕು, ಸಹೋದ್ಯೋಗಿಗಳ ಮಾತಿಗೆ ದನಿಯಾಗಬೇಕು. ಉತ್ತಮ ದುಡಿಮೆಗಾರರೆಂಬ ಮೆಚ್ಚುಗೆಯನ್ನು ಉಳಿಸಿಕೊಳ್ಳಬೇಕಾದರೆ 100% ದೈಹಿಕ ಮಾನಸಿಕ ಶ್ರಮವಿರಬೇಕು. ಹಾಗಾಗಿ ಉದ್ಯೋಗಸ್ಥ ಮಹಿಳೆ ಸಹಜವಾಗಿಯೇ ಮನೆ ಮತ್ತು ತನ್ನ ಕೆಲಸದ ಸ್ಥಳಗಳ ಮಧ್ಯೆ ಏಗುತ್ತಾ ಸಾಗಬೇಕಾಗುತ್ತದೆ. ಸಂದರ್ಭಗಳು ಹೀಗೇ ಇದ್ದರೂ ವಯಸ್ಸಿನ ಹಿರಿತನದಿಂದ ಸಂದರ್ಭೋಚಿತವಾಗಿ ನಿರ್ವಹಿಸಬಹುದು. ಆದರೆ ಪ್ರತಿಯೋರ್ವ ಮಹಿಳೆಯೂ ಗಮನಿಸಬೇಕಾದ ಕಾರ್ಯವೆಂದರೆ ತನ್ನ ಮಕ್ಕಳ ಪಾಲನೆ. ಮಕ್ಕಳು ಏನಾದರೂ ವಿಶೇಷ ಸಾಧನೆಗಳನ್ನು ಮಾಡಿದಾಗ ನನ್ನ ಮಗುವೆಂದು ಬೀಗುವ ಪತಿ ತಾನು ಒಬ್ಬ ಸೂಪರ್ ಅಪ್ಪ ಎನಿಸಿಕೊಳ್ಳಲು ಸದಾ ಇಷ್ಟಪಡುತ್ತಾರೆ. ಒಂದು ವೇಳೆ ಮಕ್ಕಳ ಕಡೆಯಿಂದ ಏನಾದರೂ ಸಮಸ್ಯೆಗಳು, ಕಲಿಕೆಯಲ್ಲಿ ಹಿಂದುಳಿಯುವಿಕೆ ಇತ್ಯಾದಿಗಳಾದಲ್ಲಿ, ನೋಡು ನಿನ್ನ ಮಗ ಎಂಬ ಕುಹಕ ಕಟ್ಟಿಟ್ಟ ಬುತ್ತಿ. ಆದುದರಿಂದಲೇ ದುಡಿತ ಸಾಗಿದಷ್ಟು ಮಕ್ಕಳ ಬಗೆಗಿನ ತುಡಿತವೂ ಕಾಡಿ ಅಡಕತ್ತರಿಯ ಜೀವನ ಮತ್ತೆ ಮಹಿಳೆಯದ್ದೇ ಎಂಬುದು ನಿಸ್ಸಂದೇಹ. ಕೆಲ ದಿನಗಳ ಹಿಂದೆ ಎಲುಬು ತಜ್ಞ ವೈದ್ಯರ ಬಳಿಗೆ ನಾನು ಹೋಗಿದ್ದೆ. ಸರತಿಯ ಸಾಲಿನಲ್ಲಿ ಕಾಯುತ್ತಿರುವಾಗ 6 ರಿಂದ 7 ಮಂದಿ ಮಹಿಳಾ ಸಹೋದರಿಯರನ್ನು ಕಂಡೆ. ಅವರ ದೀನ ಅವಸ್ಥೆಯನ್ನು ಕಂಡು ಮಾತನಾಡಿಸಿದರೆ ಎಲ್ಲರೂ ಸೊಂಟ ಕೈ ಕಾಲುಗಳ ನೋವಿನಿಂದ ನರಳುತ್ತಾ ನರಕ ಯಾತನೆ ಪಡುತ್ತಿದ್ದಾರೆ. ಇದಕ್ಕೆ ಕಾರಣಗಳನ್ನು ಕೆದಕುತ್ತಾ ಸಾಗಿದರೆ ಮತ್ತೆ ದಾಷ್ಟ್ಯತೆಯ ಸವಾಲು ನಮಗೆದುರಾಗುತ್ತದೆ. ಹೌದು, ಜವಾಬ್ದಾರಿಗೆ ಹೆಗಲೆಣೆಯಾಗುವಾಗ ನಮಗೂ ಒಂದು ದೇಹವಿದೆ, ಅದಕ್ಕೂ ನೋವು ನಲಿವುಗಳಿವೆ, ಸ್ಪಂದಿಸುವ ಹೃದಯವಿದೆ ಎಂಬುದನ್ನು ಅರಿತುಕೊಳ್ಳೋಣ. ಶಕ್ತಿಯಿದೆ ಎಂದು ಯೌವನದಲ್ಲಿ ಶಕ್ತಿ ಮೀರಿದ ದುಡಿಮೆ ವೃದ್ಧಾಪ್ಯಕ್ಕೂ ಮುನ್ನ ನಮ್ಮನ್ನು 80ರ ಹೊಸ್ತಿಲ ಅನಾರೋಗ್ಯದ ಆಗರವಾಗಿಸುತ್ತದೆ ನೆನಪಿರಲಿ. ಚಿಕ್ಕ ಕುಟುಂಬಗಳಾಗಿ ಮನೆಗಳು ಒಡೆದುದರ ಫಲವಾಗಿ ಗರ್ಭಿಣಿ, ಬಾಣಂತಿ, ಆರೈಕೆಯಲ್ಲೂ ವ್ಯತ್ಯಾಸಗಳು ಉಂಟಾಗಿ ಸಾಕಷ್ಟು ವಿಶ್ರಾಂತಿ ಸಿಗದಿರುವ ಕಾರಣದಿಂದಾಗಿಯೂ ಈ ರೀತಿಯ ದೈಹಿಕ ಅನಾರೋಗ್ಯ ಎಳವೆಯಲ್ಲೇ ಕಾಡುತ್ತದೆ ಎಂಬುದನ್ನು ಸಮ್ಮತಿಸಲೇಬೇಕು. ನಮ್ಮ ದೇಹವೆಂಬ ದೇವಾಲಯದ ನಿತ್ಯಾರ್ಚಕರು ನಾವಾಗಬೇಕು. ಸೌಂದರ್ಯ ಪ್ರಜ್ಞೆ, ಆರೋಗ್ಯಪರ ಕಾಳಜಿ, ನೂರ್ಕಾಲ ಬದುಕಿ ಬಾಳಬೇಕೆಂಬ ವಾಂಛೆ ನಮ್ಮದಾಗಬೇಕು. ಅದಕ್ಕಾಗಿಯೇ ನಮ್ಮನ್ನು ಪ್ರೀತಿಸುವ ಗುಣ ನಾವು ಬೆಳೆಸಿಕೊಳ್ಳಬೇಕು. ಅವರಿವರಿಗೆ ನೀಡುತ್ತಾ ಸಾಗುವ ನಾವು ನಮಗಾಗಿ ಏನಾದರೂ ನೀಡಬೇಕೆಂದರೆ ಅದೇ ಆರೋಗ್ಯ ಭಾಗ್ಯ ನೆನಪಿರಲಿ. ನನಗೆ ಗೊತ್ತು, ಇದು ನಮ್ಮಲ್ಲಿ ಹೆಚ್ಚಿನವರಿಗೂ ಅಸಾಧ್ಯವೇ ಸರಿ. ಮಹಿಳೆಯರಿಗಾಗಿಯೇ ಸಂಘಟಿಸಿದ ಒಂದು ತರಬೇತಿ. ತರಬೇತಿದಾರರು ಶಿಬಿರಾರ್ಥಿಗಳಿಗೆ ಪೇಪರ್ ಮತ್ತು ಪೆನ್ನುಗಳನ್ನು ಹಂಚಿ ನಿಮ್ಮ ಹೆಸರನ್ನು ಬರೆದು ನೀವು ಅತ್ಯಂತ ಇಷ್ಟಪಡುವ ಕುಟುಂಬ ಸದಸ್ಯರ ಹೆಸರು ಬರೆಯಿರಿ ಎಂದು ಸೂಚಿಸಿದರು. ಎಲ್ಲರ ಬರವಣಿಗೆ ಮುಗಿಯಿತು. ತರಬೇತುದಾರರ ಸೂಚನೆಯಂತೆ ಅದರಿಂದ ಅತ್ಯಂತ ಕಡಿಮೆ ಇಷ್ಟವಿರುವ ಹೆಸರನ್ನು ಅಳಿಸಿ ಹಾಕುತ್ತಾ ಸಾಗುತ್ತಾರೆ. ಎಲ್ಲಾ ಮಹಿಳೆಯರ ಹೆಸರುಗಳ ಪಟ್ಟಿಗಳಲ್ಲೂ ಮಕ್ಕಳ ಹೆಸರೂ ಅಳಿಸಲ್ಪಟ್ಟು ತಮ್ಮ ಮತ್ತು ತಮ್ಮ ಪತಿಯ ಹೆಸರು ಮಾತ್ರ ಉಳಿದಿತ್ತು. ಕಾರಣ,

0: ಅವರವರ ಹೆಸರು ಅಳಿಸುವ ಅವಕಾಶ ತರಬೇತಿದಾರರು ನೀಡಿರಲಿಲ್ಲ. ಕೊನೆಯದಾಗಿ ನಿಮ್ಮ ಆಯ್ಕೆ ಅತ್ಯಂತ ಪ್ರೀತಿಪಾತ್ರರಾದ ಒಬ್ಬರನ್ನು ಮಾತ್ರ ಪಟ್ಟಿಯಲ್ಲಿ ಉಳಿಸಿ ಎಂದಾಗ ಎಲ್ಲಾ ಮಹಿಳೆಯರು ಹೇಗೆ ಪ್ರತಿಕ್ರಿಯಿಸಬಹುದು ಬಲ್ಲಿರಾ? ತರಬೇತುದಾರರಿಗೆ ಆಶ್ಚರ್ಯವೋ ಆಶ್ಚರ್ಯ, ಪ್ರತಿಯೊಂದು ಪಟ್ಟಿಯಲ್ಲೂ ಮಹಿಳೆಯ ಪತಿಯ ಹೆಸರು ರಾರಾಜಿಸುತ್ತಿತ್ತು. ಏನಂತೀರಿ, ನಂಬಲಾರಿರ? ಹೌದು, ಪ್ರತಿ ಮಹಿಳೆಯೂ ತನಗಿಂತ ತನ್ನ ಪತಿಯನ್ನೇ ಅತಿಯಾಗಿ ಪ್ರೀತಿಸುತ್ತಾಳೆ. ಗಮನಿಸುವುದು ಗಮನಿಸದಿಲ್ಲದೇ ಇರುವುದು ಪತಿರಾಯರು ಹಲವು ಬಾರಿ ಸೋತು ಹೋಗುತ್ತಾರೆ. ವೃತ್ತಿ ಕ್ಷೇತ್ರದ ಹಲವು ಮಜಲುಗಳಲ್ಲಿ ನೂರಾರು ಎಡರು ತೊಡರುಗಳು ನಮಗೆ ಎದುರಾಗುವವು. ಇಂತಹ ಸಂದರ್ಭಗಳಲ್ಲಿ ವಾಗ್ವಾಗ ತನ್ನ ನಿಲುವೇ ಸರಿ ಎಂಬ ದಾಷ್ಟ್ಯ, ಇತರರನ್ನು ಮೆಚ್ಚಿಸಲು ಮಹಿಳೆಯರಾಡುವ ಮಾತುಗಳು ಆಕೆಗೆ ಮಾರಕವಾಗಬಲ್ಲದು. ಆದುದರಿಂದಲೇ ಮಾತು ಮೌನದ ವಾಗ್ಯುದ್ಧದಲ್ಲಿ ಮೌನವೇ ಗೆಲ್ಲಬೇಕು. ನಾವು ಕಾಪಿಡುವ ಮೆಲುಮಾತು ಮೃದು ವಚನಗಳಿಗೂ ಶ್ರೇಷ್ಠವಾದ ಮೌನ ಎಂಬ ಆಭರಣ ನಮ್ಮ ಗಳಿಕೆಯ ನೊಗಕ್ಕೆ, ಕೆಲಸದ ಸೊಗಕ್ಕೆ ಭೂಷಣ ಮಾತ್ರವಲ್ಲ, ಹಲವು ಚಿಂತೆಗಳಿಂದ ಆವರಿಸಿ ಚಿತೆಯೋಪಾದಿಯಲ್ಲಿ ಶಿರವನ್ನೇ ಕುಲುಮೆಯಾಗಿಸುವುದಕ್ಕೆ ಬದಲಾಗಿರುವ ಪರಿಹಾರ ಎಂದರೆ ತಪ್ಪಿಲ್ಲವಷ್ಟೇ. ಪುಟ್ಟ ಮಗುವೊಂದನ್ನು ಶಾಲೆಗೆ ಬಿಡಲು ಬಂದ ತಾಯಿಯೊಬ್ಬರು, ನೀನೇನೂ ಟೆನ್ಷನ್ ಮಾಡಬೇಡ, ನೀನೇನೂ ಟೆನ್ಷನ್ ಮಾಡಬೇಡ ಎಂದು ಮಗುವಿಗೆ ಪದೇ ಪದೇ ಹೇಳುವುದನ್ನು ಕೇಳಿಸಿಕೊಂಡೆ. ಆಟ ಪಾಠಗಳಲ್ಲೇ ತಲ್ಲೀನವಾಗಿರುವ ಆ ಮಗುವಿಗೆ ಟೆನ್ಷನ್ ಪದದ ಅರ್ಥವಾದರೂ ತಿಳಿದಿದೆಯೇ? ಇದು ನಮ್ಮ ತಲೆಯ ಆಲೋಚನೆಗಳನ್ನು ಮಕ್ಕಳ ಮೇಲೆ ಹೇರುವ ನಮಗೆ ಅರಿವಿಲ್ಲದ ಸಂದರ್ಭ ಎಂಬುದೇ ನನ್ನ ಅನಿಸಿಕೆ. ಒತ್ತಡ ಮುಕ್ತರಾಗಿ ಬದುಕುವುದೇ ಇಂದು ನಮ್ಮೊಳಗೆ ನಡೆಯಬೇಕಾದ ಅತಿದೊಡ್ಡ ಮಾರ್ಪಾಡು. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶಿಷ್ಯತೆ, ಅತಿಯಾದ ಚಿಂತೆ ಚಿತೆಗಿಂತಲೂ ಅಪಾಯಕಾರಿ, ಜೀವಂತವಾಗಿ ನಮ್ಮನ್ನು ಸುಡುತ್ತದೆ. ಆದುದರಿಂದ ಬದುಕಿನ ಏಕತಾನತೆಯನ್ನು ಬದಿಗೊತ್ತಿ ಕೆಲವು ಮಾರ್ಪಾಡುಗಳಿಗೆ ಮನ ಮಾಡಬೇಕಾಗಿದೆ. ಗೃಹಲಕ್ಷ್ಮಿಯರಾಗಿ ಮನೆಯ ಐಶ್ವರ್ಯವಾಗಿ ಎಲ್ಲರಿಂದಲೂ ಗುರುತಿಸಲ್ಪಡುವವಳು ಮಹಿಳೆ. ಇಲ್ಲಿ ದಿನಾಚರಣೆಗಳಿಗೆ ಇರುವಷ್ಟು ಮಹತ್ವ ಪ್ರತಿದಿನದ ನಡತೆಗಳಿಗೆ ಇಲ್ಲ ಎಂದು ಮನವರಿಕೆ ಮಾಡಿಕೊಂಡವರು ನಾವು. ಆದರೂ ಹೀಗೆ ಬದಲಾಗಬಾರದೇಕೆ? ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಏಳೋಣ, ಆದರೆ ಕನಿಷ್ಠ 7 ಗಂಟೆಗಳ ಸುಖ ನಿದ್ದೆ ನಮ್ಮದಾಗಿರಲಿ. ನೂರು ನೂರಾರು ಚಿಂತೆಗಳಿಂದ ಮುಕ್ತರಾಗಲು ಭಗವನ್ ನಾಮಸ್ಮರಣೆ ಸುಲಭ ಔಷಧ. ಮನೆಯ ಇತರರು ಏಳುವ ಮುನ್ನ ದೇವರ ಮುಂದಿನ ದೀಪ, ಸುಶ್ರಾವ್ಯವಾದ ಭಕ್ತಿ ಗೀತೆ ಅವರ ಮನ ತುಂಬಲಿ. ಮದುವೆಯ ಹೊಸತರಲ್ಲಿ ನಮ್ಮ ದೇಹ ಪ್ರಕೃತಿ ಅಂದ ಚಂದಗಳ ಬಗ್ಗೆ ನಮಗಿದ್ದ ಹೆಮ್ಮೆ ಮಕ್ಕಳಾದ ನಂತರದಲ್ಲಿ ಮಾಯವಾಗುತ್ತಾ ಹೋಗುತ್ತದೆ. ಅದಕ್ಕಾಗಿಯೇ ಹಲವು ವಾಕ್ಸಮರಗಳು ನಡೆದಿರುತ್ತವೆ. ಅಡ್ಡಡ್ಡ ಬೆಳೆದ ದೇಹ ನಮ್ಮ ತಪ್ಪಲ್ಲ, ಆದರೂ ಆಹಾರ, ಯೋಗ, ಪ್ರಾಣಾಯಾಮಗಳ ಮೂಲಕ ದೇಹ ದೇವಾಲಯವನ್ನು ಸುಂದರಗೊಳಿಸೋಣ. ನಮ್ಮನ್ನು ನಾವೇ ಪ್ರೀತಿಸದಿದ್ದರೆ ಇತರರು ಏಕೆ ಮೆಚ್ಚುತ್ತಾರೆ? ಹಾ, ನಮ್ಮ ಪ್ರೀತಿಯ ದ್ಯೋತಕ ಕನ್ನಡಿ, ಮರೆತು ಹೋದ ನಮ್ಮ ಪ್ರತಿಬಿಂಬದ ಸಖ್ಯ ಮತ್ತೆ ಬೆಳೆಸೋಣ. ಮನೆಯ ಕೊಳಕು ಬಟ್ಟೆಯಲ್ಲಿ ಮಗುವನ್ನು ಶಾಲೆಗೆ ಬಿಡುವುದು, ಸಣ್ಣ ಪುಟ್ಟ ವಸ್ತುಗಳಿಗೆ ಅಂಗಡಿಗೆ ಹೋಗುವುದು ಇತ್ಯಾದಿ ತರವಲ್ಲ, ಅವು ನಮ್ಮ ಘನತೆಗೂ ಮಾರಕ. ಮನೆ ಹೊರಡುವಾಗ ನಮ್ಮ ಉಡುಗೆ ತೊಡುಗೆಗಳು ಅಂದವಾಗಿರಲಿ, ತನ್ಮೂಲಕ ಮನಸ್ಸು ಪ್ರಫುಲ್ಲಿತಗೊಳ್ಳುತ್ತದೆ. ಇದು ನಿಸ್ಸಂದೇಹ. ಮೊದಲ ಪ್ರೀತಿ ನಮ್ಮೆಡೆಗೇ ಇರಲಿ. ಪ್ರತಿದಿನ ಹೊಸತನದ ಕಲಿಕೆ, ಜೀವನದ ನಿರುತ್ಸಾಹ ಮರೆತು ಹುಮ್ಮಸ್ಸು ತುಂಬಿಕೊಳ್ಳಲು ಅವಶ್ಯ. ಹೊಸ ಹೊಸ ತಾಣಗಳಿಗೆ ಪಯಣ ಸೊಗ ನೀಡಬಹುದು. ಬೆಳಗ್ಗೆದ್ದು ಶೌಚ ಸ್ನಾನಾದಿಗಳ ಪೂರೈಸಿ ಭಗವಂತನ ಸ್ಮರಣೆಯೊಂದಿಗೆ ಕೆಲಸಗಳಿಗೆ ಆರಂಭ ನೀಡೋಣ. ಅವರಂತೆ ಇವರಂತೆ ಆಗದೆ ನಮ್ಮಂತಾಗಲು ಪ್ರಯತ್ನ ಪಡೋಣ. ಮನೆಯ ಎಲ್ಲರೊಂದಿಗೆ ಕುಳಿತು ಒಂದು ಹೊತ್ತಾದರೂ ಉಣ್ಣುವುದು, ಅತಿಯಾಸೆಯನ್ನು ತೊರೆಯದು ಅವಶ್ಯಕತೆ ಇರುವಷ್ಟು ಗಳಿಸಿ ಉಳಿಸುವ ಪ್ರಯತ್ನ ಮಾಡೋಣ. ಮನೆ ಮಂದಿಯ ಮೇಲೆಲ್ಲ ನಮ್ಮ ಭಾವನೆಗಳನ್ನು ಒತ್ತಾಯವಾಗಿ ಹೇರದೆ ಅವರ ಮಾತುಗಳಿಗೂ ಕಿವಿಯಾಗೋಣ. ನಾನಿದ್ದರೂ ಇಲ್ಲದೇ ಹೋದರೂ ಈ ಜಗತ್ತು ನಡೆಯುತ್ತದೆ ಎಂಬ ಸತ್ಯದ ಅರಿವು ನಮಗಿರಲಿ. ಎಲ್ಲಕ್ಕೂ ಮಿಗಿಲಾಗಿ 100 ಮಾತುಗಳ ಮಿತಿಯನ್ನು 10ಕ್ಕೆ ಇಳಿಸೋಣ. ಆಡುವ ಮಾತು ಮಾಡುವ ಕೃತಿಗಳಿಗೆ ಸಾಮ್ಯತೆ ಇರಲಿ. ಅನಿವಾರ್ಯವಾದಲ್ಲಿ ಮಾತ್ರ ಅಭಿಪ್ರಾಯ ತಿಳಿಸೋಣ. ನಾನು ನನ್ನದೆಂಬ ಹಮ್ಮಿನಿಂದ ಎಲ್ಲರೂ ನನ್ನವರೆಂಬ ತಿಳಿವಿನೆಡೆಗೆ ಸಾಗೋಣ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ. ನಾವಾಡುವ ಪ್ರತಿ ಮಾತು ಸಂಯಮದ ಎಲ್ಲೆ ಮೀರದಿರಲಿ. ನಮ್ಮ ಕೈಯಲ್ಲಿದೆ ಸಂಸಾರದ ನೊಗ. ಹದವರಿತು ಮೀಟಿ ಭಾವನೆಗಳ ದಾಟಿ ಬದುಕಬೇಕಿದೆ ಏಗಿ. ಅದಕ್ಕಾಗಿ ಮಹಿಳೆ ಆಗಬೇಕು ತ್ಯಾಗಿ. ಸಂಸಾರದ ಶೃಂಗಾರಕ್ಕೆ ಹೃದಯ ಭಾವದ ಮೌನವೆಂಬ ಬಂಗಾರದ ತೋರಣವಾಗೋಣವೇ. ಪ್ರೀತಿಯಿಂದ ಪುಷ್ಪಲತಾ ಎಂ, ಉಪ್ಪಿನಂಗಡಿ.
1: ಇದುವರೆಗೆ ಸಂಸಾರದ ಶೃಂಗಾರಕ್ಕೆ ಮೌನ ಬಂಗಾರ ಈ ಕುರಿತು ಪುಷ್ಪಲತಾ

0: ಜನಪದ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 12:34. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರಿಂದ. 12:45 ಜನಪದ ಸಂಗೀತ. ಕೊಳ್ಳೇಗಾಲ ತಾಲೂಕು ಸತ್ತೇಗಾಲದ ಶಿವಮ್ಮ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಜಯ್ ಜಿ ಪ್ರಸಾದ್ ಅವರಿಂದ. ಪಕ್ಕವಾದ್ಯ ಸಹಕಾರದಲ್ಲಿ ಕೀಬೋರ್ಡ್ನಲ್ಲಿ ಡಿಎನ್ ಇಂದ್ರಕುಮಾರ್, ತಬಲದಲ್ಲಿ ಎಸ್ ನಾಗರಾಜು ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶೋಭಿತ್ ಎಂಎಸ್. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದು ಮಧ್ಯಾಹ್ನ 2:40 ಚಿತ್ರಗೀತೆಗಳು. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಭಾಸ್ಕರನ್ ಅವರ ವೇಣುವಾದನ. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ ಜನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸಮುದ್ಯತ ಶ್ರೋತೃ ಬಳಗ. 4:30 ಹಿಂದಿ ಚಿತ್ರಗೀತೆಗಳು. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ತಜ್ಞರು. ಪ್ರಸ್ತುತಿ ಡಾ ಹರ್ಷ ಸಿಎಂ. ಪ್ರಸ್ತುತಿ ಡಾ ಕುಲ್ದೀಪ್ ಎನ್ ಹಾಗೂ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ವಿಜಯನಗರ ಮೈಸೂರು. 5:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 6:10 ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ. ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ. ರೇಷ್ಮೆ ತಂತ್ರಜ್ಞಾನಗಳು ಕುರಿತ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಣೆಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಎಸ್ ಮಹಿಬಾ ಹೆಲೆನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಬೆಂಗಳೂರು ಕೇಂದ್ರದಿಂದ ವಿಧಾನಮಂಡಲದಲ್ಲಿ ಇಂದು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ, ಏಷ್ಯನ್ ಕ್ರೀಡಾಕೂಟ 2026 ಕುರಿತು ವಾರದ ಸಮೀಕ್ಷೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಹಿನ್ಕಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾ ಮೈಸೂರು ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಆಕಾಶವಾಣಿ ಮೈಸೂರು ಎಫ್ಎಂನೂರು ಪಾಯಿಂಟ್ ಆರು, ಸಮಯ 12:35. ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಹಾಡಿರುವ ಭಕ್ತಿಗೀತೆಯನ್ನು ಆಲಿಸುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೇವಕನೆಲೋ ನಾನು, ರಚನೆ ವಾದಿರಾಜರು.

ಇದುವರೆಗೂ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಹಾಡಿರುವ ಭಕ್ತಿಗೀತೆಯನ್ನು ಕೇಳಿದಿರಿ. ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ವಿಷಯ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞರು ಡಾಕ್ಟರ್ ಹರ್ಷ ಸಿಎಂ. ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಇದೀಗ ಜನಪದ ಸಂಗೀತ. ಕೊಳ್ಳೇಗಾಲ ತಾಲೂಕು ಸತ್ತೇಗಾಲದ ಶಿವಮ್ಮ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ತಾಲೂಕು ಸತ್ಯೇಗಾಲದ ಶಿವಮ್ಮ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗನ ಹಾಡು ಕೇಳಿದಿರಿ. ಇಂದು ಸಂಜೆ 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 1:00 ಆಗಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಭಾರತದ ಪ್ರಧಾನಿಯಾದ ಶ್ರೀ ನರೇಂದ್ರ ಮೋದಿಯವರು ರಾಂಚಿಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ದು ಹೀಗೆ
1: झारखंड की बिरसा मुंडा की धरती से इसका प्रारंभ हुआ। देश के करोड़ों

0: के लिए राष्ट्रीय पेंशन योजना की शुरुआत भी झारखंड से हो रही है। मैं इस महान धरती से देश भर के किसानों और व्यापारियों को बहुत बहुत बधाई देता हूं। यदि हमने कभी देश के असंगठित कामदारों को पेंशन की योजना दी, बाद में किसानों के लिए पेंशन योजना, उसके बाद व्यापारी और स्वरोजगारी के लिए पेंशन योजना, अनेक प्रकार से देश को बनाने में जिनकी बहुत बड़ी भूमिका है, ऐसे समाज के सभी वर्गों को बुढ़ापे में मुसीबत में जीना न पड़े, उसकी गारंटी ये पेंशन योजना लेकर के आई। साथियों, आज मुझे साहिबगंज मल्टी मॉडल टर्मिनल का उद्घाटन करने का सौभाग्य भी मिला है और हमारे मंत्री श्रीमान मनसुख मांडविया जी वहां बैठे हैं। संथाल परगना के बहुत लोग भी आज इस बड़े महत्वपूर्ण अवसर के वहां साक्षी बने हैं और ये प्रोजेक्ट सिर्फ झारखंड का नहीं, ये हिंदुस्तान को भी और दुनिया को भी झारखंड की नई पहचान देने वाला है। सिर्फ एक और प्रोजेक्ट नहीं, बल्कि इस पूरे क्षेत्र को परिवहन का नया विकल्प दे रहा है। ये टर्मिनल नेशनल वाटरवे वन हल्दिया बनारस जलमार्ग विकास परियोजना का एक अहम हिस्सा है। ये जलमार्ग झारखंड को पूरे देश से ही नहीं बल्कि विदेश से भी जोड़ेगा। इसके माध्यम से झारखंड के लोगों के लिए विकास की अपार संभावनाएं खुलने वाली है।
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್.
2: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ರೈತರ ಭವಿಷ್ಯ ಭದ್ರತೆಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಮುಖ ಸಾಮಾಜಿಕ ಭದ್ರತಾ ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ PMKMY. ಈ ಯೋಜನೆಯ ಅಡಿಯಲ್ಲಿ ಅರ್ಹ ರೈತರಿಗೆ 60 ವರ್ಷ ವಯಸ್ಸಿನ ನಂತರ ತಿಂಗಳಿಗೆ 3,000 ಅಂದರೆ ವಾರ್ಷಿಕ 36,000 ಪಿಂಚಣಿ ನೀಡಲಾಗುತ್ತದೆ. ವೃದ್ಧಾಪದಲ್ಲಿ ಆದಾಯದ ಭದ್ರತೆ ಇಲ್ಲದ ಸಣ್ಣ ಮತ್ತು ಅಲ್ಪ ರೈತರಿಗೆ ಇದು ಬಹಳ ಉಪಯುಕ್ತವಾದ ಯೋಜನೆಯಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಕುರಿತು ಅರ್ಥ ಮಾಡಿಕೊಳ್ಳುವುದಾದರೆ, PMKMY ಒಂದು ಸ್ವಯಂ ಸೇವಿ ಮತ್ತು ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆ. ರೈತರು ತಮ್ಮ ಕಾರ್ಯನಿರತ ವಯಸ್ಸಿನಲ್ಲಿ ಚಿಕ್ಕ ಮೊತ್ತವನ್ನು ಪ್ರತಿ ತಿಂಗಳು ಠೇವಣಿ ಇಡುತ್ತಾರೆ. 60 ವರ್ಷ ವಯಸ್ಸು ತಲುಪಿದ ನಂತರ ಸರ್ಕಾರದಿಂದ ನಿಗದಿತ ಪಿಂಚಣಿ ಲಭ್ಯವಾಗುತ್ತದೆ. ಈ ಯೋಜನೆಯ ಉದ್ದೇಶಕ್ಕೆ ಬಂದರೆ, ಸಣ್ಣ ಮತ್ತು ಅಲ್ಪ ರೈತರಿಗೆ ವೃದ್ಧಾಪ್ಯ ಭದ್ರತೆ ಒದಗಿಸುತ್ತದೆ, ನಿವೃತ್ತಿ ನಂತರ ಸ್ಥಿರ ಆದಾಯ ದೊರಕುತ್ತದೆ, ಗ್ರಾಮೀಣ ಜನರ ಆರ್ಥಿಕ ಭದ್ರತೆ ಬಲಪಡಿಸುತ್ತದೆ. ಇನ್ನು ಪಿಂಚಣಿ ಎಷ್ಟು ಸಿಗುತ್ತದೆ ಅಂತ ಹೇಳುವುದಾದರೆ, ತಿಂಗಳಿಗೆ ಪಿಂಚಣಿ 3,000 ರೂಪಾಯಿದಂತೆ, ವಾರ್ಷಿಕ ಪಿಂಚಣಿ 36,000 ರೂಪಾಯಿ. ಪಿಂಚಣಿ ಆರಂಭವಾಗುವ ಒಂದು ಸಮಯವೆಂದರೆ 60 ವರ್ಷ ವಯಸ್ಸಿನ ನಂತರದ ದಿನಗಳಲ್ಲಿ. ಪಾವತಿ ವಿಧಾನ ಯಾವ ರೀತಿಯಿಂದ ಆಗುತ್ತದೆ ಅಂತ ಹೇಳುವುದಾದರೆ, ನೇರವಾಗಿ DBT ಮೂಲಕ ಅವರವರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನಾವು ತಿಳಿದುಕೊಳ್ಳುವುದಾದರೆ, ಅರ್ಜಿ ಸಲ್ಲಿಸಲು ರೈತರು 18 ರಿಂದ 40 ವರ್ಷಗಳ ನಡುವೆ ವಯಸ್ಸಾಗಿರಬೇಕು, ಸಣ್ಣ ಅಥವಾ ಅಲ್ಪ ರೈತರಾಗಿರಬೇಕು, ಕೃಷಿ ಜಮೀನು ಹೊಂದಿರಬೇಕು, PM-KISAN ಯೋಜನೆಯ ಫಲಾನುಭವಿಯಾಗಿರಬಹುದು, GPFO, NPS ಅಥವಾ ಇತರೆ ಸರ್ಕಾರಿ ಪಿಂಚಣಿ ಯೋಜನೆಗಳ ಸದಸ್ಯರಾಗಿರಬಾರದು, ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಬೇಕು. ಇನ್ನು ಮಾಸಿಕ ಕೊಡುಗೆ ಎಷ್ಟು ಅಂತಂತ ಹೇಳುವುದಾದರೆ, ರೈತರ ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಕೊಡುಗೆ ನಿಗದಿಯಾಗಿರುತ್ತದೆ. ಅಂದರೆ ಈಗ ರೈತರು 18 ವರ್ಷ ವಯಸ್ಸಿನಲ್ಲಿ ಸೇರಿದರೆ ಸುಮಾರು ರೂಪಾಯಿ 55 ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. 30 ವರ್ಷ ವಯಸ್ಸಿನ ರೈತರಾದರೆ ಸುಮಾರು 100 ರೂಪಾಯಿ ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. 40 ವರ್ಷ ವಯಸ್ಸಿನಲ್ಲಿ ಈ ಒಂದು ಯೋಜನೆಗೆ ಸೇರಿದರೆ ಸುಮಾರು 200 ರೂಪಾಯಿ ಪ್ರತಿ ತಿಂಗಳಿನಂತೆ ಪಾವತಿಸಬೇಕಾಗುತ್ತದೆ. ರೈತರು ನೀಡುವ ಕೊಡುಗೆಗೆ ಸರ್ಕಾರ ಸಮಾನ ಮೊತ್ತವನ್ನು ಸೇರಿಸುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಬಂದರೆ, ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಾದರೆ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಆಧಾರ್ ಮತ್ತು ಬ್ಯಾಂಕ್ ವಿವರ ನೀಡಿ ನೋಂದಣಿ ಮಾಡಿಕೊಳ್ಳಬೇಕು. ಮೊದಲ ಕೊಡುಗೆ ಪಾವತಿ ಮಾಡಬೇಕು. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಬಂದರೆ ಅಧಿಕೃತ ಪೋರ್ಟಲ್ನಲ್ಲಿ ಯೋಜನೆಯ ವಿವರಗಳನ್ನು ಪರಿಶೀಲಿಸಬಹುದು. ನೋಂದಣಿಯು ಹೆಚ್ಚಿನ ಸಂದರ್ಭದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳಿಂದ ಮಾಡಲಾಗುತ್ತದೆ. ಇನ್ನು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಸೇರಿಕೊಳ್ಳಲು ಅಗತ್ಯ ದಾಖಲೆಗಳು ಯಾವುದು ಅಂತ ಹೇಳುವುದಾದರೆ, ಆಧಾರ್ ಕಾರ್ಡ್ ಹೊಂದಿರಬೇಕು, ಬ್ಯಾಂಕ್ ಪಾಸ್ಬುಕ್ ಹೊಂದಿರಬೇಕು, ಮೊಬೈಲ್ ಸಂಖ್ಯೆ, ಅಗತ್ಯವಿದ್ದಲ್ಲಿ ಜಮೀನಿನ ದಾಖಲೆಗಳು. ಇನ್ನು ಈ ಯೋಜನೆಯಲ್ಲಿ ತೊಡಗಿಸಿಕೊಂಡಾಗ ರೈತರು ಆಕಸ್ಮಿಕವಾಗಿ ಮರಣ ಹೊಂದಿದರೆ ಫಲಾನುಭವಿಯ ಸಂಬಂಧಿಕರಿಗೆ ಅಂದರೆ ಪತ್ನಿಗೆ ಅಥವಾ ಪತಿಗೆ 50% ಪಿಂಚಣಿ ಅಂದರೆ 1,500 ರೂಪಾಯಿಯಂತೆ ಕುಟುಂಬ ಪಿಂಚಣಿಯಾಗಿ ಸಿಗುತ್ತದೆ. ದಂಪತಿ ಇಬ್ಬರು ಯೋಜನೆಯಲ್ಲಿ ಸೇರಿದರೆ ಪಿಂಚಣಿ ಲಾಭ ಮುಂದುವರಿಯುತ್ತದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯ ಮುಖ್ಯ ಲಾಭಗಳಿಗೆ ಬಂದರೆ ವೃದ್ಧಾಪದಲ್ಲಿ ಖಚಿತ ಆದಾಯ ಸಿಗುತ್ತದೆ. ಅತಿ ಕಡಿಮೆ ಮಾಸಿಕ ಕೊಡುಗೆ ನೀಡಬೇಕಾಗುತ್ತದೆ. ಸರ್ಕಾರದಿಂದ ಸಮಾನ ಕೊಡುಗೆ ನೀಡಲಾಗುವುದು. ರೈತರ ಸಾಮಾಜಿಕ ಭದ್ರತೆ ಹೆಚ್ಚಳವಾಗುತ್ತದೆ. ಈ ಯೋಜನೆಯಲ್ಲಿ ತೊಡಗಿಸಿಕೊಂಡು ರೈತರು ಗಮನಿಸಬೇಕಾದ ಒಂದು ವಿಷಯಕ್ಕೆ ಬಂದರೆ, ಯೋಜನೆಯೇ ಸ್ವಯಂ ಸೇವಿ ಆದರೆ ಸೇರಿದ ನಂತರ ನಿಯಮಿತ ಕೊಡುಗೆ ಅಗತ್ಯವಾಗಿರುತ್ತದೆ. ಮಧ್ಯದಲ್ಲಿ ಕೊಡುಗೆ ನಿಲ್ಲಿಸಿದರೆ ಮುಂದೆ ಬರುವ ಲಾಭಗಳಲ್ಲಿ ಬದಲಾವಣೆ ಆಗಬಹುದು. 60 ವರ್ಷಕ್ಕಿಂತ ಮೊದಲು ಪಿಂಚಣಿ ಲಭ್ಯವಿರುವುದಿಲ್ಲ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ರೈತರಿಗೆ ವೃದ್ಧಾಪದಲ್ಲಿ ಆರ್ಥಿಕ ನೆಮ್ಮದಿ ನೀಡುವ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ಅಲ್ಪ ಮೊತ್ತವನ್ನು ಇಂದು ಹೂಡಿಕೆ ಮಾಡಿದರೆ ನಾಳೆ ₹36,000 ವಾರ್ಷಿಕ ಪಿಂಚಣಿ ಖಚಿತವಾಗುತ್ತದೆ. ಅರ್ಹ ರೈತರು ಸಮಯ ಕಳೆದುಕೊಳ್ಳದೆ ಸಮೀಪದ ಸಿಎಸ್ಸಿ ಕೇಂದ್ರಗಳಲ್ಲಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಹಿಂದೆ ಅರ್ಜಿ ಸಲ್ಲಿಸಬೇಕು.
1: ಇದುವರೆಗೂ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಡಾ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಡಾ ಎಸ್ಎಂ ಸುಧಾಕರ್, ನಿರ್ಮಾಣ ಸಹಾಯ ರೇಷ್ಮೆ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕೊಡುಗೆ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ.

0: ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಹಾಗೂ ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕೀಟ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ವಡೋದರಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 12,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡುತ್ತಿದ್ದಾರೆ. ಇದರಲ್ಲಿ ವಾಣಿಜ್ಯ ವಿಭಾಗದ 6,713 ಮತ್ತು ತಂತ್ರಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ 1,102 ವಿದ್ಯಾರ್ಥಿಗಳು ಸೇರಿದ್ದಾರೆ. ಸಮಾರಂಭದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿನ ಶೈಕ್ಷಣಿಕ ಸಾಧನೆಗಾಗಿ ಒಟ್ಟು 160 ವಿದ್ಯಾರ್ಥಿಗಳಿಗೆ 201 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ನಂತರ ರಾಷ್ಟಪತಿಯವರು ವಡೋದರಾದಲ್ಲಿ ಬ್ರಹ್ಮಕುಮಾರೀಸ್ನ ಗ್ಲೋಬಲ್ ಸ್ಪಿರಿಚುಯಲ್ ಪ್ಯಾಲೇಸ್ ರಿಟ್ರೀಟ್ ಸೆಂಟರ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ವೇಳೆ ರಾಷ್ಟಪತಿಯವರು ವಿಶ್ವ ನವೀಕರಣಕ್ಕಾಗಿ ಆಧ್ಯಾತ್ಮಿಕ ಜಾಗೃತಿ ಯೋಜನೆಯನ್ನು ಉದ್ಘಾಟಿಸಲಿದ್ದು, ವಿಕಸಿತ ಭಾರತಕ್ಕಾಗಿ ಯುವಜನತೆ, ರಾಷ್ಟ್ರ ನಿರ್ಮಾಣಕ್ಕೆ ಆಂತರಿಕ ಶಕ್ತಿಯ ಜಾಗೃತಿ ಅಭಿಯಾನಕ್ಕೆ ವರ್ಚುಯಲ್ ಮೂಲಕ ಚಾಲನೆ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವವ್ರತ್ ಮತ್ತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಉಪಸ್ಥಿತರಿರಲಿದ್ದಾರೆ. ವಿಶ್ವದ ಅತಿದೊಡ್ಡ ಸರ್ಕಾರಿ ಆರೋಗ್ಯ ಭದ್ರತಾ ಯೋಜನೆಯಾದ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇಂದು ಯಶಸ್ವಿಯಾಗಿ 8 ವರ್ಷಗಳನ್ನು ಪೂರೈಸಿದೆ. 2018 ಸೆಪ್ಟೆಂಬರ್ನಲ್ಲಿ ಜಾರ್ಖಂಡ್ನ ರಾಂಚಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದ ಈ ಯೋಜನೆ ದೇಶದ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಗುಣಮಟ್ಟದ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಗಳನ್ನು ಒದಗಿಸುವಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸಾಧನೆಯ ಕುರಿತು ಹರ್ಷ ವ್ಯಕ್ತಪಡಿಸಿರುವ ಪ್ರಧಾನಿ, ಇಂದು 60 ಕೋಟಿಗೂ ಹೆಚ್ಚು ಫಲಾನುಭವಿಗಳು ವಾರ್ಷಿಕ 5 ಲಕ್ಷ ರೂಪಾಯಿಗಳ ಉಚಿತ ವೈದ್ಯಕೀಯ ರಕ್ಷಣೆಯನ್ನು ಪಡೆಯುತ್ತಿದ್ದಾರೆ ಎಂದಿದ್ದಾರೆ. ದೇಶಾದ್ಯಂತ ಇರುವ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಸಾರ್ವಜನಿಕರು 500 ಕೋಟಿಗೂ ಹೆಚ್ಚು ಬಾರಿ ಭೇಟಿ ನೀಡಿದ್ದು, ಗ್ರಾಮೀಣ ಮಟ್ಟದಲ್ಲೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಬಲಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೆ ದೇಶಾದ್ಯಂತ 48,54,00,000ಕ್ಕೂ ಅಧಿಕ ಆಯುಷ್ಮಾನ್ ಕಾರ್ಡ್ಗಳನ್ನು ವಿತರಿಸಲಾಗಿದ್ದು, 13 ಕೋಟಿಗೂ ಹೆಚ್ಚು ಫಲಾನುಭವಿಗಳು ನಗದುರಹಿತ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಈ ಯೋಜನೆಯಡಿ ಸುಮಾರು 38,000 ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳನ್ನು ನೋಂದಾಯಿಸಲಾಗಿದ್ದು, ಸರ್ಕಾರವು ಚಿಕಿತ್ಸೆಗಾಗಿ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಿನಿಯೋಗಿಸಿದೆ. ಇತ್ತೀಚೆಗೆ ಈ ಯೋಜನೆಯ ಸೌಲಭ್ಯವನ್ನು 70 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯ ನಾಗರಿಕರಿಗೂ ಹಾಗೂ 37 ಲಕ್ಷ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರ ಕುಟುಂಬಗಳಿಗೂ ವಿಸ್ತರಿಸಲಾಗಿದೆ. ಹೆಚ್ಚುತ್ತಿರುವ ಉದ್ವಿಗ್ನತೆ, ಆರ್ಥಿಕ ಸವಾಲುಗಳು ಹಾಗೂ ಹವಾಮಾನ ಬದಲಾವಣೆಗಳನ್ನು ಎದುರಿಸಲು ಜಾಗತಿಕ ದಕ್ಷಿಣ ದೇಶಗಳು ಪರಸ್ಪರ ಹೆಚ್ಚಿನ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ ನೀಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮಹಾಸಭೆಯ 81ನೇ ಅಧಿವೇಶನದ ನಡುವೆ ಆಯೋಜಿಸಲಾಗಿದ್ದ ಜಾಗತಿಕ ದಕ್ಷಿಣ ರಾಷ್ಟಗಳ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪೂರೈಕೆ ಸರಪಳಿ, ಹಣಕಾಸು ಮತ್ತು ಸಾರಿಗೆ ಸಂಪರ್ಕದ ಅಡಚಣೆಗಳನ್ನು ನಿವಾರಿಸಲು ಈ ಒಕ್ಕೂಟದ ದೇಶಗಳು ಜಂಟಿಯಾಗಿ ಶ್ರಮಿಸಬೇಕಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಇದೇ ವೇಳೆ ನಡೆದ ಭಾರತ ಸಿಇಎಲ್ಎಸಿ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಭಾರತ ಹಾಗೂ ಲ್ಯಾಟಿನ್ ಅಮೆರಿಕ ಮತ್ತು ಕೆರೆಬಿಯನ್ ರಾಷ್ಟಗಳ ಸಮುದಾಯದ ನಡುವೆ ಆರ್ಥಿಕ ಮತ್ತು ಅಭಿವೃದ್ದಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಕರೆ ನೀಡಿದರು. ಈ ನಡುವೆ ಭಾರತ, ಯುಎಇ ಮತ್ತು ಫ್ರಾನ್ಸ್ ರಾಷ್ಟಗಳ ವಿದೇಶಾಂಗ ಸಚಿವರ ತ್ರಿಪಕ್ಷೀಯ ಸಭೆ ನಡೆದಿದ್ದು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ಆರೋಗ್ಯ ವಿಜ್ಞಾನ, ಇಂಧನ ಮತ್ತು ಸಂಸ್ಕೃತಿ ವಲಯಗಳಲ್ಲಿ ಜಂಟಿ ಸಹಕಾರ ವಿಸ್ತರಿಸಲು ನಿರ್ಧರಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಯುಎಇ ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ ಬಿನ್ ಜಾಯದ್ ಅಲ್ ನಹ್ಯಾನ್ ಹಾಗೂ ಫ್ರಾನ್ಸ್ ವಿದೇಶಾಂಗ ಸಚಿವ ಜೀನ್ ನೋಯೆಲ್ ಬ್ಯಾರೋ ಈ ಸಭೆಯಲ್ಲಿ ಭಾಗವಹಿಸಿದ್ದರು. ತೆರಿಗೆ ಆಡಳಿತ ವ್ಯವಸ್ಥೆಯು ಕಾಗದ ಆಧಾರಿತ ಹಾಗೂ ವ್ಯಕ್ತಿಗತ ಸಂಬಂಧಿತ ಹಳೆಯ ಪ್ರಕ್ರಿಯೆಗಳಿಂದ ಹೊರಬಂದು ದತ್ತಾಂಶ ಆಧಾರಿತ ಮತ್ತು ಸಂಪೂರ್ಣ ಡಿಜಿಟಲ್ ಮಾಧ್ಯಮದತ್ತ ಮುಖ ಮಾಡುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಬ್ರಿಕ್ಸ್ ದೇಶಗಳ ತೆರಿಗೆ ಮುಖ್ಯಸ್ಥರ ಸಭೆಯ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಯಶಸ್ವಿಯಾಗಿ ಜಾರಿಗೆ ತಂದಿರುವ ಮೊದಲೇ ಭರ್ತಿಯಾದ ರಿಟರ್ನ್ಸ್, ನೈಜ ಸಮಯದ ಇನ್ವಾಯ್ಸ್ ದೃಢೀಕರಣ ಹಾಗೂ ಕೃತಕ ಬುದ್ದಿಮತ್ತೆ ಆಧಾರಿತ ತೆರಿಗೆದಾರರ ನೆರವು ವ್ಯವಸ್ಥೆಗಳು ಬ್ರಿಕ್ಸ್ ಪಾಲುದಾರ ರಾಷ್ಟಗಳಲ್ಲಿ ತೀವ್ರ ಆಸಕ್ತಿ ಮೂಡಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಹೊಸ ಸಂಸ್ಥೆ ನೋಂದಣಿಗೆ ತಗಲುತ್ತಿದ್ದ ಸುದೀರ್ಘ ಸಮಯ ಹಾಗೂ ಗಡಿಗಳಲ್ಲಿ ಸರಕು ಸಾಗಣೆ ವಾಹನಗಳು ಅನುಭವಿಸುತ್ತಿದ್ದ ವಿಳಂಬದಂತಹ ಕೆಂಪು ಪಟ್ಟಿಯ ನಿಯಮಾವಳಿಗಳಿಗೆ ದೇಶದ ಆಡಳಿತ ವ್ಯವಸ್ಥೆ ಈಗ ತೆರೆಯೆಳೆದಿದೆ. ಸರಕು ಮತ್ತು ಸೇವಾ ತೆರಿಗೆ ಜಾರಿ, ಪ್ರತ್ಯೇಕ ಸರಕು ಸಾಗಣೆ ಕಾರಿಡಾರ್ಗಳು, ಹೊಸ ಎಕ್ಸ್ಪ್ರೆಸ್ ವೇಗಳು, ಡಿಜಿಟಲ್ ಅನುಮೋದನೆ ಸೇರಿದಂತೆ ಅನೇಕ ಸುಧಾರಣೆಗಳು ಈ ಬದಲಾವಣೆಗೆ ಪ್ರಮುಖ ಕಾರಣಗಳಾಗಿವೆ. ಇದರ ಜತೆಗೆ ಜನವಿಶ್ವಾಸ್ ಕಾಯ್ದೆಯಡಿ ಉದ್ಯಮ ಕಾನೂನುಗಳನ್ನು ಸರಳೀಕರಿಸಲಾಗಿದ್ದು ಭಾರತವು ಸಂಕೀರ್ಣ ನಿಯಮಗಳನ್ನು ಬದಿಗೊತ್ತಿ ಜಾಗತಿಕ ಹೂಡಿಕೆದಾರರಿಗೆ ಬಂಡವಾಳ ಸ್ನೇಹಿ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಆಯುಷ್ ಸಚಿವಾಲಯ ಇಂದು ಮಹಾರಾಷ್ಟದ ನಾಗ್ಪುರದಲ್ಲಿ ಆರೋಗ್ಯಕರ ನಾಳೆಗಾಗಿ ಆಯುರ್ವೇದ ಎಂಬ ಘೋಷವಾಕ್ಯದಡಿ 11ನೇ ಆಯುರ್ವೇದ ದಿನವನ್ನು ಆಯೋಜಿಸುತ್ತಿದೆ. ಭಾರತ ಮತ್ತು ಪ್ರಪಂಚದಾದ್ಯಂತ ಆಯುರ್ವೇದ ಸಂಸ್ಥೆಗಳು, ವೈದ್ಯರು ಮತ್ತು ಸಂಬಂಧಿತ ಪಾಲುದಾರರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಪಾಲುದಾರರನ್ನು ಒಗ್ಗೂಡಿಸುವುದಲ್ಲದೆ ಜ್ಞಾನ ವಿನಿಮಯ ಮತ್ತು ವ್ಯಾಪಕ ಸಹಭಾಗಿತ್ವಕ್ಕೆ ವೇದಿಕೆಯನ್ನು ಒದಗಿಸಲಿದೆ. 11ನೇ ಆಯುರ್ವೇದ ದಿನದ ಆಚರಣೆಗಳು ಆಯುರ್ವೇದವನ್ನು ಬಲಪಡಿಸುವಲ್ಲಿ ಹಾಗೂ ಸಮುದಾಯದ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಮಹತ್ವವನ್ನು ಸಾರಲಿವೆ. ಈ ಸಂದರ್ಭದಲ್ಲಿ ಆಯುಷ್ ಸೇವಾ ವಲಯದ ಕುರಿತಾದ ಮೊಟ್ಟಮೊದಲ ವರದಿಯನ್ನು ಸಹ ಬಿಡುಗಡೆ ಮಾಡಲಾಗುತ್ತಿದೆ. ಅಲ್ಲದೆ ಗೋಕ್ಷುರ ಮತ್ತು ಚಂದ್ರಸೂರ ಕುರಿತಾದ ಸುರಕ್ಷತಾ ದಾಖಲೆಗಳು, ಚರ್ಮ ರೋಗಗಳಿಗೆ ಸಂಬಂಧಿಸಿದ ಪ್ರಮಾಣಿತ ಚಿಕಿತ್ಸಾ ಮಾರ್ಗಸೂಚಿಗಳು ಹಾಗೂ ಆಯುರ್ವೇದದಲ್ಲಿ ಸಂಶೋಧನೆ, ನಾವೀನ್ಯತೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಇತರ ಉಪಕ್ರಮಗಳು ಮತ್ತು ಪ್ರಕಟಣೆಗಳನ್ನು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಗುತ್ತಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಗೇಮ್ಸ್ನ 4ನೇ ದಿನವಾದ ಇಂದು ಭಾರತದ ಕ್ರೀಡಾಪಟುಗಳು ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಮುಂದುವರೆಸಿದ್ದಾರೆ. ಮಹಿಳಾ 49 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಒಲಿಂಪಿಕ್ ಪದಕ ವಿಜೇತೆ ಮೀರಾಬಾಯಿ ಚಾನು ಬೆಳ್ಳಿ ಪದಕ ಗೆದ್ದಿದ್ದಾರೆ. ಇದು ಅವರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಮೊದಲ ಪದಕವಾಗಿದೆ. ಮಹಿಳಾ ಸ್ಕಿಡ್ ಶೂಟಿಂಗ್ ತಂಡ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಸ್ ಧನಿವಾಲ್ ಹಾಗೂ ರೈಸಾ ಧಿಲಾನ ಅವರನ್ನೊಳಗೊಂಡ ಭಾರತೀಯ ತಂಡ ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಕಂಚು ಪದಕ ವಿಜೇತ ತಂಡಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ಮತ್ತೊಂದೆಡೆ, ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತದ ಜೈಮೀನಾ ಸೆಮಿಫೈನಲ್ನಲ್ಲಿ ಜಪಾನ್ನ ತಕೂಯಾ ಕರುಸಾಕಾ ವಿರುದ್ದ 2-4 ಅಂತರದಲ್ಲಿ ಸೋಲನುಭವಿಸಿ ಕಂಚಿನ ಪದಕ ಪಡೆದಿದ್ದಾರೆ. ಇದು ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಭಾರತಕ್ಕೆ ಮೊದಲ ಪದಕವಾಗಿದೆ. ಇದರ ಜೊತೆಗೆ ಈಜು ಸ್ಪರ್ಧೆಯಲ್ಲಿ ಭಾರತದ ಬೆನಿಸ್ಟನ್ ಬೆನೆಡಿಕ್ಟನ್ ಪುರುಷರ 100 ಮೀಟರ್ ಬಟರ್ಫ್ಲೈ ವಿಭಾಗದ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ರೋವಿಂಗ್ ಸ್ಪರ್ಧೆಯಲ್ಲಿ ಬಲರಾಜ್ ತನ್ವಾರ್ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ವಿಭಾಗದ ಫೈನಲ್ ಸುತ್ತಿಗೆ ಲಗ್ಗೆ ಇಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಡೋದರಾದ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ, ವಿದ್ಯಾರ್ಥಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಪದವಿ ಪ್ರದಾನ. ಆಯುಷ್ಮಾನ್ ಭಾರತ್ ಯೋಜನೆಗೆ 8 ವರ್ಷ, ಯೋಜನೆಯ ಸಾಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಹರ್ಷ. ಜಾಗತಿಕ ದಕ್ಷಿಣದ ದೇಶಗಳ ನಡುವೆ ಹೆಚ್ಚಿನ ಸಹಕಾರಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಬ್ರಿಕ್ಸ್ ತೆರಿಗೆ ಮುಖ್ಯಸ್ಥರ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್, ಭಾರತಕ್ಕೆ ಮಹಿಳಾ ವೇಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ, ಸ್ಕಿಡ್ ಶೂಟಿಂಗ್ ಹಾಗೂ ಸಾಫ್ಟ್ ಟೆನಿಸ್ನಲ್ಲಿ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
3: ಆಕಾಶವಾಣಿ ಮೈಸೂರು FM 100.6, ಸಮಯ 1:30 ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಅಜಯ್ ಜಿ ಪ್ರಸಾದ್ ಅವರ ಹಾಡುಗಾರಿಕೆಯನ್ನು ಆಲಿಸುವಿರಿ. ಪಕ್ಕವಾದದಲ್ಲಿ ಸಹಕರಿಸಲಿದ್ದಾರೆ ಕೀಬೋರ್ಡ್ನಲ್ಲಿ.

ಡಿಎನ್ ಇಂದ್ರಕುಮಾರ್, ತಬಲದಲ್ಲಿ ಎಸ್ ನಾಗರಾಜು ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶೋಭಿತ್ ಎಂಎಸ್. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಯಾವ ಸೌಭಾಗ್ಯ ಸಮ ಈ ಚೆಲ್ವಿಗೆ ಪ್ರೀತಿಯ ಚುಮ್ಮುವ ತಾಯ ಮೊಗದ ಸಿರಿಗೆ. ರಚನೆ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ.

ಇದುವರೆಗೂ ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ಕೀಬೋರ್ಡ್ನಲ್ಲಿ ಡಿಎನ್ ಇಂದ್ರಕುಮಾರ್, ತಬಲದಲ್ಲಿ ಎಸ್ ನಾಗರಾಜು ಹಾಗೂ ರಿದಮ್ ಪ್ಯಾಡ್ನಲ್ಲಿ ಶೋಭಿತ್ ಎಂಎಸ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 1:30. ಇದೀಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕಳುಹಿಸಲು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9484885825233, ಇನ್ನೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ. ಹಾಡಿದ್ದಾರೆ ಸಾಯಿ ವಿಘ್ನೇಶ್. ಶಶಿರಾಜ್ ಕಾವೂರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಕೇಳುಗರೆ ಗಮನಿಸಿ, ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದೇ ತಿಂಗಳ 26ನೇ ತಾರೀಕು ಬೆಳಗ್ಗೆ 11:30 ಕರ್ನಾಟಕ ಕಲಾಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಮೈಸೂರಿನ ದತ್ತನಗರದಿಂದ ಸಚಿನ್, ದಿವ್ಯಮಂಗಳ ಸಚಿನ್, ಸಾಧ್ವಿ ಅನಗ ಹಾಗೂ ಗೋಪಿ ವಲ್ಲಭಿ ಅವರಿಗಾಗಿ ಜೀವನ ಚೈತ್ರ ಚಿತ್ರದ ಗೀತೆ ಹಾಡಿದ್ದರೆ ಡಾ ರಾಜ್ಕುಮಾರ್ ಮತ್ತು ಸಂಗಡಿಗರು ಮೂಗೂರು ಮಲ್ಲಪ್ಪ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಪ್ರಿಯ ಕೇಳುಗರೆ, ಇಂದು ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ನಡೆಸಿಕೊಡುತ್ತಾರೆ ಮೈಸೂರಿನ ಸಮುದ್ಯತಾ ಶ್ರೋತೃ ಬಳಗದ ಸದಸ್ಯೆಯರು.
1: ನಿರ್ಜೀವ ವಸ್ತುವಿನಲ್ಲೂ ಜೀವವನ್ನು ಕಂಡವರು ನಮ್ಮ ಜನಪದರು. ಬೀಸುವ ಕಲ್ಲಿನ ಅಂದವನ್ನು ಹೊಗಳುತ್ತಾ ತನ್ನ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಲಿ ಎಂದು ಹಾಡಿನ ಮೂಲಕ ಹೆಣ್ಣುಮಗಳು

ಸಾರ್ವಜನಿಕರಿಗೆ ದೂರವಾಣಿ ಕರೆ ಮಾಡಿ ಹಾಗೂ ವಾಟ್ಸ್ಆಪ್ ಸಂದೇಶಗಳನ್ನು ಕಳುಹಿಸಿ ತಕ್ಷಣವೇ ಹಣ ಪಾವತಿಸುವಂತೆ ಸಾರ್ವಜನಿಕರನ್ನು ಒತ್ತಾಯಿಸುತ್ತಿರುವ ಪ್ರಕರಣಗಳು ಗಮನಕ್ಕೆ ಬರುತ್ತಿವೆ. ಇಂತಹ ಕರೆಗಳು ಹಾಗೂ ವಾಟ್ಸ್ಆಪ್ ಸಂದೇಶಗಳಿಗೆ ಮೈಸೂರು ಮಹಾನಗರ ಪಾಲಿಕೆಗೂ ಯಾವುದೇ ಸಂಬಂಧವಿರುವುದಿಲ್ಲ. ಮೈಸೂರು ಮಹಾನಗರ ಪಾಲಿಕೆಯು ನೀರಿನ ಬಿಲ್ ಪಾವತಿಸುವಂತೆ ತಿಳಿಸಿ ವೈಯಕ್ತಿಕ ಮೊಬೈಲ್ ಸಂಖ್ಯೆಗೆ ಹಣ ವರ್ಗಾವಣೆ ಮಾಡಲು, ಯುಪಿಐ ಮೂಲಕ ಪಾವತಿಸಲು, ಯಾವುದೇ ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಲು ಅಥವಾ ದೂರವಾಣಿ ಮೂಲಕ ಬ್ಯಾಂಕ್ ಅಥವಾ ಯುಪಿಐ ವಿವರಗಳನ್ನು ನೀಡುವಂತೆ ಸಾರ್ವಜನಿಕರನ್ನು ಕೇಳುವುದಿಲ್ಲ. ಆದ್ದರಿಂದ ಸಾರ್ವಜನಿಕರು ಈಗ ಹೇಳುವ ಮುನ್ನೆಚ್ಚರಿಕೆಗಳನ್ನು ವಹಿಸುವಂತೆ ಸೂಚಿಸಲಾಗಿದೆ. ಮೊದಲಿಗೆ ಅಪರಿಚಿತ ವ್ಯಕ್ತಿಗಳಿಂದ ಬರುವ ನೀರಿನ ಬಿಲ್ ಬಾಕಿ ಕುರಿತ ಕರೆ ಅಥವಾ ವಾಟ್ಸ್ಆಪ್ ಸಂದೇಶಗಳನ್ನು ನಂಬಬೇಡಿ. ಯಾವುದೇ ಅಪರಿಚಿತ ವಾಟ್ಸ್ಆಪ್ ಲಿಂಕ್ ಅಥವಾ ಪೇಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಒಟಿಪಿ, ಯುಪಿಐ ಪಿನ್, ಎಟಿಎಂ ಪಿನ್, ಬ್ಯಾಂಕ್ ಖಾತೆ ವಿವರ, ಕಾರ್ಡ್ ವಿವರ ಅಥವಾ ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ದೂರವಾಣಿ ಮೂಲಕ ತಿಳಿಸುವ ಯಾವುದೇ ವೈಯಕ್ತಿಕ ಖಾತೆ, ಯುಪಿಐ ಐಡಿ ಅಥವಾ ಮೊಬೈಲ್ ಸಂಖ್ಯೆಗೆ ನೀರಿನ ಬಿಲ್ ಹಣವನ್ನು ಪಾವತಿಸಬೇಡಿ. ನಿಮ್ಮ ನೀರಿನ ಬಿಲ್ ಬಾಕಿ ಮೊತ್ತ ಹಾಗೂ ಪಾವತಿ ವಿವರಗಳನ್ನು ಮೈಸೂರು ಮಹಾನಗರ ಪಾಲಿಕೆಯ ಅಧಿಕೃತ ನೀರಿನ ಕಂದಾಯದ ಪಾವತಿ ಕೇಂದ್ರಗಳ ಮೂಲಕ ಪರಿಶೀಲಿಸಿ ಪಾವತಿಸಿ ಎಂದು ವಾಣಿವಿಲಾಸ್ ನೀರು ಸರಬರಾಜು ವಿಭಾಗ ಕಾರ್ಯಪಾಲಕ ಅಭಿಯಂತರರು ತಮ್ಮ ಪ್ರಕಟಣೆಯಲ್ಲಿ ಕೋರಿರುತ್ತಾರೆ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ರುದ್ರನಾಗ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜೈರಾಮ್. ಗೀತೆಯ ಬರಹಗಾರರು ಆರ್ಎನ್ ಜೈಗೋಪಾಲ್, ಸಂಗೀತ ನಿರ್ದೇಶನ ಎಂ ರಂಗರಾವ್. ಈ ಗೀತೆಯನ್ನು ಅಪೇಕ್ಷೆಪಟ್ಟು ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಹಾಗೂ ಶ್ರವಂತ್.

0: ಕೇಳುಗರೆ, ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 4777 2237 4788 ಅಥವಾ 2237 4999 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಶ್ರೀರಂಗಪಟ್ಟಣ ತಾಲೂಕು ಗೊಬ್ಬರಗಾಲ ಗ್ರಾಮದಿಂದ ಶ್ರೀನಿವಾಸ್ ಜಿಪಿ ಅವರಿಗಾಗಿ ರೋಡ್ ರೋಮಿಯೋ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಶ್ರೇಯಾ ಘೋಷಾಲ್ ಹಾಗೂ ಕೆಎಂ ಇಂದ್ರ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಕೆಎಂ ಇಂದ್ರ.

ಇಂದಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳುಹಿಸಿದವರು ಮೈಸೂರಿನ ಸರಸ್ವತಿಪುರಂನಿಂದ ಎಚ್ ಎನ್ ವಿಶ್ವನಾಥರವರು, ಹಾಗೆ ಹನುಮನಾಳು ಶಿಲ್ಪಿ ರಮೇಶ್, ಸರಸ್ವತಿ, ರತ್ನ, ಪ್ರಭಾ, ಗಗನ್, ಭುವನ್, ಮೈಸೂರಿನ ಜೆಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಪಾರ್ಶ್ವನಾಥ್ ಜೈನ್ರವರು, ಸುಮತಿ ನಾಗರಾಜ್, ಶಾಂತಾ, ರಮೇಶ್, ಲೇಖನ್ ಹಾಗೂ ಕೃತಿಕಾ, ಮೈಸೂರಿನ ಬೆಲ್ವತ್ತ ಗ್ರಾಮದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ ಹಾಗೂ ಹರ್ಷಿತ್ ಆಚಾರ್, ಮರ್ಸೆಯಿಂದ ಬಂಗಾರಮ್ಮ ಹಾಗೂ ಮಹೇಶ್ರವರು, ಕಾಮನಕೆರೆ ಹುಂಡಿಯಿಂದ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕಾ ಹಾಗೂ ಹೇಮಂತ್, ಮೈಸೂರಿನ ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ ಹಾಗೂ ಪುಟ್ಟಿ, ರಾಜಾರಾಮ್, ವಸುಧಾ, ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೋಹನ್ರವರು ಹಗಿನವಾಳು ಗ್ರಾಮದಿಂದ ಮೀರಾ, ಸುಮಂತ್, ಭಾಗ್ಯ, ಮಾದಪ್ಪ, ರತ್ನ ಹಾಗೂ ಸಣ್ಣಮ್ಮ, ಪುಷ್ಪಲತಾ ಹಾಗೂ ನಿಂಗರಾಜ್ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ ಕೋಣನಕೆರೆ ಗ್ರಾಮದಿಂದ ಹನೂರು ತಾಲೂಕು, ಶ್ರೇಯಸ್, ಗೋಪಾಲ್, ವಿಶ್ವನಾಥ್, ಗಾಯತ್ರಿ, ರಮೇಶ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ ಹಾಗೂ ಜಯಶ್ರೀ ಅವರು ಮೈಸೂರಿನ ಹಳ್ಳದಕೇರಿಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಗಣೇಶ್ ನಗರದ ಮೈಸೂರಿನಿಂದ, ರಾಮಕೃಷ್ಣ ನಗರದಿಂದ ನಿರ್ಮಲಾ ಮಹದೇವ್, ಅಮೃತ, ಇಂದು ಹಾಗೂ ಪವನ್ದೇವ್ ಅವರು, ಕೃಷ್ಣ ವಾಸುದೇವರಾವ್ ಎಸ್ಬಿಎಂ ಲೇಔಟ್ ಬೋಗಾದಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮರಿನಂಜ, ನಂಜುಂಡಸ್ವಾಮಿ, ಚಂದನ್ ಗುಂಡ್ಲುಪೇಟೆಯಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಯಶ್ವಿನ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನೇತ್ರಾವತಿ ನಟರಾಜ್ ಕೆಆರ್ ನಗರದಿಂದ, ಮನು ಕೆಎಸ್ ಅವರು ಕೂಡ್ಲಾಪುರ ನಂಜನಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ರಾಜಣ್ಣ ಮತ್ತು ರವಿ ಕಾಳಯ್ಯ ಹಾಗೆ ನಾಗರಾಜ್ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಮಂಜುಳಾ, ನಾಗಾರ್ಜುನ ಅವರು, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ರಾಜೇಂದ್ರ, ಪ್ರಸಾದ್ ಕಿರುಗುಂದ, ಹಾಗೆ ಶ್ರೀನಿವಾಸ್ ಮೂರ್ತಿ ಕಿರುಗುಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಂಜನಗೂಡು ತಾಲೂಕು ತೊರೆಮಾವಿನಿಂದ ವೆಂಕಟೇಶ್, ಹನುಮಯ್ಯ, ರವಿಕುಮಾರ್, ಪವಿತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಸರ್ಗ ಪೂರ್ಣಿಮಾ, ರಾಘವೇಂದ್ರ ಹೆಮ್ಮನಹಳ್ಳಿಯಿಂದ, ಸಿಟಿ ಚಂದ್ರಶೇಖರ್, ವಸಂತ್ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಮೈಸೂರಿನ ಅಗ್ರಹಾರದಿಂದ ಎಂಆರ್ ಶ್ರೀಕಂಠನ್ರವರು, ಮಾದೇವಪುರದಿಂದ ಚಿನ್ನಮೂರ್ತಿಯವರು, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೈಲರ್, ಪದ್ಮಾ, ಚೈತ್ರ, ನಾರಾಯಣರಾವ್, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಹಾಗೂ ಬಂಧುಮಿತ್ರರು, ಗಾನಸುಮ ಪಟ್ಟಸೋಮನಹಳ್ಳಿ, ಮಂಡ್ಯದಿಂದ ನಂದಾದೀಪ, ರಂಜಿತಾ ದರ್ಶಿನಿ ಹಾಗೂ ಸರಸ್ವತಮ್ಮ ಅವರು, ಮೈಸೂರಿನಿಂದ ಮಾದೇಶ ಹಾಗೂ ಯದುವೀರ್, ಮತ್ತೆ ಅಮೋಘ ಕಶ್ಯಪ್ ಮೈಸೂರಿನ ಗೋಕುಲಂನಿಂದ, ಅಂಗಡಿ ಬಸವರಾಜು, ಪರಮೇಶ್, ಮಹೇಶ್, ಸ್ವರ್ಣಲತಾ ಹಾಗೂ ಅನನ್ಯ ಮಧುವನಹಳ್ಳಿ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಟಿ ನರಸೀಪುರ ತಾಲೂಕು ನೆಲಸೋಗೆಯಿಂದ ಟೈಲರ್ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶಾಧಾರಿತ ಶ್ರುತುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದೀಗ ಮುಕ್ತಾಯವಾಗ್ತಾ ಇದೆ. ಸಂಜೆ 5:30ಕ್ಕೆ ಆದಷ್ಟು ಬೇಗ ತಮ್ಮ ಸಂದೇಶವನ್ನು ಕಳಿಸಿ, ಆಗ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಯಿತು. ಸಂದೇಶವನ್ನು ಕಳಿಸಿದ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಧನ್ಯವಾದಗಳು, ನಮಸ್ಕಾರ. ಆಕಾಶವಾಣಿ ಮೈಸೂರು FM 100.6.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಹಾಗೂ ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಸಂಸದ ಯದುವೀರ ಒಡೆಯರ್. ವಾರ್ತೆಗಳ ವಿವರ. ವಿಧಾನಸಭೆಯಲ್ಲಿಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯ ಮಂಡಿಸಿದರು. ಇದಕ್ಕೆ ಅನುಮೋದನೆ ನೀಡಿ ಮಾತನಾಡಿದ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, 20ರ ದಶಕದಲ್ಲಿ ಅನಂತನಾಗ್ ಅವರು ಹೊಸ

0: ಚಿತ್ರಗಳ ಮೂಲಕ ಚಿತ್ರರಂಗಕ್ಕೆ ಬಂದರು. ಬಳಿಕ ಅವರು 5 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುವುದು ಹಾಗೂ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವುದು ಹೆಗ್ಗಳಿಕೆಯಾಗಿದೆ. ವರನಟ ಡಾ ರಾಜ್ಕುಮಾರ್ ಬಳಿಕ 30 ವರ್ಷಗಳ ನಂತರ ರಾಜ್ಯದ ನಟರೊಬ್ಬರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಅನಂತನಾಗ್ ಫಾಲ್ಕೆ ಪ್ರಶಸ್ತಿ ಪಡೆದಿರುವುದು ಕನ್ನಡ ನಾಡು ಹೆಮ್ಮೆ ಪಡುವ ವಿಷಯವಾಗಿದೆ ಎಂದು ಹೇಳಿದರು. ಶಾಸಕ ಡಾ ಸಿ ಅಶ್ವತ್ಥನಾರಾಯಣ್ ಮಾತನಾಡಿ, ಅನಂತನಾಗ್ ಕನ್ನಡಿಗರ ಹೆಮ್ಮೆ, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುವ ಅವರಿಗೆ ಈ ಪ್ರಶಸ್ತಿ ಬಂದಿರುವುದು ಸಂತಸದ ವಿಷಯ ಎಂದು ಗುಣಗಾನ ಮಾಡಿದರು. ಇದಕ್ಕೂ ಮೊದಲು ಸದನ ಆರಂಭವಾಗುತ್ತಿದ್ದಂತೆಯೇ ಆಡಳಿತ ಪಕ್ಷದ ಸದಸ್ಯರ ಗೈರು ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದ ಘಟನೆಯೂ ನಡೆಯಿತು. ವಿಧಾನ ಪರಿಷತ್ನಲ್ಲಿಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಸದಸ್ಯ ಶಿವಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಬರಗಾಲದಿಂದ ರೈತರು ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ 50,000 ಕೋಟಿ ರೂಪಾಯಿ ಬರ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಕಬ್ಬು ಬೆಳೆ ಇಳುವರಿ ಗಣನೀಯವಾಗಿ ಕುಸಿದಿದೆ. ಬರ ಪರಿಹಾರ ನೀಡುವಲ್ಲಿ ಎನ್ಡಿಆರ್ಎಫ್ ನಿಯಮಗಳನ್ನು ಪರಿಷ್ಕರಿಸುವ ಅಗತ್ಯವಿದೆ. ಕೇವಲ ಉಪಗ್ರಹ ಆಧಾರಿತ ಪರಿಶೀಲನೆಗೆ ಒತ್ತು ನೀಡದೆ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸಿ ವರದಿ ಸಲ್ಲಿಸುವ ವ್ಯವಸ್ಥೆ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದರು. ರಾಜ್ಯದ ಹಲವು ಪ್ರದೇಶಗಳಲ್ಲಿ ಕುಡಿಯುವ ನೀರಿಗೂ ಸಮಸ್ಯೆ ಎದುರಾಗಿದ್ದು, ಟ್ಯಾಂಕರ್ ಮೂಲಕ ನೀರು ಪೂರೈಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಸಾಲ ಮನ್ನಾ ಮಾಡಲು ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಎಂದು ಆಗ್ರಹಿಸಿದರು. ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ 10,000 ರೂಪಾಯಿ ಪರಿಹಾರ ನೀಡಲಾಗಿತ್ತು. ಅದೇ ರೀತಿಯಲ್ಲಿ ಭೂರಹಿತ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯವರು ಸದನಕ್ಕೆ ಬಂದ ಬಳಿಕ ಉತ್ತರ ಪಡೆಯೋಣ ಎಂದು ತಿಳಿಸಿದರು. ಸಚಿವರ ಮಾತಿಗೆ ವಿಪಕ್ಷ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಕೆಪಿಎಸ್ಸಿಯನ್ನು ಮುಚ್ಚಲು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲಾಗುತ್ತಿದೆ ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಇದು ಹೊಣೆಗೇಡಿತನ ಮತ್ತು ಅಜ್ಞಾನದ ಪರಮಾವಧಿ ಎಂದು ಲೇವಡಿ ಮಾಡಿದ್ದಾರೆ. ಕೆಪಿಎಸ್ಸಿ ಚೆನ್ನಾಗಿಯೇ ಇದೆ, ಆದರೆ ಕೆಟ್ಟ ಜನ ಬಂದು ಅಲ್ಲಿ ಕುಳಿತಿದ್ದಾರೆ. ಹೊಲಕ್ಕೆ ಕಳೆ ಬಿದ್ದರೆ ಅದನ್ನು ಕಿತ್ತೆಸೆಯಬೇಕೇ ಹೊರತು ವಿಷ ಉಣಿಸುವ ಕೆಲಸವಾಗಬಾರದು ಎಂದು ಮುಖ್ಯಮಂತ್ರಿಯವರಿಗೆ ಕಿವಿಮಾತು ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನಾ ಪ್ರಕ್ರಿಯೆಯ ಭಾಗವಾಗಿ ಫಲಾನುಭವಿಗಳ ಆಧಾರ್ ಕಾರ್ಡ್ನೊಂದಿಗೆ ಪತಿಯ ಆಧಾರ್ ಸಂಖ್ಯೆಯನ್ನು ಜೋಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಸಿಕ ಆರ್ಥಿಕ ನೆರವಿಗಾಗಿ ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ಅನಗತ್ಯ ಪರಿಶೀಲನೆ ಮತ್ತು ಕಿರುಕುಳ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಭರವಸೆ ನೀಡುವ ವೇಳೆ ಯಾವುದೇ ಷರತ್ತುಗಳಿಲ್ಲದೆ ತಿಂಗಳಿಗೆ 2,000 ರೂಪಾಯಿ ನೀಡುವುದಾಗಿ ಘೋಷಿಸಲಾಗಿತ್ತು. ಈಗ ಈ ಹಣ ನೀಡಲು ಇಷ್ಟೊಂದು ದಾಖಲೆಗಳನ್ನು ಪಡೆಯುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದಿಂದ ಫಲಾನುಭವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಜೊತೆಗೆ ಯೋಜನೆಯ ಮೇಲಿನ ವೆಚ್ಚವನ್ನು ಕಡಿತಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದು ದೂರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು ಹಾಗೂ ಸ್ವಚ್ಛತೆಯ ಅಸಲಿ ಶಿಲ್ಪಿಗಳು ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅಭಿಪ್ರಾಯಪಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಮೈಸೂರಿಗೆ ಸ್ವಚ್ಛ ನಗರಿ ಎಂಬ ಹೆಸರು ಬರಲು ಪೌರ ಕಾರ್ಮಿಕ ಸಮುದಾಯದ ಕಠಿಣ ಪರಿಶ್ರಮವೇ ಕಾರಣ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನ ಮತ್ತು ಶೌಚಾಲಯಗಳ ನಿರ್ಮಾಣದಿಂದ ದೇಶದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಯಾಗಿದೆ. ಯುನಿಸೆಫ್ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆ ವರದಿಗಳ ಪ್ರಕಾರ ಸ್ವಚ್ಛತೆಯಿಂದಾಗಿ ಭಾರತದಲ್ಲಿ ಶಿಶು ಮರಣ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆಯನ್ನು ವಿಸ್ತರಿಸಿ ಗ್ರೇಟರ್ ಮೈಸೂರು ಮಾಡುವ ಅಗತ್ಯವಿದ್ದು, ಈ ಸ್ವಚ್ಛತೆಯ ಹಿರಿಮೆಯನ್ನು ಉಳಿಸಿಕೊಳ್ಳಲು ಸರ್ಕಾರದ ಬೆಂಬಲ

0: ಹಾಗೂ ಹೆಚ್ಚುವರಿ ಸಿಬ್ಬಂದಿ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ಮಾತನಾಡಿ, ಮೈಸೂರು ಕೇವಲ ಸಾಂಸ್ಕೃತಿಕ ಮತ್ತು ಪರಂಪರೆಯ ನಗರ ಮಾತ್ರವಲ್ಲ, ಸ್ವಚ್ಛ ನಗರವಾಗಿಯೂ ಹೆಸರುವಾಸಿಯಾಗಿದೆ ಎಂದು ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಪೌರ ಕಾರ್ಮಿಕರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀರೂಪ, ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಗಾಗಿ ದಿನವಿಡೀ ನಿರಂತರ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅನನ್ಯ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತು ಒಂದು ನೋಟ ಇಲ್ಲಿದೆ. 2014ರಲ್ಲಿ ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020ರ ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿ ಸಾಧಿಸಿದೆ. ಕೇವಲ 5 ವರ್ಷಗಳಲ್ಲಿ 79 ಸ್ಥಾನಗಳ ಅಭೂತಪೂರ್ವ ಜಿಗಿತ ಕಂಡಿದೆ. ಡಿಜಿಟಲೀಕರಣದ ಮೂಲಕ ಉದ್ಯಮಿಗಳಿಗೆ ಅಗತ್ಯವಿರುವ ಎಲ್ಲ ಅನುಮೋದನೆಗಳು ಮತ್ತು ಪರವಾನಗಿಗಳನ್ನು ಒಂದೇ ಡಿಜಿಟಲ್ ವೇದಿಕೆಯ ಮೂಲಕ ಪಡೆಯುವ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಕಾನೂನುಗಳ ಸರಳೀಕರಣ ಹಾಗೂ ತೆರಿಗೆ ಸುಧಾರಣೆಗಳ ಮೂಲಕ ವ್ಯವಹಾರಗಳ ಸುಲಭತೆಯನ್ನು ಹೆಚ್ಚಿಸಲಾಗಿದೆ. ಒಟ್ಟಿನಲ್ಲಿ ಈ ಉಪಕ್ರಮಗಳು ಭಾರತದ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುವುದಲ್ಲದೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಉದ್ಯಮಗಳ ಬೆಳವಣಿಗೆಗೆ ಸರ್ಕಾರದ ನೀತಿಗಳ ಜೊತೆಗೆ ಖಾಸಗಿ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಎಲ್ಕೆ ಅತಿಕ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಮಂಗಳೂರು ಟೆಕ್ನೋವಾಂಜಾ 2026 ಆರನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಬೆಂಗಳೂರಿನಲ್ಲಿ ಉದ್ಯಮಗಳಿಗೆ ಅಗತ್ಯವಾದ ವಿವಿಧ ಅಂಶಗಳು ಒಂದೇ ಕಡೆ ಲಭ್ಯವಿರುವುದರಿಂದ ಬಲಿಷ್ಠ ಪರಿಸರ ವ್ಯವಸ್ಥೆ ರೂಪುಗೊಂಡಿದೆ. ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿಯೂ ಉದ್ಯಮಗಳಿಗೆ ಪೂರಕವಾದ ಪರಿಸರ ವ್ಯವಸ್ಥೆ ನಿಧಾನವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಮಂಗಳೂರಿನ ಅಭಿವೃದ್ಧಿ ಕೇವಲ ಐಟಿ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಕ್ರೀಡಾ ಪ್ರವಾಸೋದ್ಯಮ, ಸಾಗರ ಅಧ್ಯಯನ, ಜೈವಿಕ ಸಂಪನ್ಮೂಲ ಸೇರಿದಂತೆ ವಿವಿಧ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಜಪಾನ್ ದೇಶದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ 2 ಮಹಿಳಾ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಹೈಜಂಪ್ ವಿಭಾಗದಲ್ಲಿ ಸುಪ್ರಿಯಾ ಹಾಗೂ ರಿಲೇ ವಿಭಾಗದಲ್ಲಿ ಸ್ನೇಹ ಭಾರತ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಯಾವುದೇ ಮಾನ್ಯತೆ, ನೋಂದಣಿ ಅಥವಾ ಅಗತ್ಯ ಶೈಕ್ಷಣಿಕ ಅರ್ಹತೆ ಇಲ್ಲದೆ ಆಸ್ಪತ್ರೆ ಹಾಗೂ ಕ್ಲಿನಿಕ್ಗಳನ್ನು ನಡೆಸುತ್ತಿರುವ ನಕಲಿ ವೈದ್ಯರ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕ್ರೀಡೆ ಕೇವಲ ಆಟ ಮಾತ್ರವಲ್ಲದೆ ಮನುಷ್ಯನ ಮನೋಬಲ ಹೆಚ್ಚಿಸುವುದರ ಜೊತೆಗೆ ನಾಯಕತ್ವ ಗುಣಗಳನ್ನು ಬೆಳೆಸುತ್ತದೆ ಎಂದು ಮಂಡ್ಯದಲ್ಲಿ ಅನುಸೂಚಿತ ಬುಡಕಟ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆಯಲ್ಲಿಂದು ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ ಹಿರಿಯ ನಟ ಅನಂತ್ ನಾಗ್ಗೆ ಅಭಿನಂದನೆ. ಬರಗಾಲ ಹಿನ್ನೆಲೆ ಕೃಷಿ ಕಾರ್ಮಿಕರಿಗೆ 20,000 ರೂಪಾಯಿ ಸಹಾಯಧನ ನೀಡುವಂತೆ ಮೇಲ್ಮನೆಯಲ್ಲಿ ಸದಸ್ಯ ಶಿವಕುಮಾರ್ ಆಗ್ರಹ. ಗೃಹಲಕ್ಷ್ಮಿ ಮರುಪರಿಶೀಲನೆ ಮೂಲಕ ಫಲಾನುಭವಿಗಳಿಗೆ ಸರ್ಕಾರ ಕಿರುಕುಳ, ಬಿಜೆಪಿ ಆರೋಪ. ಕೆಪಿಎಸ್ಸಿ ಮುಚ್ಚಲು ಸರ್ಕಾರ ಚಿಂತನೆ. ಮುಖ್ಯಮಂತ್ರಿ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ. ಪೌರ ಕಾರ್ಮಿಕರು ಸ್ವಚ್ಛ ಭಾರತ ಅಭಿಯಾನದ ನೈಜ ರಾಯಭಾರಿಗಳು, ಸಂಸದ ಯದುವೀರ ಒಡೆಯರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 2:40. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ರಾಜೇಶ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರು ಹಾಡಿರುವ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಾಬ್ಜಿ ಸಂದೀಪ್.

ಕೇಳುಗರೆ ಗಮನಿಸಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಬೊಂಬೆ ಪ್ರದರ್ಶನವನ್ನು ಏರ್ಪಡಿಸಿರುವ ಮನೆ ಮನೆಗಳಿಗೆ ಸಮಿತಿಯು ಭೇಟಿ ನೀಡಿ ಅತ್ಯುತ್ತಮ ಬೊಂಬೆ ಪ್ರದರ್ಶನ ಏರ್ಪಡಿಸಿರುವವರಿಗೆ ಬಹುಮಾನಗಳನ್ನು ನೀಡಲಾಗುವುದು. ಆಸಕ್ತರು ಅಕ್ಟೋಬರ್ 5ನೇ ತಾರೀಕಿನೊಳಗೆ ತಮ್ಮ ಸ್ವವಿವರದೊಂದಿಗೆ ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಇತರೆ ಮಾಹಿತಿಗಳನ್ನು

ಒಳಗೊಂಡ ಅರ್ಜಿಯನ್ನು ಇಮೇಲ್ನಲ್ಲಿ ನೀಡಲು ಕೋರಲಾಗಿದೆ. ತೀರ್ಪುಗಾರರ ತಂಡವು ಅಕ್ಟೋಬರ್ 12 ಹಾಗೂ ಅಕ್ಟೋಬರ್ 13 ಮನೆಗಳಿಗೆ ಭೇಟಿ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಡಿಡಿ ಹೆರಿಟೇಜ್ ಮೈಸೂರ್ DDHERITAGEMYSORE@gmail.com ಅಥವಾ ದೂರವಾಣಿ ಸಂಖ್ಯೆ 0821-242-4671 ಇನ್ನೊಮ್ಮೆ 0821-242-4671 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು ಹಾಡಿರುವ ಎಕ್ಸ್ಕ್ಯೂಸ್ ಮೀ ಚಿತ್ರದ ಗೀತೆಯನ್ನು. ಗೀತೆಯ ಬರಹಗಾರರು ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನಿರ್ದೇಶನ RP ಪಟ್ನಾಯಕ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಂಡಿ ನೋವು ಮತ್ತು ಅದರ ನಿರ್ವಹಣೆ ಈ ಕುರಿತು ಮಾತನಾಡಲಿದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಹರ್ಷ ಸಿಎಂ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವ ಸಾರಥಿ ಚಿತ್ರದ ಗೀತೆ. ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಹಾಗೂ ಶಮಿತಾ ಮಲ್ನಾಡ್. ಸಂಗೀತ ನಿರ್ದೇಶನ ವಿ ಹರಿಕೃಷ್ಣ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ಗಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು. ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನ ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಗುರುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
2: ಕಂಡು ಬೆರಗಾದೆ.
1: ಗಮನಿಸಿ, 101 ನೆನಪು, ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ. ಇದೇ ಗುರುವಾರ 24ನೇ ತಾರೀಕು ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೆ ಭಾಸ್ಕರನ್ ಅವರ ವೇಣುವಾದನವನ್ನು ಆಲಿಸುವಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಲಿದ್ದಾರೆ ವಯಲಿನ್ನಲ್ಲಿ ವಿವಿ ಶ್ರೀನಿವಾಸರಾವ್ ಹಾಗೂ ಮೃದಂಗದಲ್ಲಿ ಕೆವಿ ಪ್ರಸಾದ್. ಇದೀಗ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಕಮಲಾಂಬಿಕೆ, ರಾಗ ತೋಡಿ ರೂಪಕತಾಳ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆ ಭಾಸ್ಕರನ್ ಅವರ ವೇಣುವಾದನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯಲಿನ್ನಲ್ಲಿ ವಿವಿ ಶ್ರೀನಿವಾಸರಾವ್ ಹಾಗೂ ಮೃದಂಗದಲ್ಲಿ ಕೆವಿ ಪ್ರಸಾದ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:30. ಇದೀಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು CIET ಮತ್ತು NCERT ನವದೆಹಲಿ.

वहां एक हाथी भी रहता था। वो दिन भर इधर उधर घूमता रहता था।

0: पर उसकी परेशानी किसी तरह भी कम न हुई। तब चींटी बोली,
1: परेशान

0: आपका पत्र हर जगह पहुंच जाए।
1: आपको तो बहुत मेहनत करनी पड़ती होगी।
0: जी हाँ बेटे, हमें बहुत मेहनत करनी पड़ती है इस काम के लिए, चाहे कैसा भी मौसम हो। आपकी चिट्ठी जिस दिन भी आपने लेटर बॉक्स में डाली, उसी दिन से उस पे काम शुरू हो जाता है। चाहे धूप हो, बारिश हो, तूफान हो, हमें हर मौसम में ही काम करना होता है। आपकी चिट्ठी समय पर पहुँचाना ही हमारा काम है।
1: डाकिया अंकल, आप तो बहुत अच्छे हैं। तो फिर आज से हम दोनों दोस्त हुए, ठीक है?
0: हाँ बेटे, जब अगली चिट्ठी आएगी हम फिर मिलेंगे, अच्छे दोस्त हैं हम।
1: हाँ हाँ जरूर मिलेंगे। धन्यवाद डाकिया अंकल।
0: धन्यवाद चंचल।
2: और अब इसी कार्यक्रम के साथ हमारा आज का उमंग कार्यक्रम यहीं पर समाप्त होता है। तो अब मुझे यानी अजीत को उमंग कार्यक्रम की तकनीकी टीम यानी कुसुम लता, जगबंधु
3: और मंजू जी के साथ विमलेश को कल तक के लिए आज्ञा दीजिए।
2: नमस्कार।
4: उमंग उमंग उमंग उमंग।
5: ಇದುವರೆಗೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಕೇಳುಗರೆ ಗಮನಿಸಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸೆಲ್ಫಿ ವಿತ್ ಹೆರಿಟೇಜ್ ಬಿಲ್ಡಿಂಗ್ ಶೀರ್ಷಿಕೆಯಲ್ಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ತೀರ್ಪುಗಾರರಿಂದ ಆಯ್ಕೆಯಾದ 3 ಅತ್ಯುತ್ತಮ ಛಾಯಾಚಿತ್ರಗಳಿಗೆ ಬಹುಮಾನ ನೀಡಲಾಗುವುದು. ಆದ್ದರಿಂದ ಮೈಸೂರಿನಲ್ಲಿರುವ ಪಾರಂಪರಿಕ ಕಟ್ಟಡಗಳ ಮುಂದೆ ಉತ್ತಮ ಸೆಲ್ಫಿ ಫೋಟೋವನ್ನು ತೆಗೆದು ಛಾಯಾಚಿತ್ರವನ್ನು 9th October ಉಪನಿರ್ದೇಶಕರ ಕಚೇರಿ, ಪರಂಪರೆ ವಿಭಾಗ, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಆವರಣ, ಮೈಸೂರು, ಇಲ್ಲಿಗೆ ಕಳುಹಿಸಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಡಿಡಿ ಹೆರಿಟೇಜ್ ಮೈಸೂರು, ಡಿಡಿ HERITAGEMYSORE@gmail.com ಅಥವಾ ದೂರವಾಣಿ ಸಂಖ್ಯೆ 0821-242-4673, ಇನ್ನೊಮ್ಮೆ 0821-242-4673 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಮಯ 4:22.
6: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಪಡಿಸುತ್ತಾರೆ ಸಮುದ್ಯತ ಶ್ರೋತೃಬಳಗ ಮೈಸೂರು.

0: ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು ಪ್ರಸ್ತುತಪಡಿಸುತ್ತಿದ್ದೇವೆ. ಜಾನಪದ ವೈವಿಧ್ಯ ಕಾರ್ಯಕ್ರಮದಡಿ ಮೊದಲಿಗೆ ತಾಯಿ ಶಾರದೆಯನ್ನು ಕುರಿತಾಗಿ ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀಮತಿ ಕಣ್ಣೂರು ವಿ ಭಾಗ್ಯಲಕ್ಷ್ಮೀರವರು.
1: ಚಂದ್ರ

ಜಾನಪದ ಗೀತೆಯೊಂದನ್ನು ಕೇಳಿದ್ರಲ್ಲ ಗೆಳ್ತಿಯರೇ, ಈಗ ಜಾನಪದದ ಗೀತ ಸಿರಿಯನ್ನು ಕೇಳೋಣ ಬನ್ನಿ. ಜಾನಪದ ಗೀತೆಗಳು ನಿತ್ಯ ಜೀವನದ ಸಮಸ್ತ ಚಿತ್ರಣವನ್ನು ದಾಖಲಿಸಿವೆ. ಗೀತೆಗಳಲ್ಲಿ ಅಭಿವ್ಯಕ್ತ ಪಡೆಯದ ಜೀವನಾನುಭವೇ ಇಲ್ಲವೆನ್ನುವಷ್ಟು ಅವುಗಳ ವಸ್ತು ವೈವಿಧ್ಯಮಯವಾಗಿದೆ. ವ್ಯಕ್ತಿ ಜೀವನದಿಂದ ಹಿಡಿದು ಕೌಟುಂಬಿಕ ಪರಿಸರ, ಸಾಮಾಜಿಕ ಪರಿಸರಗಳಲ್ಲಿ ಎದುರಾಗುವ ಕಷ್ಟ ಕಾರ್ಪಣ್ಯಗಳು, ನೋವು ನಲಿವುಗಳನ್ನು ಅಭಿವ್ಯಕ್ತಿಪಡಿಸಲು ಜನಪದರಿಗೆ ಗೀತವೇ ಸಮರ್ಥ ಮಾಧ್ಯಮವಾಗಿದೆ. ಜನಪದ ಗೀತೆಗಳು ಜನಸಾಮಾನ್ಯರ ಜೀವನಾನುಭವ, ಭಾವನೆಗಳು, ಸಂಸ್ಕೃತಿ, ಪರಂಪರೆ ಮತ್ತು ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವ ಹಾಡುಗಳು. ಇವು ಪೀಳಿಗೆಯಿಂದ ಪೀಳಿಗೆಗಳಿಗೆ ಮೌಖಿಕವಾಗಿ ಹರಿದು ಬಂದಿದೆ. ಗ್ರಾಮೀಣ ಬದುಕಿನ ಸೊಗಸು, ಹಬ್ಬ ಹರಿದಿನಗಳು, ಪ್ರೀತಿ, ದುಃಖ, ಆಶೆ, ನಂಬಿಕೆ ಇವೆಲ್ಲ ಭಾವನೆಗಳನ್ನು ಜನಪದರು ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಜನಪದ ಗೀತೆಗಳು ಜೀವನಕ್ಕೆ ಹತ್ತಿರವಾದ ವಿಷಯಗಳನ್ನು ಸರಳ ಹಾಗೂ ಸುಲಭ ಭಾಷೆಯಲ್ಲಿ ಮಧುರವಾದ ಛಂದಸ್ಸು ಮತ್ತು ಲಯವನ್ನು ಹೊಂದಿರುತ್ತದೆ. ಜನರ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಮನರಂಜನೆ ಜೊತೆಗೆ ಜೀವನ ಪಾಠವನ್ನು ನೀಡುತ್ತದೆ. ಜನಪದ ಗೀತೆಗಳು ನಮ್ಮ ಪೂರ್ವಜರು ನಮಗಾಗಿ ನೀಡಿರುವಂತಹ ಗೌರವದ ಆಸ್ತಿಯಾಗಿ ಸಂಸ್ಕೃತಿಯ ಜೀವಂತ ಸಾಕ್ಷಿಗಳಾಗಿವೆ. ಗ್ರಾಮೀಣ ಜನರ ಬದುಕಿನ ಅನುಭವಗಳಿಂದ ಹುಟ್ಟಿಕೊಂಡ ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿಯ ರೂಪವೇ ಜನಪದ. ಜನಪದವೆಂದರೆ ಒಗ್ಗಟ್ಟು, ನೆನಪು, ಪ್ರೀತಿ, ಹಂಚಿಕೆ, ಸಂಪ್ರದಾಯ, ಒಂದು ಮನದಾಗಿ ಸೇರಿ ಬದುಕುವ ನಮ್ಮ ಸಂಸ್ಕೃತಿಯ ಮಹಿಮಾಯ.

ಇದು ಕುಂಬಾರ ಸಮುದಾಯದ ಜೀವನ ಶೈಲಿ ಮತ್ತು ಕೆಲಸದ ಬಗ್ಗೆ ಹೇಳುತ್ತದೆ. ಮುಖ್ಯವಾಗಿ ಬೆಳಿಗ್ಗೆ ಬೇಗನೆ ಎದ್ದು ಹಾಲು ತುಪ್ಪದಂತಹ ಸಾಮಗ್ರಿಗಳನ್ನು ಸೇವಿಸುತ್ತಾ ಉತ್ಸಾಹದಿಂದ ಮಣ್ಣನ್ನು ತುಳಿದು ಕುಡಿಕೆ ಹರಿವೆಗಳಂತಹ ಮಡಿಕೆಗಳನ್ನು ತಯಾರಿಸುವ ಕುಂಬಾರನ ದೃಶ್ಯಗಳನ್ನು

ಚಿತ್ರಿಸುತ್ತದೆ. ಗ್ರಾಮೀಣ ಜೀವನದ ಶ್ರಮಜೀವಿಯೊಬ್ಬನ ದಿನಚರಿಯನ್ನು ಈ ಗೀತೆ ಚಿತ್ರಿಸುತ್ತದೆ. ಕುಂಬಾರನ ಕಾಯಕದ ಮಹತ್ವವನ್ನು ಸಾರುತ್ತಾ ಕುಂಬಾರಿಕೆ ವೃತ್ತಿಯ ಮೂಲಕ ಸಣ್ಣ ಸಣ್ಣ ಕೆಲಸಗಳಲ್ಲೂ ಭಕ್ತಿಯಿಂದ ದೈವತ್ವವನ್ನು ಕಾಣಬಹುದೆಂಬುದೇ ಈ ಜಾನಪದ ಗೀತೆಯ ಸಾರಾಂಶವಾಗಿದೆ.

ಜನಸಾಮಾನ್ಯರು ತಮ್ಮ ಬೇಸರ ಕಳೆಯಲು ಹಾಗೂ ಶ್ರಮ ಪರಿಹಾರಕ್ಕಾಗಿ ಕಟ್ಟಿದ ಹಾಡೇ ಈ ಜನಪದ ಗೀತೆ. ಇದೇ ನಿಟ್ಟಿನಲ್ಲಿ ಬೀಸೋಕಲ್ಲಿನ ಪದವೂ ಕೂಡ ಒಂದು ಜನಪದ ಪ್ರಕಾರ. ಜನಪದ ಹೆಣ್ಣುಮಗಳು ತಮ್ಮ ಕುಟುಂಬಕ್ಕೆ ಆಹಾರದ ಮೂಲವಾದ ಹಿಟ್ಟನ್ನು ಕೊಡುವ ಬೀಸೋಕಲ್ಲನ್ನು ದೇವರ ಸ್ವರೂಪವೆಂದು ಭಾವಿಸುತ್ತಾಳೆ. ಇಲ್ಲಿ ಹೆಣ್ಣುಮಗಳು ಕಲ್ಲಮ್ಮನಿಗೆ ಹಾಡಿನ ಮೂಲಕ ಕೃತಜ್ಞತೆ ಅರ್ಪಿಸುವುದನ್ನು ಕಾಣಬಹುದಾಗಿದೆ. ತನ್ನ ಕೆಲಸ ಸರಾಗವಾಗಿ ಸಾಗಲಿ, ತನಗೆ ಸಹಕರಿಸಿದ ನಿನಗೆ ನಾನು ಬೆಲ್ಲದ ಆರತಿಯನ್ನು ಬೆಳಗಿ ನಮಿಸುವೆ ಎನ್ನುವ ಹೆಣ್ಣು ಮಗಳ ಸೊಗಸಿನ ಹಾಡು ಇದಾಗಿದೆ. ನಿರ್ಜೀವ ವಸ್ತುವಿನಲ್ಲೂ ಜೀವವನ್ನು ಕಂಡವರು ನಮ್ಮ ಜನಪದರು. ಬೀಸುವ ಕಲ್ಲಿನ ಅಂದವನ್ನು ಹೊಗಳುತ್ತಾ ತನ್ನ ಮನೆಯಲ್ಲಿ ಸುಖ ಸಮೃದ್ಧಿ ತುಂಬಲಿ ಎಂದು ಹಾಡಿನ ಮೂಲಕ ಹೆಣ್ಣು ಮಗಳು ಕಲ್ಲಮ್ಮನನ್ನು ಪ್ರಾರ್ಥಿಸುತ್ತಾಳೆ. ಹೀಗೆ ಶ್ರಮ ಪರಿಹಾರದೊಂದಿಗೆ ಕೃತಜ್ಞತೆಯ ಹಾಡನ್ನು ಕಟ್ಟುವಲ್ಲಿ ಜನಪದ ಹೆಣ್ಣು ಮಗಳ ಜಾಣ್ಮೆಯನ್ನು ಈ ಗೀತೆಯ ಮೂಲಕ ತಿಳಿಯಬಹುದಾಗಿದೆ.

ತಾಯಿ ಮಗುವಿನ ಮಮತೆ ಸಾರ್ವತ್ರಿಕವಾದದ್ದು, ಜೀವ ಜಾಲದ ತುಂಬೆಲ್ಲ ವ್ಯಾಪಿಸಿರುವಂತಹದ್ದು. ತಾಯಿ ತನ್ನ ಮಗುವು ಮನೆಯಲ್ಲಿ ಓಡಾಡುತ್ತಿದ್ದಾಗ ಆಗುವ ಖುಷಿಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾಳೆ. ಆಕೆ ತನ್ನ ಮಗುವಿನ ಆಟಪಾಠವನ್ನು ನಾನಾ ಬಗೆಯಲ್ಲಿ ವರ್ಣಿಸಿ ಹಾಡುತ್ತಾಳೆ. ತಾಯಿ ತನ್ನ ಮಕ್ಕಳ ಮೂಲಕ ಸಂಸ್ಕೃತಿಯನ್ನು ಮತ್ತು ಪರಂಪರೆಯನ್ನು ಕೊಂಡೊಯ್ಯುವ ಮುಖ್ಯ ಸಾಧನವಾಗಿದ್ದಾಳೆ. ಮಗುವಿನ ಮುಗ್ಧತೆ ಮತ್ತು ಸಂತೋಷದಿಂದ ತುಂಬಿದ ಮನೆಯಲ್ಲಿ ಬೇರೆ ಯಾವುದೇ ಕಷ್ಟಗಳು ಅಥವಾ ನಕಾರಾತ್ಮಕತೆಗೆ ಸ್ಥಳವಿಲ್ಲ. ಮಗುವಿನ ನಗುವೆ ಆ ಮನೆಗೆ ಆಶೀರ್ವಾದ.

ಹೆಣ್ಣಿಗೆ ತಾನು ಹುಟ್ಟಿ ಬೆಳೆದ ತವರೂರಿನ ಬಯಕೆ ಅಪಾರ. ತವರೂರಿನ ಆಸೆ ಹೆಣ್ಣಿನ ಸಂಸ್ಕೃತಿಯ ತಿಳಿಯಾದ ಜಲ. ಗಂಡನ ಮನೆಯಲ್ಲಿ ಒಂದು ಸಣ್ಣ ನೋವಾದರೂ ಅವಳ ಮನಸ್ಸು ತಟ್ಟನೆ ಆರುವುದು ತವರೂರಿಗೆ. ತಾಯಿ ತನ್ನ ಮಗಳಿಗೆ ಹೇಳುವ ಜಾಣ್ಮೆಯ ನುಡಿಗಳು, ತಾಯಿ ಮನೆ ಎಂದಿಗೂ ಸ್ಥಿರವಲ್ಲ ಎನ್ನುವ ಗಟ್ಟಿತನ ಎಂಥವರ ಮನಸ್ಸನ್ನಾದರೂ ಕಲಕಿತು. ಮದುವೆ ಮಾಡಿ ಮಗಳನ್ನು ಗಂಡನ ಮನೆಗೆ ಕಳಿಸುವ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಈ ಗೀತೆಯಲ್ಲಿ ವ್ಯಕ್ತವಾಗಿದೆ. ಗಂಡನ ಮನೆಯಲ್ಲಿ ಎಲ್ಲರಿಗೂ ಪ್ರಿಯವಾಗಿರಬೇಕು, ಜೊತೆಗೆ ತವರಿಗೂ ಒಳ್ಳೆಯ ಹೆಸರು ತರಬೇಕು. ಗಂಡನ ಮನೆಯ ಬೆಳಕಾಗಿ, ಸೊಸೆಯಾಗಿ, ಮಕ್ಕಳ ಪ್ರೀತಿಯ ತಾಯಿಯಾಗಿ ತವರಿಗೆ ಕೀರ್ತಿ ತರಬೇಕೆಂದು ತಾಯಿಯ ಪ್ರಾರ್ಥನೆಯಾಗಿರುತ್ತದೆ ಹಾಗೂ ಆಶಯ ಗೀತೆಯಾಗಿರುತ್ತದೆ.

ಜನಪದ ಗೀತೆಗಳಲ್ಲಿ ಚಿತ್ರಿತವಾಗಿರುವ ಸೋದರ ಪ್ರೀತಿ ಅಪೂರ್ವವಾದದ್ದು. ಒಟ್ಟಾಗಿ ಆಡಿ ಪಾಡಿ ಬೆಳೆದ ಅಣ್ಣ ತಂಗಿ ಅಕ್ಕ ತಮ್ಮಂದಿರನ್ನು ನೆನೆಯಲು ಅವರಿಗೆ ಹಿತ ಬಯಸಲು ಕಾಲದ ಪರಿಮಿತಿ ಇರುವುದಿಲ್ಲ. ಅಕ್ಕನಿಗಾಗಲಿ ತಂಗಿಗಾಗಲಿ ಸೋದರರು ತೋರಿಸುವ ಗೌರವ ಈ ಗೀತೆಯಲ್ಲಿ ಸೊಗಸಾಗಿ ಮೂಡಿಬಂದಿದೆ. ಹೆಣ್ಣಿಗೆ ಬೆಂಬಲವಾಗಿ ನಿಲ್ಲುವ ಅಣ್ಣ ತಮ್ಮಂದಿರು ಇರಬೇಕು. ತನ್ನನ್ನು ತವರು ಮನೆಯಿಂದ ಕಾಣಬರುವ ಸೋದರರಿಗೆ ಪ್ರಕೃತಿ ಮಾತೆಯ ಆಶೀರ್ವಾದ ಕೂಡ ಕಾಣಬಹುದು. ಪ್ರೀತಿ ಮತ್ತು ತ್ಯಾಗದ ಸಂಕೇತವಾಗಿ ಆಕೆಗೆ ಉಡಿ ತುಂಬಿ ಹರಸಿ ಹಾರೈಸುವ ರಕ್ಷಾಬಂಧನದ ರಕ್ಷಾ ಕವಚವಾಗಿ ಸದಾಕಾಲ ಕಾಯುವ ಪರಿಯಂತೂ ತುಂಬಾ ಚೆಂದ.

ಆಷಾಢಮಾಸದ ಮಳೆಗಾಲ ಮತ್ತು ಅದರ ನಡುವೆ ಕಾಣಿಸುವ ವಿರಹ ನಿರೀಕ್ಷೆಯ ನೋವುಗಳನ್ನು ವ್ಯಕ್ತಪಡಿಸುವ ಹೃದಯಸ್ಪರ್ಶಿ ಜಾನಪದ ಗೀತೆ ಇದಾಗಿದೆ. ಆಷಾಢಮಾಸ ಬಂದರೂ ಮಳೆ ಸುರಿದರೂ ಪ್ರಕೃತಿ ಹಸಿರಾದರೂ ಸೋದರಿಯ ಮನಸ್ಸಿಗಂತೂ ಖುಷಿಯಿಲ್ಲ. ಏಕೆಂದರೆ ಅವಳಿಗೆ ಬಹಳ ಪ್ರೀತಿಯಾದ ಅಣ್ಣನು ಇನ್ನೂ ಆಕೆಯನ್ನು ಕರೆದುಕೊಂಡು ಹೋಗಲು ಬಂದಿಲ್ಲ. ಮಳೆಗಾಲದಲ್ಲಿ ಪ್ರಯಾಣ ಕಷ್ಟ. ಕೆಲಸ ಕಾರ್ಯದಿಂದ ಅಣ್ಣ ತಡವಾಗಿದ್ದಾನೆ. ಗಂಡನ ಮನೆಯಲ್ಲಿರಲು ಕಷ್ಟವೇನಿಲ್ಲ, ಆದರೆ ತವರೂರನ್ನು ನೋಡಬೇಕೆಂಬ ಹಂಬಲಕ್ಕೆ ಏನೆಂದು ಹೇಳುವುದು? ಅಮ್ಮನನ್ನು ನೋಡಲು ತವರು ತಲುಪುವುದು ಇನ್ನೂ ಎಷ್ಟು ಹೊತ್ತಿಗೋ? ರೊಟ್ಟಿಯ ಬುತ್ತಿ ಕಟ್ಟಿ ಅಣ್ಣನ ಜೊತೆಗೆ ತವರಿಗೆ ಹೊರಡುವ ಆಕೆಯ ಭಾವಕ್ಕೆ ಎಣಿಕೆ ಉಂಟೇ?

0: ಒಬ್ಬ ನವವಿವಾಹಿತ ಹುಡುಗಿ ತನ್ನ ತವರು ಮನೆಯ ದಾರಿಯನ್ನು ಈ ರೀತಿಯಾಗಿ ಹೇಳುತ್ತಾಳೆ. ಆಕೆಗೆ ತವರೆಂದರೆ ಎಲ್ಲಿಲ್ಲದ ಪ್ರೀತಿ, ಮಮತೆ, ಅಭಿಮಾನ. ಬಳೆಗಾರನನ್ನು ತವರೂರಿಗೆ ಕಳಿಸುವಲ್ಲಿ ಪ್ರೀತಿಯ ಭಾವನೆ ಎದ್ದು ಕಾಣುತ್ತದೆ. ಬಳೆ ಮಾರುವವರು ಭಾಗ್ಯದ ಸಂಕೇತ ಎಂದು ಈ ಗೀತೆಯಲ್ಲಿ ವ್ಯಕ್ತವಾಗುತ್ತದೆ. ಬಳೆಗಾರನು ಸುದ್ದಿ ಒಯ್ಯುವ ಸಂದೇಶವಾಹಕನಾಗುತ್ತಾನೆ. ತವರು ಮನೆಯ ದಾರಿಯಲ್ಲಿ ಗದ್ದೆ, ತೋಟದ ವರ್ಣನೆ, ಮನೆಯ ಅಂಗಳದಲ್ಲಿ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾವ್ಯಾತ್ಮಕವಾಗಿ ಹೇಳುತ್ತಾ ತವರಿಗೆ ಹೋಗಿ ಬಾ ಎಂದು ತವರೂರಿಂದ ತರುವ ಸಂದೇಶ ಸಮಾಚಾರಕ್ಕಾಗಿ ಕಾಯುವ ಈಕೆಗೆ ಶುಭ ಸಮಾಚಾರ ಬರಲೆಂದು ಹಂಬಲದಿಂದ ಆಶಿಸೋಣ. ಇದೊಂದು ಜನಪ್ರಿಯ ಭಾವನಾತ್ಮಕ ಕನ್ನಡ ಜನಪದ ಗೀತೆಯಾಗಿದೆ.
1: ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ,
2: ಅಂಗೈಯಗಲ ಮೋಡ ನಾಡಿ ಭೂಮಿ ತುಕದಗ

ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ನಿಕಟವಾದ ಸಂಬಂಧವನ್ನು ಈ ಜಾನಪದ ಗೀತೆಯಲ್ಲಿ ನೋಡಬಹುದು. ಒಣಗಿದ ಭೂಮಿಗೆ ಜೀವ ತರುವ ಮಳೆ, ಹಸಿರು, ತಂಪು ಮತ್ತು ಹೊಸ ಜೀವನದ ಸಂಕೇತವನ್ನು ಈ ಗೀತೆಯಲ್ಲಿ ನೋಡಬಹುದು. ಜೀವನದ ಪುನಶ್ಚೇತನವನ್ನು ಸೂಚಿಸುತ್ತದೆ. ವಿಶೇಷವಾಗಿ ಬರಗಾಲದ ನಂತರ ಬರುವ ಮಳೆಯ ಸಂತೋಷವನ್ನು ನೋಡಬಹುದು. ಮಳೆ ಬಿದ್ದ ಪರಿಣಾಮ ತುಂಬಿ ತುಳುಕುವ, ಉಕ್ಕಿ ಹರಿಯುವ ಮದಗಾದ ಕೆರೆಗೆ ಮಾಯದಂಥ ಮಳೆಯ ಸ್ವಾಗತ ಅವರ್ಣನೀಯವಾದದ್ದು. ಗ್ರಾಮೀಣರು ಮಳೆಯನ್ನು ಬರಮಾಡಿಕೊಳ್ಳುವ ಸಿದ್ಧತೆ, ಮಳೆಗಾಗಿ ದೇವರಲ್ಲಿ ಪ್ರಾರ್ಥನೆ ಎಲ್ಲವನ್ನೂ ಈ ಗೀತೆಯಲ್ಲಿ ಭಾವನಾತ್ಮಕವಾಗಿ ಕಟ್ಟಿಕೊಟ್ಟಿದ್ದಾರೆ.

ಈ ಗೀತೆಯಲ್ಲಿ ಮುಖ್ಯವಾಗಿ ನವಿಲಿನ ನೃತ್ಯದ ಸಂಭ್ರಮ, ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅನುಬಂಧ ಹಾಗೂ ಜೀವನದ ಸಂತೋಷವನ್ನು ಬಿಂಬಿಸುತ್ತದೆ. ಹಾಡಿನ ಸಾಹಿತ್ಯವು ನವಿಲನ್ನು ಒಂದು ಪ್ರೀತಿಯ ಜೀವಿ ಎಂದು ತೋರಿಸುತ್ತದೆ. ಪ್ರಕೃತಿ ಮತ್ತು ಜೀವಿಗಳ ಸಂತಸದ ಕ್ಷಣವನ್ನು ಚಿತ್ರಿಸುತ್ತದೆ. ನಿಸರ್ಗದ ಸೌಂದರ್ಯದ ಪ್ರಶಂಸೆ ಇದಾಗಿದೆ. ದೇವಿಯ ಆಗಮನ, ಜಾಗರಣೆಗೆ ಆಹ್ವಾನ, ಭಕ್ತಿಯ ಪ್ರದರ್ಶನ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಈ ಜಾನಪದ ಗೀತೆ ಸಾರಿ ಹೇಳುತ್ತದೆ. ಸುಗ್ಗಿಯ ಸಮನ್ವಯ, ಭತ್ತ ರಾಗಿಯನ್ನು ಕಾಪಿಡುವ ಗ್ರಾಮೀಣರ ಪರದಾಟ, ಸಂತೋಷವು ನಾವು ಈ ಗೀತೆಯಲ್ಲಿ ಕಾಣಬಹುದು.

0: ಹಾಡು ಹೆಜ್ಜೆ ಹಾಕುವ ಹೆಣ್ಣಿನ ಸಂತೋಷ, ಪ್ರೀತಿಯ ಕುರಿತಾದ ನಿರೀಕ್ಷೆ ಮತ್ತು ಹಳ್ಳಿಯ ಹಸಿರು ಸೌಂದರ್ಯದೊಂದಿಗೆ ಬೆರೆಯುವ ಅನುಭವವನ್ನು ನೀಡುತ್ತದೆ. ಇದು ಕೃಷ್ಣನನ್ನು ಪೂಜಿಸುವ ಗೆಜ್ಜೆಯ ನಾದ, ಓಕುಳಿ, ಬಣ್ಣ, ಹಾಲು, ತುಪ್ಪ, ಗಂಧ ಇವುಗಳ ಮೂಲಕ ಭಕ್ತಿ ಮತ್ತು ಸೌಂದರ್ಯವನ್ನು ಈ ಗೀತೆಯಲ್ಲಿ ಕಾಣಬಹುದು. ಇಲ್ಲಿ ನೃತ್ಯ, ಸಂಗೀತ, ಭಕ್ತಿ ಒಂದಾಗಿ ಬೆರೆಯುವ ಸಂಭ್ರಮ ಎದ್ದು ಕಾಣುತ್ತದೆ. ಕೃಷ್ಣನನ್ನು ಲೋಲನಾದ, ಅಂದವುಳ್ಳ, ಒಪ್ಪವುಳ್ಳ ಎಂದು ಜನಪದ ಶೈಲಿಯಲ್ಲಿ ವರ್ಣಿಸಲಾಗಿದೆ. ಇಲ್ಲಿ ನೃತ್ಯ ಮತ್ತು ಹಾಡು ಜೊತೆ ಜೊತೆಯಾಗಿಯೇ ಸಾಗುತ್ತದೆ. ಹಳದಿ, ಬಿಳಿ ಬಣ್ಣಗಳ ಮೂಲಕ ಶುಭ್ರತೆ, ಪವಿತ್ರತೆಯನ್ನು ಕಾಣಬಹುದು. ಇದು ಭಕ್ತಿಯ ಪರಿಮಳ, ದೈವಿಕ ಆನಂದವನ್ನು ಸೂಚಿಸುತ್ತದೆ. ಇಲ್ಲಿ ಹೋಳಿ, ಓಕುಳಿ ಸಂಭ್ರಮದ ನೆಪದಲ್ಲಿ ಶ್ರೀಕೃಷ್ಣನ ಸೌಂದರ್ಯ, ಲೀಲೆ ಮತ್ತು ಭಕ್ತರ ಸಮರ್ಪಣೆಯನ್ನೂ ಕೂಡ ನೋಡಬಹುದು.
1: ಈಗ ಕನ್ನಡ ನಾಡಿನ ವೈಭವವನ್ನು ಸಾರುವ ಒಂದು ಲಾವಣಿಯನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ.

0: ಗೀತೆಗಳು ಕೇವಲ ಹಾಡುಗಳಲ್ಲ, ಅವು ಗ್ರಾಮೀಣ ಜನರ ಜೀವನದ ಅನುಭವಗಳ ಸಾಂಸ್ಕೃತಿಕ ಪರಂಪರೆಯ ಜೀವಂತ ದಾಖಲೆಗಳಾಗಿವೆ. ಜಾನಪದ ಸರಳತೆ ಹಾಗೂ ಸ್ಪಷ್ಟತೆಯಿಂದ ಕೂಡಿದೆ. ಪರಂಪರಾನುಗತವಾಗಿ ಬಾಯಿಂದ ಬಾಯಿಗೆ ಸಾಗಿ ಬಂದ ಜನಪದ ಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ. ಆದರೆ ತನ್ನ ಮೂಲ ಸೊಗಡನ್ನು ಮಾತ್ರ ತನ್ನಲ್ಲಿಯೇ ಗರ್ಭಿಸಿಕೊಂಡು ಬಂದಿದೆ. ಇದು ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಪ್ರತಿಯೊಂದು ಜಾನಪದಕ್ಕೆ ತನ್ನದೇ ಆದ ತೇಜಸ್ಸು ಹಾಗೂ ಪ್ರತಿಭೆಯನ್ನು ಹೊಂದಿರುತ್ತದೆ. ಸಾಹಿತ್ಯದ ತಾಯಿ ಬೇರು ಜನಪದ ಸಾಹಿತ್ಯ. ಜನವಾಣಿಯು ಬೇರು, ಕವಿವಾಣಿಯ ಹೂವು ಎಂಬ ನುಡಿಯಲ್ಲೇ ಜಾನಪದ ಸ್ವರೂಪ ಅರ್ಥಗರ್ಭಿತವಾಗಿ ಅಡಕವಾಗಿದೆ. ಜನಪದರು ಕೇವಲ ಸಾಹಿತ್ಯವನ್ನಷ್ಟೇ ರಚನೆ ಮಾಡಲಿಲ್ಲ, ತಾವು ರಚಿಸಿದ ಸಾಹಿತ್ಯಕ್ಕೆ ಸಂಗೀತದ ರೂಪ ನೀಡಿ ವಿವಿಧ ಧಾಟಿಯಲ್ಲಿ ಹಾಡುವ ಮೂಲಕ ಆನಂದಿಸುತ್ತಾರೆ. ಇಂತಹ ಒಂದು ಜಾನಪದ ಸಂಭ್ರಮದಲ್ಲಿ ಭಾಗಿಯಾದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಜಾನಪದ ವೈವಿಧ್ಯ ಕಾರ್ಯಕ್ರಮವನ್ನು ನೀಡುವ ಮೂಲಕ ಜಾನಪದ ಸೊಗಡನ್ನು ಸಾರಿದವರು ಶ್ರೀಮತಿಯರಾದ ಅನಿತಾ ಅಶೋಕ್, ರಾಜೇಶ್ವರಿ ಟಿಎನ್, ಕಲಾಪ್ರಸಾದ್, ನಾಗರತ್ನ ನಟೇಶ್, ಕಣ್ಣೂರು ವಿ ಭಾಗ್ಯಲಕ್ಷ್ಮಿ, ಸುಕನ್ಯಾ ಬಿ, ರಮಾಜೀತ್, ಅನುಪಮಾ ಹರೀಶ್, ಚಂದ್ರಕಲಾ ಕುಮಾರ್ ಹಾಗೂ ನಿರೂಪಣೆಯಲ್ಲಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೂ ಮೈಸೂರಿನ ಸಮುದ್ಯತಾ ಶ್ರೋತೃಬಳಗದ ಸದಸ್ಯೆಯರಿಂದ ಜನಪದ ಹಾಡುಗಳ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 4:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ 1920 ಚಿತ್ರದ ಗೀತೆಯನ್ನು.

ಕೇಳುಗರೆ ಗಮನಿಸಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿ ಮೈಸೂರು, ಇಲ್ಲಿ ಅಕ್ಟೋಬರ್ 1ನೇ ತಾರೀಕಿನಂದು ಪಿಎಂಎಫ್ಎಂಇ ಯೋಜನೆಯ ಅನುಷ್ಠಾನ ಮತ್ತು ಅಭಿವೃದ್ಧಿ ಎಂಬ ವಿಷಯದ ಬಗ್ಗೆ ರೈತ ಹಾಗೂ ರೈತ ಮಹಿಳೆಯರಿಗೆ ಒಂದು ದಿನದ ಸಾಂಸ್ಥಿಕ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸದರಿ ತರಬೇತಿಗೆ ಪಿಎಂಎಫ್ಎಂಇ ಯೋಜನೆಯಡಿ ಲೋನ್ ಅಂಡರ್ ಪ್ರೋಸೆಸ್ನಲ್ಲಿರುವ ರೈತರು, ಈಗಾಗಲೇ ಯೋಜನೆಯ ಫಲಾನುಭವಿಗಳಾಗಿರುವ ರೈತ ಹಾಗೂ ರೈತ ಮಹಿಳೆಯರು ಈ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿ ದೂರವಾಣಿ ಸಂಖ್ಯೆ 8277 93316 ಇನ್ನೊಮ್ಮೆ 8277933116 ಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸತಕ್ಕದ್ದು. ರೈತ ಹಾಗೂ ರೈತ ಮಹಿಳೆಯರು ತರಬೇತಿಗೆ ಬರುವಾಗ ಎಫ್ಐಡಿ ನಂಬರ್ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳನ್ನು ತಪ್ಪದೇ ತರಬೇಕಾಗಿದೆ. ಮೈಸೂರು ಜಿಲ್ಲೆಯ 30 ರೈತ ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಆಲಿಸಿ 99 ಚಿತ್ರದ ಗೀತೆಯನ್ನು. ಹಾಡಿದ್ದಾರೆ ಸುನಿಧಿ ಚೌಹಾನ್ ಹಾಗೂ ಕೆಕೆ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ತಜ್ಞರಾದಂತಹ ಡಾಕ್ಟರ್ ಹರ್ಷ ಸಿಎಂ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್, ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಮೈಸೂರು. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಲಿಸಿ 1857 ಚಿತ್ರದ ಗೀತೆಯನ್ನು.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಸಮಯ 4:45:39.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

0: ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಮಂಡಿ ನೋವು ಮತ್ತು ಅದರ ನಿರ್ವಹಣೆ ಈ ಕುರಿತು ಮಾತನಾಡಲಿದ್ದಾರೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಡಾಕ್ಟರ್ ಹರ್ಷ ಸಿಎಂ. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.

0: ಕೇಳುಗರೆ ಗಮನಿಸಿ, 2026-27 ಸಾಲಿಗೆ ಅರ್ಹ ವಿಕಲಚೇತನ ವ್ಯಕ್ತಿಗಳಿಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿವಿಧ ಸೌಲಭ್ಯಗಳನ್ನು 14 ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಡಿಬಿಟಿ ಅಂದರೆ ನೇರ ನಗದು ವರ್ಗಾವಣೆಗಾಗಿ ಈಗ ಹೇಳುವ ಸದರಿ ಯೋಜನೆಗಳಿಗೆ 2026-27 ಸಾಲಿಗೆ ಫಲಾನುಭವಿಗಳು ಆನ್ಲೈನ್ ಮೂಲಕ ಸುವಿಧಾ ವೆಬ್ಸೈಟ್ ಅಂದರೆ https://sevas1.karnataka.gov.in ಪೋರ್ಟಲ್ನಲ್ಲಿ ಭರ್ತಿ ಮಾಡಿ 30 ತಾರೀಖಿನೊಳಗೆ ಸಲ್ಲಿಸಬೇಕಾಗಿದೆ. ಯೋಜನೆಗಳು ಈ ರೀತಿ ಇವೆ: ಆಧಾರ ಯೋಜನೆ, ಸಾಧನೆ ಯೋಜನೆ, ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ, ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಯೋಜನೆ, ನಿರುದ್ಯೋಗ ಭತ್ಯೆ, ಶಿಶುಪಾಲನಾ ಭತ್ಯೆ, ಮರಣ ಪರಿಹಾರ ನಿಧಿ, ಪ್ರತಿಭೆ ಯೋಜನೆ, ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ, ದೃಷ್ಟಿದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ, ದೈಹಿಕ ವಿಕಲಚೇತನರಿಗೆ ಯಾಂತ್ರಚಾಲಿತ ದ್ವಿಚಕ್ರ ವಾಹನ ಯೋಜನೆ, ಶ್ರವಣದೋಷವುಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ, ಸಾಧಕ ಸಲಕರಣೆಗಳ ಯೋಜನೆ ಹಾಗೂ ವಿಕಲಚೇತನ ವ್ಯಕ್ತಿಗಳಿಗೆ ಬ್ಯಾಟರಿ ಚಾಲಿತ ವೀಲ್ ಚೇರ್. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸಬಹುದು ಅಥವಾ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯ ವಿಕಲಚೇತನರ ಸಹಾಯವಾಣಿ 0821-249-3333 ಅನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 5 ಗಂಟೆ. ಇದೀಗ ಕ್ಲಿಯರ್ ಮಿಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ. ಭಾಗವಹಿಸುತ್ತಾರೆ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರೀಪ್ಲೇಸ್ಮೆಂಟ್ ತಜ್ಞರಾದಂತಹ ಡಾ ಹರ್ಷ ಸಿಎಂ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ ಮಿಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು.
1: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ ಮಿಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ ಮಿಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
2: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ ಮಿಡಿ ಆಸ್ಪತ್ರೆ ಪ್ರಾಯೋಜಿತ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆಯೂ ಸಮನಾದ ಆರೈಕೆ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಮೊದಲೆಲ್ಲ ಆದರೆ 60 ವರ್ಷದ ನಂತರ ನಿಮ್ಮ ಮಂಡಿ ಸವದಿದೆ, ಹಾಗಾಗಿ ನಿಮಗೆ ಮಂಡಿ ನೋವು ಶುರುವಾಗಿದೆ, ಇದಕ್ಕೆ ಚಿಕಿತ್ಸೆ ಬೇಕು ಅಂತ ಹೇಳ್ತಾ ಇದ್ರು ಡಾಕ್ಟರ್ಗಳು. ಆದರೆ ಇತ್ತೀಚೆಗೆ 40 ದಾಟೋ ಹಾಗಿಲ್ಲ, ಆಗಲೇ ಅವರಿಗೆ ಮಂಡಿ ಸವೆತ ಶುರುವಾಗಿರುತ್ತೆ, ಮಂಡಿ ನೋವು ಶುರುವಾಗಿರುತ್ತೆ. ಏನು ಕಾರಣಗಳು ಇದಕ್ಕೆಲ್ಲ, ಏನು ಚಿಕಿತ್ಸೆ ಲಭ್ಯ ಇದೆ, ಮನೆಯಲ್ಲಿ ಏನಾದರೂ ಈ ನೋವಿನ ನಿರ್ವಹಣೆಯನ್ನು ಮಾಡ್ಕೋಬೋದಾ, ಈ ಕುರಿತು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕ್ಲಿಯರ್ ಮಿಡಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಹಾಗೂ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜನ್ ಆದಂಥ ಡಾಕ್ಟರ್ ಹರ್ಷ ಸಿಎಂ ಅವರು. ಡಾಕ್ಟರ್ ಹರ್ಷ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
3: ಧನ್ಯವಾದಗಳು.
2: ಡಾಕ್ಟರ್ ಹರ್ಷ ಅವರೇ, ಮೊದಲಿಗೆ ಈ ಮಂಡಿ ನೋವು ಏನಕ್ಕೆ ಬರುತ್ತೆ, ಕಾರಣಗಳು ಏನೇನು ಇರಬಹುದು ಅಂತ ಹೇಳಿ.
3: ಸೊ ಮಂಡಿ ನೋವು ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ನಮ್ಮ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ, ಮಂಡಿ ನೋವು ಜೊತೆ ಬೇರೆ ಯಾವುದಾದ್ರೂ ಜಾಯಿಂಟ್ಗಳ ನೋವಿದೆಯಾ ಅದು ಡಿಪೆಂಡ್ ಆಗುತ್ತೆ. ಬಟ್ 45-50 ವಯಸ್ಸು ದಾಟಿದವರಲ್ಲಿ ಮೆಜಾರಿಟಿ ಮಂಡಿ ನೋವಿಗೆ ಕಾರಣ ಮೂಳೆ ಸವೆತದ್ದೇ ಇರುತ್ತೆ. ಚಿಕ್ಕ ವಯಸ್ಸಿನವರಿಗೆ ಅಂದರೆ 20-30 ವಯಸ್ಸಿನವರಿಗೆ ಮಂಡಿ ನೋವು ಬರಲಿಕ್ಕೆ ಕಾರಣಗಳು ಜಾಯಿಂಟ್ ಒಳಗಡೆ ಇರೋ ಲಿಗಮೆಂಟ್ಸು, ಮೆನಿಸ್ಕಸ್ ಅನ್ನೋ ಕುಷನಿಂಗ್ ಮೆಟೀರಿಯಲ್ಸ್ ಇದೆಲ್ಲ ಹರಿದು ಅಥವಾ ಸ್ಪೋರ್ಟ್ಸ್ ಇಂಜುರೀಸ್ನಲ್ಲಿ ಕೂಡ ಆ ಲಿಗಮೆಂಟ್ಸ್ ಏಟಾಗಿ ಮಂಡಿ ನೋವು ಬರಬಹುದು. ಕೆಲವೊಮ್ಮೆ ಯಂಗ್ ಪೇಷೆಂಟ್ಸ್ನಲ್ಲಿ ಕಾರ್ಟಿಲೇಜ್ ಅಂದರೆ ಮೂಳೆಗಳ ಸರ್ಫೇಸ್ ಮೇಲಿರೋ ಒಂದು ಹೊರಪದರ ಏನಿರುತ್ತೆ ಅದು ತಿನ್ನೌಟಾಗಿ ಅದರಿಂದ ಕೂಡ ಮಂಡಿ ನೋವುಗಳು ಬರಬಹುದು. ಸೊ ನಮಗೆ ಬೇರೆ ಬೇರೆ ಏಜ್ ಗ್ರೂಪ್ನಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮಂಡಿ ನೋವು ಬರುತ್ತೆ.
2: ಅಂದ್ರೆ ನಾನಿವ ಕಾರ್ಯಕ್ರಮದ ಆರಂಭದಲ್ಲಿ ಹೇಳದೆ ಸಾಮಾನ್ಯವಾಗಿ 40 ನಂತರ ಅಂತ, ಮೊದಲೆಲ್ಲ 60ರ ನಂತರ ಇತ್ತು, ಇವಾಗ 40ರ ನಂತರ ಅಂತ ನಾನು ಹೇಳಿದೆ. ಆದ್ರೆ 20-25 ವರ್ಷದ ವ್ಯಕ್ತಿಗಳಿಗೂ ಕೂಡ ಮಂಡಿ ನೋವು ಶುರು ಆಗತ್ತೆ.
3: ಆಗಬಹುದು, ಹೌದು ಹೌದು.
2: ಯಾರಲ್ಲಿ ತುಂಬಾ ಹೆಚ್ಚು? ಇವಾಗ ನೀವು ಹೇಳಿದ್ರಿ ವಯೋಮಾನಗಳನ್ನ, ಹೇಳಿದ್ರಿ ಕಾರಣಗಳನ್ನು, ಹೇಳಿದ್ರಿ ಯಾರಲ್ಲಿ, ಹೆಂಗಸರಲ್ಲಿ ಅಥವಾ ಗಂಡಸರಲ್ಲಿ ಆ ಥರ ಏನಾದರೂ ಇದೆಯಾ? ಸಾಮಾನ್ಯಕ್ಕೆ ಹೆಂಗಸರ ಮಂಡಿ ನೋವು ಅಂತ ಹೇಳೋದು ಜಾಸ್ತಿ.
3: ಹೌದು, ಆ್ಯಕ್ಚುಲಿ ಏಜ್ ಆಗ್ತಾ ಆಗ್ತಾ, ವಯಸ್ಸಾಗ್ತಾ ಆಗ್ತಾ ಎಲ್ಲ ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಎಲ್ಲರಿಗೂ ಮೂಳೆ ಸವಿಯೋ ರಿಸ್ಕ್ ಸಮನಾಗಿರುತ್ತೆ. ಗಂಡು ಮಕ್ಕಳಲ್ಲಿ ಮಸಲ್ಲಿನ ಸ್ಟ್ರೆಂತ್, ಅವರ ಆ್ಯಕ್ಟಿವಿಟಿ ಲೆವೆಲ್ಸಿಂದ ಸ್ವಲ್ಪ ಜಾಯಿಂಟ್ ಪ್ರಿಸರ್ವ್ ಆಗಿರುತ್ತೆ. ಅಂದರೆ ಸವಿಯೋದು ಸ್ವಲ್ಪ ಡಿಲೇ ಆಗಬಹುದು. ಬಟ್ ಹೆಂಗಸರಲ್ಲಿ ಪರ್ಟಿಕ್ಯುಲರ್ಲಿ ಮೆನೋಪಾಸ್ ಎಲ್ಲ ಆದಮೇಲೆ ಮೂಳೆಗಳು ವೀಕ್ ಆಗೋದ್ರಿಂದ, ಮಸಲ್ ತನ್ನ ಟೋನ್ ಕಳ್ಕೊಳ್ಳೋದ್ರಿಂದ ಮೂಳೆಗಳ ಸವೆತ ಜಾಸ್ತಿ ಇರುತ್ತೆ, ಮೂಳೆಗಳ ವೀಕ್ನೆಸ್ ಕೂಡ ಹೆಚ್ಚಾಗಿ ಕಾಣಿಸುತ್ತೆ.
2: ಮತ್ತು ನಾವು ಇನ್ನೊಂದು ಅಬ್ಸರ್ವ್ ಮಾಡಿರೋದು, ಹೆಂಗಸರು ಹೇಳ್ತಿರ್ತಾರೆ ನಾವು ಬಗ್ಗೆ ರಂಗೋಲಿ ಹಾಕುವಾಗಿರ್ಬೋದು ಅಥವಾ ಬಗ್ಗೆ ಬೇರೆ ಏನೋ ಕೆಲಸ ಮಾಡುವಾಗ ಆಗಿ ಇರಬಹುದು, ಮಂಡಿಯಿಂದ ಸದ್ದು ಬರುತ್ತೆ, ಕರ್ ಕರ್ ಅಂತ ಸದ್ದು ಬರುತ್ತೆ, ಇದರಿಂದ ನಂಗೆ ನೋವು ಜಾಸ್ತಿ ಆಗ್ತಿದೆ ಅಂತ, ಇದ್ರ ಬಗ್ಗೆ ಹೇಳೋದಾದ್ರೆ.
3: ಹಾಂ, ಸೊ ಮಂಡಿಗಳಲ್ಲಿ ತುಂಬ ನೀವು ನೋಡಿದ್ರೆ ತುಂಬ ಜನ ಒಪಿಡಿಗಳಿಗೂ ಬಂದು ತೋರಿಸ್ತಾ ಇರ್ತಾರೆ, ಸೌಂಡ್ ಬರ್ತಿದೆ, ಕೆಲವೊಂದು ಮೂಮೆಂಟ್ಗಳು, ಮೆಟ್ಲುಗಳು ಹತ್ತುವಾಗ ಅಥವಾ ಕೆಳಗೆ ಕೂತ್ಕೊಂಡು ಎದ್ದೇಳುವಾಗ ಕ್ಲಿಕ್ ಆಗ್ತಾ ಇದೆ, ಪಾಪ್ ಆಗ್ತಾ ಇದೆ, ಅದನ್ನು ಶಬ್ದ ಬರ್ತಾ ಇದೆ ಅಂತ ಹೇಳ್ತಾರೆ. ಶಬ್ದ ಒಂದೇ ಇದ್ರೆ ಅದು ಎಷ್ಟೋ ಸರ್ತಿ ನಾರ್ಮಲ್ ಇರುತ್ತೆ. ಅಂದರೆ ಶಬ್ದದ ಜೊತೆ ಮಂಡಿ ಊದ್ಕೋತಾ ಇದೆ, ನೋವು ಬರ್ತಾ ಇದೆ, ಓಡಾಡುವಾಗ ಮಂಡಿ ಲಾಕ್ ಆಗ್ತಿದೆ, ಅಂದರೆ ಸಿಕ್ಕಾಕೊಂಡ್ಬಿಡುತ್ತೆ ಒಂದು ಪೊಸಿಷನಲ್ಲಿ, ಈ ಥರ ಎಲ್ಲ ಆದಾಗ ಅದು ಸ್ವಲ್ಪ ಸಿಗ್ನಿಫಿಕೆಂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ಲಿ ನಾವು ಏಜ್ ಆದವರಲ್ಲಿ ನೋಡಿದಾಗ ಅದು ಮಂಡಿ ಸವೆತ ಇರಬಹುದು, ಯಂಗ್ಸ್ಟರ್ಸ್ನಲ್ಲಿ ಲಿಗಮೆಂಟ್ ಇಂಜುರೀಸ್ ಇರಬಹುದು. ಸೊ ಈಗ ಬೇರೆ ಬೇರೆ
2: ಇದ್ರ ಜೊತೆಗೆ ಒಬೆಸಿಟಿನೂ ಕಾರಣ ಆಗ್ಬಿಡುತ್ತೆ ಅನ್ಸುತ್ತೆ, ಯಾಕೆಂದ್ರೆ ದೇಹದ ತೂಕ ಪೂರಾ ಮಂಡಿ ಮೇಲೆ ಬೀಳೋದ್ರಿಂದ, ಕಾಲಿನ ಮೇಲೆ ಬೀಳೋದ್ರಿಂದ ಒಬೆಸಿಟಿ ಕೂಡ ಕಾರಣ ಆಗುತ್ತೆ. ಮತ್ತೆ ಡಾಕ್ಟರ್, ಈ ಸಂಧಿವಾತ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋ ಸಮಸ್ಯೆಗಳಿಂದನೂ ಕೂಡ ಮಂಡಿ ನೋವು ಉಂಟಾಗಬಹುದಾ?
3: ಹಾಂ, ಸಂಧಿವಾತದಲ್ಲಿ ನಾವು ಸ್ಪಾಂಡಿಲೋ ಆರ್ಥ್ರೋಪತಿಸ್ ಅಂತ ಹೇಳ್ತೀವಿ. ಅಂದರೆ ಈ ಈ ಮಂಡಿದ ಜೊತೆಗೆ ನಮ್ಮ ಹಿಪ್ ಜಾಯಿಂಟ್ಸ್ ಆಗ್ಬೋದು, ಕೆಲವೊಮ್ಮೆ ಬೆನ್ಮೂಳೆ ಆಗ್ಬೋದು, ಕೈ ಬೆರಳಿನ ಮೂಳೆಗಳು, ಕಾಲ್ ಬೆರಳಿನ ಮೂಳೆಗಳು ತುಂಬ ಚಿಕ್ಕ, ಕೆಲವೊಂದ್ಸತಿ ತುಂಬ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ, ಜುವೆನೈಲ್ ರೂಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಸೀರೋ ನೆಗೆಟಿವ್ ಆರ್ಥ್ರೋಪತಿಸ್ ಅಂತ ಹೇಳ್ತೀವಿ ಮಧ್ಯ ವಯಸ್ಕರಲ್ಲಿ. ಸೊ ಇದೆಲ್ಲದರಲ್ಲೂ ನಾರ್ಮಲಾಗಿ ನಾವೇನು ಆಸ್ಟಿಯೋ ಆರ್ಥ್ರೈಟಿಸ್ ಒಂದು ವಯಸ್ಸು ಒಂದು 50, 45, 50, 55 ಮೇಲೆ ಏನು ನೋಡ್ತೀವಿ, ಈ ಈ ಚೇಂಜಸ್ ಎಲ್ಲ, ಈ ಮೂಳೆಗಳ ಮೇಲೆ ಬೀಳೋ ಉಂಟಾಗೋ ವ್ಯತ್ಯಾಸಗಳೆಲ್ಲ ಯಂಗರ್ ಏಜ್ನಲ್ಲೇ ಆಗಬಹುದು. ಅಂದರೆ 20-30 ಕೂಡ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮೊಂದು ಪೇಷಂಟ್ ಇದ್ದಾರೆ 27ನೇ ವಯಸ್ಸು, 4-2 ಹಿಪ್ ಜಾಯಿಂಟ್ಸು, 2 ಮಂಡಿ ಜಾಯಿಂಟ್, 2-4 ಜಾಯಿಂಟ್ಸ್ ಸವದ್ಬಿಟ್ಟು 4 ಜಾಯಿಂಟ್ನ ಬದಲಾಯಿಸಬೇಕಾಯಿತು. ಬಿಕಾಸ್ ಅವರು ತುಂಬ ವರ್ಷಗಳಿಂದ ಸಂಧಿವಾತದಿಂದ ಟ್ರೀಟ್ಮೆಂಟ್ನಲ್ಲಿದ್ದಾರೆ, ಸ್ಟಿರಾಯ್ಡ್ ಇಲ್ಲದೆ ಅವ್ರಿಗೆ ಇರೋಕ್ಕಾಗೋದಿಲ್ಲ. ಸೊ ಈ ಸ್ಟಿರಾಯ್ಡ್ ಅಬ್ಯೂಸ್ ಅಥವಾ ಸ್ಟಿರಾಯ್ಡ್ ಡಿಪೆಂಡೆನ್ಸಿ ಏನಿರುತ್ತೆ ಅಂಥ ಸಿಚುವೇಷನಲ್ಲಿ ಮೂಳೆಗಳು ತುಂಬ ಚಿಕ್ಕ ವಯಸ್ಸಿಗೆ ಪೂರ್ತಿ ಸವದ್ಬಿಟ್ಟು ಓಡಾಡೋಕೆ ಕೂಡ ಆಗ್ತಿರೋದಿಲ್ಲ, ಅಂಥ ಸಿಚುವೇಷನಲ್ಲಿ ನಾವು ನೋಡೇ ನೋಡ್ತೀವಿ.
2: ಮತ್ತೆ ಇನ್ನೊಂದು ನಾವು ಅಬ್ಸರ್ವ್ ಮಾಡಿರೋದು ಅಂದರೆ ನಿಮಗೆ ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ನಿಮಗೆ ವಿಟಮಿನ್ ಡಿ ಕಡಿಮೆ ಆಗಿದೆ, ಇದರಿಂದ ನಿಮಗೆ ಜಾಯಿಂಟ್ಸ್ಗಳ ನೋವು ಬರ್ತಾ ಇದೆ ಅಂತೆಲ್ಲ ಹೇಳ್ತಾರೆ.
3: ಹೌದು, ನಮಗೆ ದೇಹದಲ್ಲಿ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಂದರೆ ನಾವು ಊಟದಲ್ಲಿ ತಗೊಳ್ಳೋ ಕ್ಯಾಲ್ಶಿಯಮ್ ಮೂಳೆಗಳಲ್ಲಿ ಕೂತ್ಕೋಬೇಕಂದ್ರೆ ವಿಟಮಿನ್ D3 ತುಂಬ ಅತ್ಯವಶ್ಯಕವಾದ ವಿಟಮಿನ್. ಅದು ನಾರ್ಮಲಾಗಿ ದೇಹದಲ್ಲೇ ಪ್ರೊಡ್ಯೂಸ್ ಆಗುವಂಥದ್ದು, ನಾವು ಬಿಸಿಲಲ್ಲಿ ಹೋದರೆ ದೇಹದಲ್ಲೇ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು, ಹಾರ್ಮೋನ್ ವಿಟಮಿನ್ ಆದರೂ ಕೂಡ ಹಾರ್ಮೋನ್ ಥರನೇ ಕೆಲಸ ಮಾಡುತ್ತೆ. ಬೇಸಿಕಲಿ ಕರಳಿಂದ ಕ್ಯಾಲ್ಶಿಯಂನ ಅಬ್ಸಾರ್ಬ್ ಮಾಡಿಕೊಂಡು ಮೂಳೆಯಲ್ಲಿ ಕೂರಿಸೋ ಕೆಲಸ ಮಾಡುತ್ತೆ. ಬಟ್ ನಾವೀಗ ಮೋಸ್ಟ್ ಆಫ್ ಅಸ್ ಬಿಸಿಲಿಗೆ ಹೋಗೋದೇ ಕಡಿಮೆ ಆಗಿದೆ. ಇಷ್ಟು ನಾವು ಪೇಷಂಟ್ಸ್ ಸಿಟಿ ಜನರಲ್ಲಿ ತುಂಬ ಜನ, ಒಂದು 100 ಜನಕ್ಕೆ ವಿಟಮಿನ್ D3 ಚೆಕ್ ಮಾಡಿಸಿದ್ರೆ 70-80 ಜನಕ್ಕೆ ಡೆಫಿಷಿಯನ್ಸಿ ಇರುತ್ತೆ. ಅದೇ ಗ್ರಾಮೀಣ ಪ್ರದೇಶದಿಂದ ಬಂದ ಪೇಷಂಟ್ಸ್ಗಳಲ್ಲಿ ವಿಟಮಿನ್ D3 ಚೆಕ್ ಮಾಡಿಸಿದ್ರೆ 70-80% ಜನಕ್ಕೆ ನಾರ್ಮಲ್ಲೇ ಇರುತ್ತೆ. ಯಾಕಂದ್ರೆ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ,
2: ವ್ಯವಸಾಯ ಆ ಥರ ಚಟುವಟಿಕೆಗಳಲ್ಲಿ ಬಿಸಿಲಿನಲ್ಲಿ ಇರೋದ್ರಿಂದ.
3: ಸೊ ಅದು ನಮ್ಮ ಮೂಳೆಗಳನ್ನ ಡೆಫಿನೆಟ್ಲಿ ಪ್ರೊಟೆಕ್ಟ್ ಮಾಡುತ್ತೆ, ಸ್ಟ್ರಾಂಗ್ ಆಗೂ ಇರುತ್ತೆ, ಸವಿಯೋದನ್ನು ಕೂಡ ಕಡಿಮೆ ಮಾಡುತ್ತೆ.
2: ಮತ್ತೆ ಲಕ್ಷಣಗಳು, ಆರಂಭಿಕ ಲಕ್ಷಣಗಳು ಏನೇನಿರುತ್ತೆ ಡಾಕ್ಟ್ರೆ? ನಾನು ಹೇಳಿದೆ ಕರ್ರ ಅಂತ ಸದ್ದು ಬರೋದಾಗಿರಬಹುದು, ನೋವಾಗಿರಬಹುದು ಇರಬಹುದು, ಇನ್ನೇನೇನು ಲಕ್ಷಣಗಳನ್ನು ನಾವು ಗುರುತಿಸಬೇಕಾಗತ್ತೆ?
3: ನೋವು ಯೂಶ್ವಲಿ ಹೇಗಿರುತ್ತೆ ಅಂದರೆ, ನಾವು ತಿಳ್ಕೊಬೇಕಿರುತ್ತೆ ಸ್ವಲ್ಪ ದೂರ ನಡೆದ ಮೇಲೆ ನೋವು ಬರ್ತಾ ಇದೆಯಾ, ಅಥವಾ ಮೊದಲನೇ ಹೆಜ್ಜೆಯಿಂದನೇ ನೋವು ಬರ್ತಾ ಇದೆಯಾ, ನಡೀತಾ ನಡೀತಾ ನೋವು

0: ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ? ಈಗ ಇವತ್ತು 2 ಕಿಲೋಮೀಟ್ರ್ ವಾಕ್ ಮಾಡ್ತಾ ಇರ್ತಾರೆ ಬೆಳಗ್ಗೆ ಎದ್ದು, ಬಟ್ 3 ತಿಂಗಳು 6 ತಿಂಗಳು ಡೌನ್ ದ ಲೈನ್ ಅವರಿಗೆ 1 ಕಿಲೋಮೀಟ್ರ್ ಕೂಡ ನಡೆಯೋಕ್ಕಾಗ್ತಿರೋದಿಲ್ಲ. ಈ ಥರ ಎಲ್ಲ ಆದಾಗ ಅದು ನೋವಿಂದಾಗ್ಬೋದು, ಅಥವಾ ಅವ್ರಿಗೆ ನಡೆದು ಸ್ವಲ್ಪ ಹೊತ್ತು ಕೂತ್ಕೋಬೇಕು, ಮಸಲ್ಸ್ ಸೆಳೆತ ಬರ್ತಾ ಇದೆ ಅಂತ ಕೂತ್ಕೊಂಡು ಆಮೇಲೆ ವಾಕ್ ಮಾಡೋದು, ಈ ಥರ ಎಲ್ಲ ಆದಾಗ ಅದು ಪ್ರೋಗ್ರೆಸ್ ಆಗ್ತಿದೆ ಅಂತ ನಮಗೆ
1: ಮತ್ತೆ
0: ತಿಳ್ಕೊಳ್ಳಿ.
1: ಮೆಟ್ಲು ಇಳಿಯೋದು ಹತ್ತೋದು ಆಗ್ಲೂ ಕೂಡ ನೋವು ಹೆಚ್ಚಾಗುತ್ತೆ.
0: ಹೌದು ಹೌದು, ಡೆಫಿನೆಟ್ಲಿ.
1: ಓಕೆ ಓಕೆ. ಇವರಿಗೆ ಮೊದಲು ಯಾವಾಗ ಅಂದ್ರೆ ಈ ಆರಂಭಿಕ ಲಕ್ಷಣಗಳಲ್ಲೇ ಬಂದು ತೋರಿಸಿದ್ರೆ ನೀವು ಗುಣ ಮಾಡಕ್ಕೆ ಸಾಧ್ಯ ಇದೆಯಾ?
0: ಅಂದರೆ ಮೂಳೆ ಸವಿಯೋದನ್ನು ನಾವು ಸ್ಲೋ ಡೌನ್ ಮಾಡಬಹುದು, ನಿಯಂತ್ರಿಸಬಹುದು, ಅದನ್ನು ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ಯಾವ ಸ್ಟೇಜ್ ಈಗ ಅದನ್ನು 4 ಸ್ಟೇಜ್ ಆಗಿ ಇದು ಮಾಡಿರ್ತೀವಿ, ಸ್ಟೇಜ್ 1, ಸ್ಟೇಜ್ 2, ಇದರಲ್ಲೆಲ್ಲ ನಾವು ಮುಂದಿನ ಸ್ಟೇಜ್ ಹೋಗೋದನ್ನು ಸ್ಲೋ ಡೌನ್ ಮಾಡಬಹುದು, ರಿವರ್ಸ್ ಮಾಡೋಕ್ಕಾಗೋದಿಲ್ಲ. ಸ್ಲೋ ಡೌನ್ ಹೇಗೆ ಅಂದರೆ ವಾಕಿಂಗ್ ಹೋಗೋದಾಗಲಿ, ಎಕ್ಸಸೈಸ್ಗಳು ಮಾಡೋದು, ಮತ್ತು ನಮ್ಮ ವಿಟಮಿನ್ D3 ಸಪ್ಲಿಮೆಂಟ್ಸ್, ಕ್ಯಾಲ್ಶಿಯಂ ಅವಶ್ಯಕತೆ ಇದ್ದವ್ರಿಗೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಡೆಫಿನೆಟ್ಲಿ ನಾವು ಅದನ್ನು ನಿಯಂತ್ರಿಸ್ಕೋಬಹುದು.
1: ಮತ್ತೆ ಕೆಲವರು ಹೇಳಿದ್ದಾರೆ ನನಗೆ ಮಂಡಿಗೆ ಇಂಜೆಕ್ಷನ್ ಕೊಟ್ಟರು ನೋವು ಕಡಿಮೆ ಆಯಿತು, ಮತ್ತೆ ಮಂಡಿಯಿಂದ ನೀರು ತೆಗೆದ್ರು ನನಗೆ ಇದರಿಂದ ನನಗೆ ಗುಣ ಆಯಿತು ಅಂತ. ಈ ಮಂಡಿಯಿಂದ ನೀರು ತೆಗೆಯೋದು ಅಂತೆಲ್ಲ ಏನು ಡಾಕ್ಟರ್ ಅದು?
0: ಓಕೆ, ಸೊ ಮಂಡಿನಲ್ಲಿ ಯೂಶ್ವಲಾಗಿ ಒಂದು 5 ರಿಂದ 7 ml ನಷ್ಟು ಫ್ಲೂಯಿಡ್ ಇರುತ್ತೆ, ಸೈನೋವೆಲ್ ಫ್ಲೂಯಿಡ್ ಅಂತ ಹೇಳ್ತೀವಿ. ಬೇಸಿಕಲಿ ಅದು ನಮಗೆ ಇಂಜಿನ್ನಲ್ಲಿ ಆಯಿಲ್ ಇದ್ದ ಹಾಗೆ ಅದು ಲೂಬ್ರಿಕೇಟ್ ಮಾಡ್ತಾ ಇರುತ್ತೆ ಜಾಯಿಂಟ್ ಸರ್ಫೇಸಿಗೆ, ಅದೇ ಪೌಷ್ಟಿಕಾಂಶ ಕೊಡುವಂಥದ್ದು. ಬೇರೆ ಬೇರೆ ಕಾರಣಗಳಿಂದ ಜಾಯಿಂಟ್ನಲ್ಲಿ ಇರಿಟೇಷನ್ ಜಾಸ್ತಿ ಆಗುತ್ತೆ. ನಾನು ಮುಂಚೆ ಮಾತಾಡ್ದಂಗೆ ಸ್ಪಾಂಡಿಲೋ ಆರ್ಥ್ರೋಪತೀಸ್ನಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಫ್ಲೂಯಿಡ್ ಕಲೆಕ್ಷನ್ ಆಗ್ಬೋದು, ಅಥವಾ ಒಳಗಿರೋ ಲಿಗಮೆಂಟ್ಸ್ ಇಂಜುರಿಯಿಂದ ಇರಿಟೇಷನ್ ಆಗಿ ನೀರು ತುಂಬ್ಕೋಬಹುದು, ಕೆಲವೊಮ್ಮೆ ಮೂಳೆ ಸೌದಿರೋದ್ರಿಂದ ಕೂಡ ನೀರು ತುಂಬ್ಕೋಬಹುದು. ಸೊ ನೀರು ತುಂಬಿಕೊಂಡಾಗ ಟಿಶ್ಯೂ ಎಲ್ಲ ಊದಿರುತ್ತಲ್ಲ, ನೀರು ತೆಗೆದಿದ ತಕ್ಷಣ ಆ ಸ್ಟ್ರೆಚ್ ಪೇನ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. ಸೊ ಅವ್ರಿಗೆ ಡೆಫಿನೆಟ್ಲಿ ಇನ್ ದ ಶಾರ್ಟ್ ಟರ್ಮ್ ಹೆಲ್ಪ್ ಆಗುತ್ತೆ.
1: ಓಕೆ, ಇವರಿಗೆ ಈ ನೀ ರೀಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಯಾವಾಗ ಉಂಟಾಗುತ್ತೆ ಡಾಕ್ಟರ್ ಹರ್ಷ ಅವರಿಗೆ?
0: ಸೊ ಎಷ್ಟು ವಯಸ್ಸು, ಮೊದಲನೇದಾಗಿ ವಯಸ್ಸು 55-60 ವಯಸ್ಸು ದಾಟಿದೆ, ಮನೆ ಒಳಗೆ ಓಡಾಡೋದು ಕೂಡ ಕಷ್ಟ ಆಗ್ತಾ ಇದೆ, ಈಗ ಕಂಫರ್ಟಬಲ್ ಆಗಿ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ವಾಕ್ ಮಾಡ್ತಿದ್ರು, ದಿನ ದಿನ ಕಡಿಮೆ ಆಗ್ತಾ ಇದೆ, ಶುಗರು BP ಏನಾದರೂ ಇರುತ್ತೆ, ನಮ್ಮ ಶುಗರ್ ಡಯಾಬಿಟೀಸ್ ಸ್ಪೆಷಲಿಸ್ಟ್ ಹತ್ರ ಹೋದಾಗ ವೆಯ್ಟ್ ರಿಡ್ಯೂಸ್ ಮಾಡಿ, ವಾಕಿಂಗ್ ಹೋಗಿ ಬನ್ನಿ, ಎಕ್ಸಸೈಸ್ ಮಾಡಿ ಅಂತ ಹೇಳ್ತಿರ್ತಾರೆ. ಇದೆಲ್ಲ ಮಾಡೋಕ್ಕೆ ಆಗ್ತಿರೋದಿಲ್ಲ, ಮಂಡಿ ನೋವಿನಿಂದ ಎಷ್ಟೋ ಜನಕ್ಕೆ ಅದೆಲ್ಲ ಮಾಡೋಕ್ಕೆ ಆಗ್ತಿರೋದಿಲ್ಲ. ಅಂಥ ಸಿಚುವೇಷನ್ನಲ್ಲಿ ಅವ್ರಿಗೆ ದಿನನಿತ್ಯದ ಅವರ ಸ್ವಂತ ಕೆಲಸಗಳು ಕೂಡ ಮಾಡೋದು ಕಷ್ಟ ಆಗ್ತಿದೆ. ವಾರದಲ್ಲಿ 4-5 ದಿನ ನೋವಿಗೆ ಮಾತ್ರೆಗಳು ಇಂಜೆಕ್ಷನ್ಗಳು ತಗೋಬೇಕಾಗಿರುತ್ತೆ, ಪದೇ ಪದೇ ಡಾಕ್ಟ್ರಿಗೆ ಹೋಗಿ ತೋರಿಸ್ಬೇಕಾಗ್ತಾ ಇರುತ್ತೆ ನೋವಿಂದ. ಈ ಥರ ಎಲ್ಲ ಇರುವಾಗ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ತುಂಬ ಉಪಯೋಗ ಆಗುತ್ತೆ.
1: ಮತ್ತೆ ನೀವು ವ್ಯಾಯಾಮದ ಬಗ್ಗೆ ಹೇಳ್ತಾ ಇದ್ರೆ ಅವ್ರಿಗೆ ಮಾಡಕ್ಕೆ ಸಾಧ್ಯ ಆಗ್ತಿರಲ್ಲ ಅಂತ, ಈ ಮೊದಲ ಹಂತದಲ್ಲಿದೆ ಇದು ಮಂಡಿ ಸವೆತ ಅಥವಾ ಮಂಡಿ ನೋವು ಮೊದಲ ಸ್ಟೇಜ್ನಲ್ಲಿ ಇದೆ ಅಂತ ಅಂದಾಗ ಯಾವ ರೀತಿ ವ್ಯಾಯಾಮಗಳನ್ನು ಮಾಡಬೇಕಾಗತ್ತೆ? ಯಾಕೆಂದರೆ ಈ ಬಸ್ಕಿ ಎಲ್ಲ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಇನ್ನೂ ನೋವು ಜಾಸ್ತಿ ಆಗಿಬಿಡುತ್ತೆ.
0: ಹೌದು, ಸ್ಟಾರ್ಟಿಂಗಿಂದನೇ ನಾವು ಬಸ್ಕಿ ಹೊಡಿಯೋದೆಲ್ಲ ಸ್ಟಾರ್ಟ್ ಮಾಡಿದ್ರೆ ಅದು ಜಾಯಿಂಟ್ ಮೇಲೆ ಲೋಡ್ ಜಾಸ್ತಿ ಬಿದ್ದು ನೋವುಗಳು ಜಾಸ್ತಿ ಆಗಿಬಿಡುತ್ತೆ. ಸಿಂಪಲಾಗಿ ವಾಕಿಂಗ್ ಮಾಡೋದಾಗ್ಬೋದು, ಸೈಕ್ಲಿಂಗ್ ಅಥವಾ ಪೆಡಲಿಂಗ್ ಎಕ್ಸಸೈಸಸ್ ಅಂತ ಸಿಗುತ್ತೆ, ಮನೆಯಲ್ಲೇ ಕೂತ್ಕೊಂಡು ಪೆಡಲ್ ಮಾಡುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ಸಿಗುತ್ತೆ, ಅದನ್ನು ಮಾಡ್ಬೋದು. ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡ್ಬೋದು, ನಮ್ಮ ತೊಡೆಯ ಮಾಂಸಖಂಡಗಳ ಸ್ಟ್ರೆಚಿಂಗ್ ಎಕ್ಸಸೈಸ್ ಹೆಲ್ಪ್ ಆಗುತ್ತೆ. ಮತ್ತು ಕಾಲಿಗಳಿಗೆ ವೆಯ್ಟ್ ಹಾಕ್ಕೊಂಡು ಎಕ್ಸಸೈಸ್ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ.
1: ಮತ್ತೆ ಈ ನೋವು ಬಂದಾಗ ನಾವು ಸಾಮಾನ್ಯಕ್ಕೆ ಅಬ್ಸರ್ವ್ ಮಾಡೋದು ಅಂತ ಅಂದರೆ ಬಿಸಿ ಶಾಖ ಕೊಟ್ಕೊಳ್ತೀವಿ, ಇದು ಎಷ್ಟು ಸಹಾಯ ಮಾಡುತ್ತೆ ಅಂತ, ಕೊಟ್ಕೋಬಹುದಾ ಅಥವಾ ಬೇಡವಾ?
0: ತುಂಬ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ, ಅದರಿಂದ ನೋವು ಇದಾಗ ಕಡಿಮೆ ಆಗುತ್ತೆ. ಸೊ ಯಾವುದೇ ದುಷ್ಪರಿಣಾಮ ಇಲ್ಲದೆ ಇರೋದ್ರಿಂದ, ಇಲ್ಲಿ ಶುಗರ್ ಪೇಷಂಟ್ಸ್ ಇದೆಲ್ಲ ಇದ್ದು ಅವರಿಗೆ ಸೆನ್ಸರಿ ನ್ಯೂರೋಪತೀಸ್ ಅಥವಾ ಸ್ಪರ್ಶ ಜ್ಞಾನ ಕಡಿಮೆ ಇದ್ದ ಸಿಚುವೇಷನಲ್ಲಿ ಮೇ ಬಿ ತುಂಬ ಬಿಸಿಯಾದ ಇದನ್ನು ಯೂಸ್ ಮಾಡ್ತಿರೋದು ಒಳ್ಳೆಯದು. ಅದರ್ವೈಸ್ ಇನ್ನು ಎಲ್ಲರಲ್ಲಿ ಕೂಡ ಬಿಸಿನೀರು ಶಾಖ ಒಳ್ಳೆಯದೇ.
1: ನೀವು ದುಷ್ಪರಿಣಾಮ ಅಂದಾಗ ನನಗೆ ಇನ್ನೊಂದು ಮಾತು ಹೊಳಿತು, ಈ ನೋವು ನಿವಾರಕ ಮಾತ್ರೆಗಳನ್ನು ತೊಗೊಂಡ್ಬಿಡ್ತಾರೆ, ಆ ನೋವನ್ನು ತಡೆಯೋಕ್ಕಾಗದಲ್ಲ.

0: ಅವರು ದಿನಾ ಮಾತ್ರ ನುಂಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಇದು ತಪ್ಪು ಅಂತ ನೀವು ಹೇಳಬೇಕಲ್ಲ ನಮ್ಮ
1: ಹೌ ಎಸ್
0: ಕೇಳುಗರಿಗೆ.
1: ಹೌದು. ಸೊ ಎಷ್ಟೋ ಸರ್ತಿ ತಿಂಗಳನ್ಗಟ್ಲೆ ನೋವಿರುತ್ತೆ, ಅದಕ್ಕೆ ಮನೆ ಹತ್ರ ಹೋಗಿ ಅಥವಾ ಮೆಡಿಕಲ್ಸ್ಗೆ ಹೋಗಿ ಹತ್ರ ಪ್ರಾಕ್ಟೀಷ್ನರ್ ಹತ್ರ ಹೋಗಿ ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರೆ. ಹೌದು, ಶಾರ್ಟ್ ಟರ್ಮ್ನಲ್ಲಿ ಅದು ಹೆಲ್ಪ್ ಆಗುತ್ತೆ, ಓಕೆನೆ. ಬಟ್ ಅದೇ ವಾರಗಟ್ಲೆ ತಿಂಗಳುಗಟ್ಲೆ ತೊಗೊಂಡ್ರೆ ಕಿಡ್ನಿಗಳು ಹಾಳಾಗುತ್ತೆ. ಕಿಡ್ನಿಗಳು ಹಾಳಾದರೆ, ಅದು ಒಂದು ಸರ್ತಿ ಹಾಳಾದರೆ ಅದು ಮತ್ತೆ ನಾವು ಸರಿ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸೊ ಕ್ರಾನಿಕ್ ಯೂಸೇಜ್ ಕಡಿಮೆ ಮಾಡಬೇಕಾಗುತ್ತೆ.
2: ಇದೇ ವಿಷಯದಲ್ಲಿ ಮಾತ್ರೆಗಳಷ್ಟೇ ಇಂಜೆಕ್ಷನ್ ಪೇನ್ ಕಿಲ್ಲರ್ಸ್ ಕೂಡ ಹಾನಿಕಾರಕ ಅಲ್ವಾ ಡಾಕ್ಟರ್?
1: ಹೌದು ಸರ್, ಹೌದು ಸರ್.
2: ಯಾಕೆಂದರೆ ಅವನು ಮಾತ್ರೆ ಬೇಡ ಅಂತ ಹೇಳಿದ ತಕ್ಷಣ ಬಹುಶಃ ಇಂಜೆಕ್ಷನ್ ತಗೊಳ್ಬಹುದೇನೋ ಅಂತ ಹೇಳಿ ಜನರಲ್ ಪ್ರಾಕ್ಟೀಷನರ್ಸ್ ಇರ್ಬೋದು ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ನೋವು ನಿವಾರಕ ಇಂಜೆಕ್ಷನ್ಗಳನ್ನ ತಗೊಳ್ಳೋ ಅಭ್ಯಾಸ ತುಂಬ ಇದೆ
0: ಅಂದ್ರೆ
2: ಜನರಲ್ಲಿ.
0: ನಮ್ಮ ಇಲ್ಲಿ ಈ ಚರ್ಚೆಯ ಮೂಲಕ ಏನು ಅಂತ ಅಂದ್ರೆ, ನೋವು ನಿವಾರಕ ಮಾತ್ರ ಅಲ್ಲ, ನೋವು ನಿವಾರಕ ಔಷಧಿಗಳನ್ನೇ ನಾವು ತುಂಬಾ ಬಳಸೋದು ಹಾನಿಕಾರಕ ನಮ್ಮ ದೇಹಕ್ಕೆ ಅಂತ ಒಂದು ಜಾಹೀರಾತನ್ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
3: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮಲ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದುರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ.
2: ಕೇಳುಗರೆ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು, ಭಾಗವಹಿಸ್ಬೋದು. ಫೋನ್ ನಂಬರ್ಸ್ ನಿಮಗೆ ಗೊತ್ತೇ ಇದೆ, 08212852825852518. ಮತ್ತೊಮ್ಮೆ 25125852518. ಇದಲ್ಲದೆ ವಾಟ್ಸಪ್ ಮೂಲಕ ಕೂಡ ನಿಮ್ಮ ಪ್ರಶ್ನೆಗಳನ್ನು ನಮಗೆ ನೀವು ರವಾನಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಗಮನಿಸಿ, 9480858523. ದಯಮಾಡಿ ಇಂದಿನ ವಿಷಯಕ್ಕೆ ಸಮಂಜಸವಾದ ರೀತಿಯಲ್ಲಿ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕು ಅಥವಾ ಕಳಿಸ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೇನೆ. ಡಾಕ್ಟರ್ ಹರ್ಷ ಅವರೇ, ಇದೇ ಸಂದರ್ಭದಲ್ಲಿ ಒಂದು ಪ್ರಶ್ನೆ ನನ್ನದು. ಇತ್ತೀಚಿನ ವರ್ಷಗಳಲ್ಲಿ ನಾವು ಕೇಳ್ತಾ ಇರೋದು PRP ಇಂಜೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಎಷ್ಟರ ಮಟ್ಟಿಗೆ ಒಂದು ಉಪಯೋಗವಾಗುವಂಥ ಚಿಕಿತ್ಸೆಯ ಒಂದು ವಿಧವಾಗಿದೆ ಅಂತ ನಮಗೆ ತಿಳಿಸ್ಕೊಳ್ಬೋದಾ?
1: ಓಕೆ. ಸೊ ಸರ್ ಕುಲದೀಪ್ ಸರ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಥವಾ PRP ಅಂದರೆ ನಮ್ಮ ರಕ್ತ ಕಣಗಳಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಅಂತ ಬೇರೆ ಬೇರೆ ಥರದ್ದಿರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಬಿಳಿ ರಕ್ತಗಳು ಅಥವಾ ಪ್ಲೇಟ್ಲೆಟ್ ನ ತಕ್ಕೊಂಡು ಅದರ ಜೊತೆ ಕೆಲವೊಂದು ಹೀಲಿಂಗ್ ಫ್ಯಾಕ್ಟರ್ಸ್, ನ್ಯಾಚುರಲಿ ಅಕರಿಂಗ್ ಆ್ಯಂಟಿ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ತೊಂದರೆ ಇರುವಂಥ ಜಾಗದಲ್ಲಿ, ಕೆಲವೊಂದ್ಸತಿ ಟೆನಿಸ್ ಎಲ್ಬೋ ಆಗ್ಬೋದು, ಕೆಲವೊಂದ್ಸತಿ ಜಾಯಿಂಟ್ಗಳಿಗಾಗ್ಬೋದು, ಇದಕ್ಕೆಲ್ಲ ಇಂಜೆಕ್ಟ್ ಮಾಡ್ತೀವಿ. ಅದರ ಎಫೆಕ್ಟಿವ್ನೆಸ್ ತುಂಬಾ ಚೆನ್ನಾಗಿದೆ, ಪ್ರೊವೈಡೆಡ್ ನಾವು ಅದನ್ನು ಸೆಲೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್, ನಾವು ಮಂಡಿ ನೋವು ಬಂದಾಗ Stage 1, Stage 2 ಆರ್ಥ್ರೈಟಿಸ್ ಇರೋದ್ರಲ್ಲಿ ತುಂಬ ಒಳ್ಳೆ ಪರಿಣಾಮಗಳಿದೆ. ಬಟ್ ಅಡ್ವಾನ್ಸ್ ಸ್ಟೇಜಸ್ನಲ್ಲಿ, Stage 3, Stage 4ನಲ್ಲಿ ಅದರ ಉಪಯೋಗ ಸ್ಟಿಲ್ ಕ್ವೆಶ್ಚನಬಲ್.
2: ಓಕೆ,
0: ಕರೆ ಇದೆಯಾ ನೋಡೋಣ. ಹಲೋ ಆಕಾಶವಾಣಿ.
4: ಹಲೋ,
0: ಯಾರು, ಎಲ್ಲಿಂದ?
4: ವೆಂಕಟೇಶ್, ಬಿಹಾರ್ 17 ಗ್ರಾಮದಿಂದ. ಮೇಡಮ್
0: ನಮಸ್ತೆ. ವೆಂಕಟೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
4: ಕೇಳ್ತೀನಿ. ನಮಸ್ತೆ ಸರ್.
1: ನಮಸ್ತೆ ವೆಂಕಟೇಶ್ ಅವರೇ, ಹೇಳಿ
4: ಸರ್. ಈಗ ಮಾತ್ರೆಗಳು, ನೋವು ನಿವಾರಕ ಮಾತ್ರೆಗಳು ಮತ್ತೆ ಇಂಜೆಕ್ಷನ್ಗಳು ಹಾನಿಕಾರಕ ಅಂತ ಹೇಳಿದ್ರಿ, ಮತ್ತೆ ಯಾವುದೇ ಯಾವ ತರ ಅವರು ಮಂಡಿ ನೋವಿಗೆ ಪರ್ಯಾಯ ವ್ಯವಸ್ಥೆ ಹೆಂಗೆ ಸರ್ದು ಮ್ಯಾನೇಜ್ ಮಾಡೋದು?
1: ಓಕೆ ಸರ್, ತುಂಬಾನೇ ನೋವು ಮ್ಯಾನೇಜಬಲ್ ಇತ್ತು ಅಂದರೆ, ಅಂದರೆ ತುಂಬ ಸಿವಿಯರ್ ನೋವು ಇಲ್ಲ ಅಂದರೆ ಮನೆಯಲ್ಲೇ ಬಿಸಿನೀರು ಶಾಖ ಯೂಸ್ ಮಾಡ್ಬೋದು, ಅಥವಾ ನೋವಿನ ತೈಲಗಳು, ಆಯಿಂಟ್ಮೆಂಟ್ಗಳು ಯೂಸ್ ಮಾಡಬಹುದು. ಇದರ ಹೊರತಾಗಿ ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಂದಕ್ಕೂ ನಾವು ಮಾತ್ರೆಗಳ ಮೇಲೆ ಡಿಪೆಂಡ್ ಆಗೋದನ್ನು ಆದಷ್ಟು ಕಡಿಮೆ ಇಟ್ಕೊಂಡಷ್ಟು ಒಳ್ಳೆಯದು ಸರ್.
4: ಅಂದರೆ ಅಪರೂಪಕ್ಕೆ ಮಾತ್ರೆ
1: ಉಪಯೋಗಿಸ್ಬೋದು? ಹೌದು ಸರ್, ಅಪರೂಪಕ್ಕೆ ಯೂಸ್ ಮಾಡಬಹುದು. ಬಟ್ ಅದು ಹ್ಯಾಬಿಟ್ ಆದರೆ ಅದರ ದುಷ್ಪರಿಣಾಮಗಳು ಜಾಸ್ತಿ ಇರುತ್ತೆ ಸರ್.
0: ಧನ್ಯವಾದಗಳು ವೆಂಕಟೇಶ್ ಅವರೇ. ಮತ್ತೊಂದು ಕರೆ. ಹಲೋ ಆಕಾಶವಾಣಿ.
5: ನಮಸ್ತೆ ಮೇಡಮ್, ರಾಜಣ್ಣ ಮೈಸೂರು ರಾಮಕೃಷ್ಣನಗರಿಂದ.
0: ನಮಸ್ತೆ ರಾಜಣ್ಣ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
5: ನಮಸ್ತೆ ಸರ್.
1: ನಮಸ್ತೆ ಸರ್, ಹೇಳಿ ಸರ್.
5: ಸರ್, ಈ

0: ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಬಹುತೇಕ ಬರ್ತಿದ್ರೆ ಕಾರಣ ಏನು ಸರ್?
1: ಸರ್, ಒಂದು ಲಾಂಜಿವಿಟಿ, ಒಂದು ನಮ್ಮ ಲ್ಯಾಕ್ ಆಫ್ ಎಕ್ಸಸೈಸಸ್. ಮುಂಚೆ ಫಿಸಿಕಲಿ ಎಲ್ಲರೂ ಆ್ಯಕ್ಟಿವ್ ಆಗಿರ್ತಿದ್ವಿ, ಈಗಿನ ದಿನಗಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ, ಅದು ಒಂದು ಕಾರಣ. ಮತ್ತು ಆಗಲೇ ಮುಂಚೆ ಹೇಳಿದಾಗೆ ಕಾರ್ಯಕ್ರಮದಲ್ಲಿ ಸನ್ಲೈಟ್ ಎಕ್ಸ್ಪೋಷರ್ ಕಡಿಮೆ, ಲ್ಯಾಕ್ ಆಫ್ ಎಕ್ಸಸೈಸ್, ಇದೆಲ್ಲ ನಮಗೆ ಹೆಚ್ಚಾಗಿ ಮೂಳೆ ಸವಿಯೋದಕ್ಕೆ ಕಾರಣ ಆಗುತ್ತೆ ಸರ್. ಹಾಗಾಗಿ ನಾವು ಈ ನಡುವೆ ಅದನ್ನು ಜಾಸ್ತಿ ನೋಡ್ತಾ ಇದ್ದೇವೆ.
0: ಮುಂಜಾಗ್ರತೆ ಕ್ರಮ ಏನಾದ್ರು ಇದೆಯಾ ಸರ್?
1: ಸರ್, ನಿಮ್ಮ ಜಾಯಿಂಟ್ಗಳನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದು, ವಾಕಿಂಗ್, ರೆಗ್ಯುಲರ್ ವಾಕಿಂಗ್ ಇಟ್ಕೊಳ್ಳೋದು, ಎಷ್ಟಾಗುತ್ತೋ ಅಷ್ಟು ವ್ಯಾಯಾಮಗಳು, ಅಂದರೆ ಎಕ್ಸಸೈಸಸ್, ಯೋಗ ಆಗಿರ್ಬೋದು, ನಿಮಗೆ ಯಾವ ವ್ಯಾಯಾಮಗಳು ಇಷ್ಟಪಟ್ಟು ಮಾಡ್ತೀರಾ ಅದನ್ನು ಕಂಟಿನ್ಯೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸರ್.
0: ಓಕೆ ಸರ್, ಥ್ಯಾಂಕ್ ಯು ಸರ್.
2: ಹಲೋ ಆಕಾಶವಾಣಿ,
3: ನಮಸ್ತೆ,
2: ಯಾರು, ಎಲ್ಲಿಂದ?
3: ಸತ್ಯನಾರಾಯಣ ನಿಗೂಡಿಂದ.
2: ಸತ್ಯನಾರಾಯಣ ಅವರೇ ಡಾಕ್ಟರ್ ಇದ್ದಾರೆ.
3: ಸರ್ ನಮಸ್ಕಾರ.
1: ನಮಸ್ಕಾರ ಸರ್.
3: ಸರ್, ಒಂದು 4-5 ವರ್ಷದ ನಮಗೆ ನಾಲ್ಕೊಂದು 7-8 ವರ್ಷದಿಂದ ಮುಂದಿನ ಇದೆ ಸರ್. ಬಟ್ ಏನ್ ಸೀರಿಯಸ್ ಆಗಿ ಅಂತಲ್ಲ, ರಿಟೈರ್ಡ್ ಆಗಿ ಮುಂಚೆ ನಾ ತುಂಬ ಜಾಸ್ತಿ ಮೇಂಟೆನೆನ್ಸ್ ಅಲ್ಲಿ ಗ್ಯಾಸ್ ಹೊಡಿತಾ ಇದ್ದೆ. ಈಗ ರಿಟೈರ್ಡ್ ಆದ್ಮೇಲೆ ಮನೇಲಿ ಸ್ವಲ್ಪ ಪರವಾಗಿಲ್ಲ, ಆದ್ರೂ ನೋವತ್ತೆ. ನಾನು ಮೊನ್ನೆ ಡಾಕ್ಟರ್ ಕೊಟ್ಟಾಗ ಅವರು LUPIVSTI 250 ಕೊಟ್ರು. ಅವಳೆಲ್ಲ 3 ತಿಂಗಳನ್ನ ತಗೋಬೇಕು ಅಂತ ಹೇಳಿದ್ರು. ಬಟ್ ಅದು ತಗೊಂಡಂದ್ರೆ ನಂಗೆ ಒಂದು ರೀಸಸ್ ಅಲ್ಲಿ ಉರಿ ತರ ಬರುತ್ತೆ, ಅದಕ್ಕೆ ಮಧ್ಯೆ ಬಿಟ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ, ನನಗೆ ಪ್ರಾಬ್ಲಮ್ ಆಗತ್ತೆ ಅಂತ. ಮತ್ತೆ ಜೀನಿ ಅಂತೆ ಅದಂತೆ ಇದಂತೆ ಎಲ್ಲ ಮಾಡಿ, ಜೀನಿ ಅಂತೆ ಮತ್ತೆ ನ್ಯೂರೋಬಿಯನ್ ಫೋಟ್ ಅಂತ ಕೊಟ್ಟರು ನಮ್ಮ ಇದರಲ್ಲಿ ಫ್ಯಾಕ್ಟ್ರಿ ಡಾಕ್ಟರ್. ಎಲ್ಲ ತರನು ಆಗ್ಬಿಟ್ಟಿದೆ. ಆದ್ರೆ ಈಗ ಅದೇ ಈಗೇನದು ನೀವೇಳ್ ತುಂಬಾ ಜಾಸ್ತಿ ಆಗ್ಬಿಟ್ರೆ ಡಿಸ್ಪೀರ್ ಆಗ್ತೀನಿ. ಬಲ್ಗೈ ಮಾತ್ರ ತುಂಬಾ ಕಷ್ಟ, ಆಮೇಲೆ ಮೊಡ್ಸಿ ಪದ್ಮಾಸನ ಹಾಕ್ಬೇಡ ಅಂತ ಹೇಳ್ತಾ. ಅವು ಪದ್ಮಾಸನ
1: ಕೆಲವೊಂದು ಅಂತ ಚಟುವಟಿಕೆಗಳು ಅವಾಯ್ಡ್ ಮಾಡಬೇಕಾಗತ್ತೆ ಸರ್. ಈಗ ನೀವು 3 ತಿಂಗಳು ಹೇಳಿದ್ದು ಪ್ರಾಬಬ್ಲಿ ನಮ್ಮ ಜಾಯಿಂಟ್ ಪ್ರೊಟೆಕ್ಟಿವ್ ಗ್ಲೂಕೋಸಮನೋಗ್ಲೈಕನ್ ಸಪ್ಲಿಮೆಂಟ್ಸ್ ಇರಬಹುದು, ಅದು ತಕ್ಕಮಟ್ಟಿಗೆ ಹೆಲ್ಪ್ ಆಗುತ್ತೆ. ಬಟ್ ನಿಮಗೆ ಆ ಥರ ಇವರಿಂದೆಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅವಾಯ್ಡ್ ಮಾಡ್ಕೊಳ್ಳಿ, ತಪ್ಪೇನು ಕಂಟಿನ್ಯೂ ಮಾಡಲೇಬೇಕು ಅನ್ನೋ ಅತ್ಯವಶ್ಯಕತೆ ಏನಿಲ್ಲ. ಬಟ್ ನೋವು ನಿಮಗೆ ಸೆಟ್ಲ್ ಆಗ್ತಾ ಇಲ್ಲ, ಎಲ್ಲದನ್ನೂ ಟ್ರೈ ಮಾಡಿದಿರಾ ಅಂದಾಗ ಅದನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಿ, ಎಕ್ಸ್ರೇ ಸ್ಕ್ಯಾನ್ ಏನು ಅವಶ್ಯಕತೆ ಇದೆ ನೋಡಿ, ಯಾವ ಸ್ಟೇಜ್ನಲ್ಲಿ ತೊಂದರೆ ಇದೆ ಅಂತ ನೋಡಿ ಮುಂದಿನ ಚಿಕಿತ್ಸೆ ಡಿಸೈಡ್.
3: ಅಂದ್ರೆ ಇದು ಏನಿಲ್ಲ ಸರ್, ಓಡಾಡಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ, ಕೆಲವು ಟೈಮ್ ನೋವಾಗುತ್ತೆ ಅಷ್ಟೇ, ಕೆಲವು ಟೈಮ್.
1: ಹಾಗಿದ್ರೆ ವ್ಯಾಯಾಮ ಮಾಡಿಕೊಂಡು ಸ್ವಲ್ಪ ಬಿಸಿನೀರ್ ಶಾಖ ಆಯಿಂಟ್ಮೆಂಟ್ ತೈಲಗಳು ಯೂಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡಬಹುದು.
3: ನೀವ್ ಹೇಳಿ ಸರ್, ಸೈಕ್ಲಿಂಗ್ ತೊಗೊಳಿ, ಸೈಕಲ್ ತೊಗೊಂಡು ತುಂಬಾ ನೋವು ಬಿಡುತ್ತೆ.
1: ಅಲ್ಲ, ನೀವು ಸೀಟ್ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆ ಎಕ್ಸಸೈಸ್. ಬಟ್ ಅದು ಕೂಡ ತೊಂದರೆ ಆಗ್ತಿದೆ ಅಂದ್ರೆ ಜಸ್ಟ್ ವಾಕಿಂಗ್ ಇಟ್ಕೊಂಡ್ರು ಬೇಕಾದಷ್ಟು ಸರ್.
3: ಓಕೆ ಸರ್.
2: ಧನ್ಯವಾದಗಳು.
4: ಸ್ಕ್ಯಾನ್ ಬಗ್ಗೆ ಮಾತಾಡಿದ್ರಿ ಡಾಕ್ಟರ್, ಈ ಕ್ಷಣಕ್ಕೆ ಕೇಳಬೇಕು ಅಂತ ಅನ್ಸೋದೇನಂತ ಹೇಳಿದರೆ, MRI ಸ್ಕ್ಯಾನನ್ನು ಬಹುತೇಕ ಈ ತರವಾದ ಅಡ್ವಾನ್ಸ್ಡ್ ಮಂಡಿ ತೊಂದರೆಗಳಲ್ಲಿ ಮಾಡಲಾಗುತ್ತೆ. ಇದು ಎಷ್ಟು ಉಪಯುಕ್ತ, ಇದು ಮಾಡಲೇಬೇಕಾದಂಥ ಪರೀಕ್ಷೆನ ಬರೀ ಎಕ್ಸ್ರೇ ಅಥವಾ ಇನ್ಯಾವುದೇ ಪರೀಕ್ಷೆಗಳಲ್ಲಿ ನಮಗೆ ತೊಂದರೆಯ ಒಂದು ಮಟ್ಟ ಗೊತ್ತಾಗೋದಿಲ್ವಾ?
1: ಸೊ ಸರ್, ಎಕ್ಸ್ರೇನಲ್ಲಿ ನಮಗೆ ಮಂಡಿ ಎಷ್ಟರ ಮಟ್ಟಿಗೆ ಸೌದಿದೆ ಅನ್ನೋದಕ್ಕೆ ಎಕ್ಸ್ರೇ ಇದು ಇವತ್ತಿಗೂ ಕೂಡ ಗೋಲ್ಡ್ ಸ್ಟ್ಯಾಂಡರ್ಡ್ ಇನ್ವೆಸ್ಟಿಗೇಷನ್ ಮೊಡಾಲಿಟಿ. ಹೌದು. ಬಟ್ ನಮಗೆ ಈ 25-30-50 ಒಳಗಿನ ಪೇಷೆಂಟ್ಗಳಲ್ಲಿ ಸಿವಿಯರ್ ಮಂಡಿ ನೋವು ಇರುತ್ತೆ, ಅಂದರೆ ಮೂಳೆ ಅಷ್ಟು ಅಡ್ವಾನ್ಸ್ ಸ್ಟೇಜಸ್ನಲ್ಲಿ ಸೌದಿರೋದಿಲ್ಲ. ಬಟ್ ಎಕ್ಸ್ರೇ ನೋಡಿದರೆ ನಿಯರ್ ನಾರ್ಮಲ್ ಅಥವಾ ತುಂಬ ಮಿನಿಮಲ್ ಚೇಂಜಸ್, ಅಂದರೆ ಸಾಧಾರಣ ಮಟ್ಟದಲ್ಲಿ ವ್ಯತ್ಯಾಸಗಳಾಗಿರುತ್ತೆ. ಅಂಥ ಸಿಚುವೇಶನ್ನಲ್ಲಿ ಜಾಯಿಂಟ್ ಒಳಗಡೆ ನಮ್ಮ ಕಾರ್ಟಿಲೇಜ್ ಏನಾದರೂ ಥಿನ್ಔಟ್ ಆಗ್ತಿದೆಯಾ, ಅಥವಾ ಕೆಲವೊಮ್ಮೆ ಆ ಕಾರ್ಟಿಲೇಜ್ ಪೂರ ಹೋಗ್ಬಿಟ್ಟಿರುತ್ತೆ ಒಂದು ಜಾಗದಲ್ಲಿ, ರೋಡ್ನಲ್ಲಿ ಹೇಗೆ ಪಾಟ್ ಹೋಲ್ಸ್ ಇರುತ್ತೆ ಹಾಗೆ ಒಂದು ಜಾಗದಲ್ಲಿ ಕಾರ್ಟಿಲೇಜ್ ಡಿಫೆಕ್ಟ್ ಫಾರ್ಮ್ ಆಗಿರುತ್ತೆ. ಕೆಲವೊಂದ್ಸತಿ ಮೆನಿಸ್ಕಸ್ ಅನ್ನೋ ವಾಷರ್ ವಸ್ತು ಅದು ಕೂಡ ಹರಿದಿರೋ ಸಾಧ್ಯತೆ ಇರುತ್ತೆ. ಸೊ ಇಂಥ ಸಿಚುವೇಶನಲ್ಲಿ MRI ನಮಗೆ ಫೈನಲ್ ಡಯಾಗ್ನೋಸಿಸ್
4: ತೀವ್ರತೆಯನ್ನು ತಿಳ್ಕೊಳ್ಳೋಕ್ಕೋಸ್ಕರ MRI ಉಪಯುಕ್ತ.
2: ಮತ್ತೆ ಡಾಕ್ಟರ್, ನೀವು ಮಾತಾಡ್ತಾ ಕೇಳುಗರೊಂದಿಗೆ ಹೇಳ್ತಾ ಇದ್ರಿ ಫಿಸಿಯೋಥೆರಪಿ ಸಹಾಯ ಮಾಡುತ್ತೆ ಅಂತ. ಇಲ್ಲ, ನನಗೆ ಆಪರೇಷನ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಅಥವಾ ನಾನು ಫಿಟ್ ಇಲ್ಲ ಅದಕ್ಕೆ ಅಂತ ಅಂದ್ಕೊಂಡ್ರೆ ಅವರಿಗೆ ಫಿಸಿಯೋಥೆರಪಿ ಹೇಗೆ ಸಹಾಯ ಮಾಡುತ್ತೆ?
1: ಫಿಸಿಯೋಥೆರಪಿ ನಮಗೆ ಅಂಥ ಸಿಚುವೇಶನ್ನಲ್ಲಿ ಫಿಸಿಯೋಥೆರಪಿ ತುಂಬಾ ಹೆಲ್ಪ್ ಆಗತ್ತೆ. ಯಾಕಂದರೆ ಅದು ಇನ್ನೂ ಅಡ್ವಾನ್ಸ್ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಆಪರೇಷನ್ ಮಾಡೋ ಕ್ಯಾಂಡಿಡೇಟ್ ಅಲ್ಲ, ಸರ್ಜರಿಗೆ ಫಿಟ್ ಇಲ್ಲ ಅವರು, ನೋ ಸಿಗ್ನಿಫಿಕೆಂಟ್ ಇದೆ, ಮಾತ್ರೆಗಳು ಕೆಲಸ ಮಾಡ್ತಾ ಇಲ್ಲ, ಫಿಸಿಯೋಥೆರಪಿನೂ ಕೆಲವೊಮ್ಮೆ ಕೆಲಸ ಮಾಡದೇ ಇರ್ಬೋದು, ಅಂಥ ಸಿಚುವೇಷನ್ನಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅನ್ನೋ ಚಿಕಿತ್ಸೆ ಆಪ್ಷನ್ಸ್ ಕೂಡ ಇದೆ. ಅದರಲ್ಲಿ ನಾವು ಮೂಳೆ ಸವಿಯೋದನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಬಟ್ ಅದರಿಂದ ಉತ್ಪತ್ತಿಯಾಗೋ ನೋವನ್ನು ಕಡಿಮೆ ಮಾಡೋ ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ಇದೆ.
4: ಡಾಕ್ಟರ್ ಹರ್ಷ ಅವರೇ, ಈಗ ಸರ್ಜರಿ ಅಂತ ನೀವು ಹೇಳಿದ್ರಿ, ಟೋಟಲ್ ನೀ ರೀಪ್ಲೇಸ್ಮೆಂಟ್ ಟಿ ಕೆ ಆರ್ ಅಂತ ನಾವು ಹೇಳ್ತೀವಿ, ಸೊ ನಿಮ್ಮ ಅನುಭವದಲ್ಲಿ ಈ ಸರ್ಜರಿಯ ನಂತರದಲ್ಲಿ ಪೇಷೆಂಟ್ಗಳ ಜೀವನ, ರೋಗಿಗಳ ಜೀವನದಲ್ಲಿ ಏನೆಲ್ಲ ಗುಣಾತ್ಮಕವಾದ ಬದಲಾವಣೆಗಳನ್ನು ನೀವು ನೋಡಿದ್ದೀರಾ, ಮತ್ತು ಅವರು ನಿಯರ್ ನಾರ್ಮಲ್ಗೆ ವಾಪಸ್ ತಮ್ಮ ಚಟುವಟಿಕೆಗಳನ್ನೆಲ್ಲ ಮಾಡೋಕ್ಕೆ ಎಷ್ಟು ವಾಪಸ್ ಬರಬಹುದು?
1: ಓಕೆ, ಸೊ ಸರ್, ಆಲ್ಮೋಸ್ಟ್ ಬೆಸ್ಟ್ ಕೇಸ್ ಸಿನಾರಿಯೋ ನಮಗೆ ಪೇಷೆಂಟ್ಗಳ ಪ್ರೀ ಸರ್ಜಿಕಲ್ ಆ್ಯಂಡ್ ಪೋಸ್ಟ್ ಸರ್ಜಿಕಲ್ ಶುಗರ್ ಕಂಟ್ರೋಲ್ ಆಗಿರ್ಬೋದು, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಬಿ ಪಿ ಕಂಟ್ರೋಲ್ ಆಗ್ಬೋದು, ಇದೆಲ್ಲ ತುಂಬಾ ವ್ಯತ್ಯಾಸ ಕಂಡಿದೆ. ಮತ್ತು ಅವರ ಡಿಪೆಂಡೆನ್ಸಿ ಅಂದರೆ ಓಡಾಡಲಿಕ್ಕೆ, ಎಲ್ಲಾದರೂ ಹೋಗಿ ಬರಲೋದಕ್ಕೆ ಡಿಪೆಂಡೆನ್ಸಿ ಆನ್ ಬೈಸ್ಟ್ಯಾಂಡರ್ಸ್ ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದವ್ರ ಮೇಲೆ ಅವಲಂಬನೆ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಇಂಡಿಪೆಂಡೆನ್ಸ್ ಅಂದರೆ ಅವರಾಗೆ ಬಸ್ ಹತ್ತಬೇಕಾ, ಟ್ರೈನ್ ಹತ್ತಬೇಕಾ, ಎಲ್ಲಿ ಓಡಾಡ್ಕೋಬೋದು, ಅವರಾಗೆ ಯಾರ ಹೆಲ್ಪ್ ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಓಡಾಡ್ಕೋಬಹುದು.
4: ನೋವಿಗೆ ಬಂದಾಗ ನೋವು 100%-100% ಕಮ್ಮಿ ಆಗುತ್ತಾ?
1: 99%.
2: ಮತ್ತೆ ಎಲ್ಲರಿಗೂ ಸಕ್ಸಸ್ ರೇಟ್ ನೀವು ಇವಾಗ 99 ಅಂತ ಹೇಳಿದ್ರಿ, ಆದರೆ ಸಾಕಷ್ಟು ಜನ ಪೇಷಂಟ್ಸು ಹೇಳ್ತಾರೆ, ಕೆಲವರು ಇಲ್ಲ ನನಗೆ ಮೊದಲಿನ ಥರನೇ ಆರಾಮವಾಗಿ ನಡೀತಾ ಇದ್ದೀನಿ ಅಂತ ಹೇಳ್ತಾರೆ, ಆದರೆ ಕೆಲವರು ಇಲ್ಲ ಆಪರೇಷನ್ ಆದಮೇಲೂ ಕೂಡ ಮತ್ತೆ ನನಗೆ ಮಂಡಿ ನೋವು ಉಳಿದ್ಬಿಟ್ಟಿದೆ ಅಂತಾರೆ, ಮತ್ತೆ ಕೆಲವರು ಇಲ್ಲ ನನಗೆ ಆ ಮಂಡಿ ಆಪರೇಷನ್ ಮಾಡಿದ ಜಾಗದಲ್ಲಿ ಇನ್ಫೆಕ್ಷನ್ ಆಗೋಯ್ತು, ಫೇಲ್ಯೂರ್ ಆಗೋಯ್ತು ಆಪರೇಷನ್ನು ಅಂತ ಹೇಳ್ತಾರೆ.
1: ಸೊ ಯಾವುದೇ ಪ್ರೊಸೀಜರ್ ಆಗಲಿ ಅದರ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಈಗ ಒಬೇಸಿಟಿ ಇರೋ ಪೇಷಂಟ್ಸ್ ಅಂದರೆ 100-120 ಕೆ ಜಿ ಇರ್ತಾರೆ, ಅಥವಾ ಶುಗರ್ ಇತ್ತು, ಶುಗರ್ ಕಂಟ್ರೋಲ್ ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂದರೆ ಪ್ರತಿ ಸತಿ ಶುಗರ್ ಚೆಕ್ ಮಾಡಿದಾಗ 300-400 ಇರುತ್ತೆ, ಅಥವಾ ಅವರ ಲಂಗ್ ಕೆಪಾಸಿಟಿ ಅಂದರೆ ಶ್ವಾಸಕೋಶದ ಫಂಕ್ಷನಿಂಗ್ ಆಪ್ಟಿಮಲ್ ಲೆವೆಲ್ನಲ್ಲಿ ಇರೋದಿಲ್ಲ. ಇಂಥ ಮತ್ತು ಸರ್ಜರಿ ಆದಮೇಲೆ ರಿಹ್ಯಾಬಿಲಿಟೇಷನ್ ಅಂದರೆ ನಾವು ಫಿಸಿಯೋಥೆರಪಿ ಆಗಿರ್ಬೋದು, ರಿಹ್ಯಾಬಿಲಿಟೇಷನ್ ಎಕ್ಸಸೈಸಸ್ ಆಗಿರ್ಬೋದು, ಅದರಲ್ಲಿ ಅವರು ಮನಸ್ಕೊಟ್ಟು ತೊಡಗಿಸ್ಕೊಳ್ಳದೇ ಇದ್ದಾಗ ಡೆಫಿನೆಟ್ಲಿ ಅದರ ಕಾಂಪ್ಲಿಕೇಶನ್ಸ್ ಎದುರು ನೋಡ್ತೀವಿ.
2: ಹೌದು, ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ.
5: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು, ಎಲ್ಲಿಂದ?
5: ನಾನು ಮಾನ್ಸಿನವರದಿಂದ, ವಿಜಯ್ ಕುಮಾರ್ ಅನ್ಬಿಟ್ಟ ಮೇಡಮ್.
2: ಹಾ ಹೇಳಿ ವಿಜಯ್ ಕುಮಾರ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
5: ನಮಸ್ತೆ ಡಾಕ್ಟರ್.
1: ನಮಸ್ತೆ ಸರ್, ಹೇಳಿ ಸರ್.
5: ಸರ್ ನನಗೀಗ 73 ವರ್ಷ.
1: ಹಾ ಸರ್.
5: ಒಂದು ಸ್ವಲ್ಪ ದೂರ ನಡೆದ್ರೆ ಮಂಡಿ ನೋವು ಬಂದ್ಬಿಡುತ್ತೆ.
1: ಹಾ ಸರ್.
5: ಹಂಗಾಗಿ ನಾನು ಈ ಒಂದು 10 ವರ್ಷದಿಂದ ತೋರಿಸಿದ್ದೆ ನಾರಾಯಣದಲ್ಲಿ, ಅವರು ಇದನ್ನ ಚೇಂಜ್ ಮಾಡಬೇಕು ನಿಮ್ಗೆ ಅಂತ ಹೇಳಿದ್ರು. ಆ ನಂತರ ನಾನು ಸರ್ ಅದು ಹಾಕಿದ ನೀವು ಆಪರೇಷನ್ ಮಾಡಿದ್ರೆ ಗ್ಯಾರಂಟಿನ ಅಂತ ಕೇಳಿದೆ. ನಾವು ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಹಂಗೆ ಹಿಂಗೆ ಅಂದರು. ನಾನು ವಾಪಸ್ ಬಂದ್ಬಿಟ್ಟೆ. ಈಗ ಸ್ವಲ್ಪ ಸ್ವಲ್ಪ ದೂರ ನಡೆದ್ರೆ ಮಂಡಿ ನೋವು ಬಂದ್ಬಿಡುತ್ತೆ.
1: ಸರ್, 10 ವರ್ಷಗಳಿಂದೆ ಏನು ನಮ್ಮ ಟೆಕ್ನಾಲಜಿ ಏನಿತ್ತು ಅದು ತುಂಬಾ ಬದಲಾವಣೆಗಳಿದೆ. ಇವತ್ತು ನಮಗೆ ಇರೋ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರಬಹುದು, ಔಷಧಿಗಳಿರಬಹುದು, ಇಂಪ್ಲಾಂಟ್ ನಾವು ಹಾಕೋ ಜಾಯಿಂಟ್ ರಿಪ್ಲೇಸ್ ಮಾಡೋಕ್ಕೆ ಉಪಯೋಗಿಸೋ ಏನು ಇಂಪ್ಲಾಂಟ್ ಹಾಕ್ತೀವಲ್ಲ ಅದರಲ್ಲಿ ಕೂಡ ತುಂಬ ಬದಲಾವಣೆಗಳಿದೆ. ಸೊ ಸಕ್ಸಸ್ ರೇಟ್ಸ್ ಆರ್ಥೋಪೆಡಿಕ್ಸ್ನಲ್ಲಿ, ಆರ್ಥೋಪೆಡಿಕ್ ಸರ್ಜರೀಸ್ನಲ್ಲೇ ಓವರಾಲ್ ತೊಗೊಂಡ್ರೆ ಬೆಸ್ಟ್ ರಿಸಲ್ಟ್ಸ್ ಕೊಡುವಂಥ ಸರ್ಜರಿ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಸರ್. ಸೊ ಹಾಗಾಗಿ ನಿಮಗೆ ಓಡಾಡೋ ಹುಮ್ಮಸ್ ಇದೆ, ಓಡಾಡೋ ಇದ್ದಿದ್ದೆ ಅಂದರೆ ಡೆಫಿನೆಟ್ಲಿ ನೀವು ಸರ್ಜರಿ ಕನ್ಸಿಡರ್ ಮಾಡಬಹುದು ಸರ್.
5: ಸರ್ಜರಿ ಬಿಟ್ಟರೆ ಬೇರೆ ಆಪ್ಷನ್ಸ್ ಏನಿಲ್ಲ ಸರ್.
1: ಫಿಸಿಯೋಥೆರಪಿ ಅಥವಾ ಆಯಿಲ್ ಇದನ್ನು ಯೂಸ್ ಮಾಡ್ಕೋಬಹುದು. ಇದು ಏನೇ ಮಾಡಿದ್ರು ನಿಮಗೆ ಶಾರ್ಟ್ ಟರ್ಮ್ ರಿಲೀಫ್ ಬರುತ್ತೆ, ಬಿಟ್ಟರೆ ನೀವು ಓಡಾಡೋ ಕೆಪಾಸಿಟಿ ಇದೆ, ಇಂಡಿಪೆಂಡೆಂಟ್ ಆಗಿರ್ತೀನಿ, ನನ್ನ ಕೆಲಸಗಳು ನಾನು ಫ್ರೀಯಾಗಿ ಮಾಡ್ಕೋತೀನಿ ಅನ್ನೋ ಇದರಲ್ಲಿದ್ದರೆ ಡೆಫಿನೆಟ್ಲಿ ಸರ್ಜರಿ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸರ್.
5: ಆಮೇಲೆ ಸರ್ ಈ ಪ್ಯಾಡ್ ಹಾಕೊಂಡು ಓಡಾಡಿದ್ರೆ ಸರ್, ಅದು
1: ಓಡಾಡುವಾಗ ಮಾತ್ರ ಉಪಯೋಗಿಸಿ, ಕುಳಿತಿರುವಾಗ ಮಲಗಿರುವಾಗ ದಯವಿಟ್ಟು ಅವಾಯ್ಡ್ ಮಾಡಿ ಸರ್.
4: ಡಾಕ್ಟರ್ ಹರ್ಷ ಅವರೇ, ಈಗ ಕರೆ ಮಾಡಿದ್ದ ಕೇಳುಗರು ಹೇಳಿದರು 73 ವರ್ಷ ಅಂತ. ನೀವು ಸರ್ಜರಿ ಮಾಡಿರುವ ಸರ್ ಮ್ಯಾಕ್ಸಿಮಮ್ ಏಜ್ ಪೇಷೆಂಟ್ದು ಎಷ್ಟು?
1: ಸರ್ 83 ಸರ್.

0: ಸೊ ಕೆಲವರು ಹೇಳ್ತಾರೆ ನನಗೆ 70 ಆಯಿತು, ಇನ್ನೇನಕ್ಕೆ ಸರ್ಜರಿ ಮಾಡಬೇಕು ಅಂತ. ಅಂಥವ್ರಿಗೆ ನಿಮ್ಮ ಸಲಹೆ ಏನು?
1: ಸರ್, ಕೆಲವರು 73ರಲ್ಲೂ 60ರ ಥರ ಇರ್ತಾರೆ, ಕೆಲವರು 60ರಲ್ಲಿ ಕೂಡ 70ರ ಥರ ಇರ್ತಾರೆ.
0: ಓಕೆ.
1: ಸೊ ಪ್ರತಿಯೊಬ್ಬರ ಫಿಸಿಯೋಲಾಜಿಕಲ್ ಏಜ್ ಬೇರೆ ಬೇರೆ ಇರುತ್ತೆ. ಫಿಸಿಯೋಲಾಜಿಕಲ್ ಒಂದು ಕ್ರೋನಲಾಜಿಕಲ್ ಏಜ್, ಇನ್ನೊಂದು ಫಿಸಿಯೋಲಾಜಿಕಲ್ ಏಜ್. ಫಿಸಿಯೋಲಾಜಿಕಲಿ ಹೆಂಗಿದ್ರೆ ಕ್ರೋನಲಾಜಿಕಲ್ ಏಜ್ ಡಸೆಂಟ್ ಮ್ಯಾಟರ್. ಅಂದರೆ
0: ಓಕೆ.
1: 73ರಲ್ಲೂ ಅವರ ಆಕ್ಟಿವಿಟಿ ಲೆವೆಲ್ ಏನಿದೆ ಅನ್ನೋದು ಇದನ್ನ ಡಿಟರ್ಮಿನ್ ಮಾಡುತ್ತೆ, ಸರ್ಜರಿ ಔಟ್ಕಮ್. ಸೊ ಏಜು ನಮಗೆ ಡಿಟರ್ಮಿನಿಂಗ್ ಫ್ಯಾಕ್ಟರ್ ಆಗೋದಿಲ್ಲ,
0: ಓಕೆ
1: ಪೇಷೆಂಟಿನ ಆಕ್ಟಿವಿಟಿ ಲೆವೆಲ್ ಡಿಟರ್ಮಿನ್ ಮಾಡುತ್ತೆ ಸರ್.
0: ಓಕೆ. ಬಹುಶಃ ನಿಮ್ಮಲ್ಲಿಗೆ ರೋಗಿಗಳು ಬಂದರೆ ಈ ಅಸೆಸ್ಮೆಂಟ್ನೆಲ್ಲ ನೀವು ಮಾಡಿ ಅವ್ರು ಯಾವ ಗುಂಪಿಗೆ ಸೇರ್ತಾರೆ
1: ರೆಡ್
0: ಅಂತ ಅದನ್ನ
1: ಎಕ್ಸಾಕ್ಟ್ಲಿ, ಹೌದು.
0: ತಿಳ್ಕೊಂಡು ಅದ್ರ ಮುಂದಿನ ಚಿಕಿತ್ಸೆಯನ್ನು ಬಹುಶಃ ಪ್ಲ್ಯಾನ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ.
2: ಧನ್ಯವಾದಗಳು ಡಾಕ್ಟರ್ ಹರ್ಷ ಸಿ ಎಂ ಅವರೇ. ಇದುವರೆಗೂ ನಮಗೆ ಮಂಡಿ ನೋವು ಯಾತಕ್ಕಾಗಿ ಬರುತ್ತೆ, ಅದರ ನಿರ್ವಹಣೆಯನ್ನು ಹೇಗೆ ಮಾಡಿಕೊಳ್ಳೋದು, ಅದರ ಚಿಕಿತ್ಸೆ ಏನೇನು ಲಭ್ಯ ಇದೆ, ಈ ಕುರಿತು ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ನಿಲಯದ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೂ ಕ್ಲಿಯರ್ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ಪ್ರಸಾರವಾಯಿತು.
4: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, MRI, ರೇಡಿಯೇಷನ್ ಥೆರಪಿ, ಡಯಾಲಿಸಿಸ್, ಕೀಮೋಥೆರಪಿ, ಲ್ಯಾಪ್ರೋಸ್ಕೋಪಿಕ್ ಸೇವೆ, ಅತ್ಯಾಧುನಿಕ ಎಂಡೋಸ್ಕೋಪಿ, 24 ಗಂಟೆಯ ಎಮರ್ಜೆನ್ಸಿ ಸೇವೆ, OT ಚಿಕಿತ್ಸೆ, ಟ್ರಾನ್ಸ್ಪ್ಲಾಂಟ್ ಸೇವೆ, ಕ್ಯಾತ್ಲ್ಯಾಪ್ ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.
3: ಕ್ಲಿಯರ್ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಂಡಿ ನೋವು ಹಾಗೂ ಅದರ ನಿರ್ವಹಣೆ ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಮತ್ತು ಜಾಯಿಂಟ್ ರಿಪ್ಲೇಸ್ಮೆಂಟ್ ತಜ್ಞರಾದ ಡಾಕ್ಟರ್ ಹರ್ಷ ಸಿಎಂ. ಈ ಕಾರ್ಯಕ್ರಮದ ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ಮೆಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಆಕಾಶವಾಣಿ ಮೈಸೂರು FM 100.6. ಸಮಯ 5:30. ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೇ, ನಿಮ್ಮ ಮೆಚ್ಚಿನ ಹಾಡನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಆಲಿಸಲಿಕ್ಕೆ ಸಂದೇಶ ಕಳಿಸಿ. ವಾಟ್ಸಪ್ ಸಂಖ್ಯೆ 9408085852. ಮತ್ತೊಮ್ಮೆ 9480858523. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಜಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸ್ವರ ಸಂಯೋಜನೆ ಇರುವ ಅಮರ ಜ್ಯೋತಿ ಚಿತ್ರದ ಗೀತೆ. ಹಾಡಿದ್ದಾರೆ SB ಬಾಲಸುಬ್ರಹ್ಮಣ್ಯಂ ಹಾಗೂ PSushila.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲ ಸಂದೇಶ ಹೊಸಕೋಟೆಯಿಂದ ಲತಾ ಸುಹಾಸ್ ಹಾಗೂ ಕುಟುಂಬದವರದು. ಇವರ ಅಪೇಕ್ಷಿತ ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಕಳ್ಳರ ಕಳ್ಳ ಚಿತ್ರದ್ದು. ಸಾಹಿತ್ಯ ಆರ್ ಎನ್ ಜಯ ಗೋಪಾಲ್, ಸಂಗೀತ ನೀಡಿದ್ದಾರೆ ಸತ್ಯಂ.

0: ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಇರುವವರು ಈಗ ಅರ್ಜಿ ಸಲ್ಲಿಸಬಹುದು.
1: ಲಿಖಿತ ಪರೀಕ್ಷೆ, ಧ್ವನಿ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಆಯ್ಕೆಯಾದವರು ಸಾಂದರ್ಭಿಕ ಉದ್ಘೋಷಕರಾಗಿ ಕಾರ್ಯನಿರ್ವಹಿಸಲು ಅರ್ಹರಾಗುತ್ತಾರೆ.
0: ಧ್ವನಿ ಪರೀಕ್ಷೆಯ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿ ಹಾಗೂ ಸೇವಾ ಶುಲ್ಕ.
1: ಪರಿಶಿಷ್ಟ ಜಾತಿ ಪಂಗಡದ ಅಭ್ಯರ್ಥಿಗಳಿಗೆ 225 ರೂಪಾಯಿ ಹಾಗೂ ಸೇವಾ ಶುಲ್ಕ.
0: ಅರ್ಜಿ ಸಲ್ಲಿಸುವವರು ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದವರಾಗಿರಬೇಕು.
1: ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವವರಾಗಿರಬೇಕು. ಮೈಸೂರು ನಗರದಲ್ಲಿ ವಾಸಿಸುವವರಿಗೆ ಆದ್ಯತೆ ನೀಡಲಾಗುವುದು.
0: ಕನ್ನಡ ಭಾಷೆಯ ಸ್ಪಷ್ಟ ಉಚ್ಚಾರಣೆ, ಸಾಹಿತ್ಯ, ಸಂಗೀತ, ಕಲೆ, ಸಂಸ್ಕೃತಿಗಳ ಪರಿಜ್ಞಾನ, ದೈನಂದಿನ ಆಗುಹೋಗುಗಳ ಬಗ್ಗೆ ತಿಳುವಳಿಕೆ ಅತ್ಯವಶ್ಯ.
1: ಇಂಗ್ಲಿಷ್ ಭಾಷೆಯ ಜ್ಞಾನ, ಕಂಪ್ಯೂಟರ್ ಜ್ಞಾನ ಮತ್ತು ಕಂಪ್ಯೂಟರ್ನಲ್ಲಿ ಕಾರ್ಯಕ್ರಮ ಸಿದ್ಧಪಡಿಸುವ ಕೌಶಲ ಅಪೇಕ್ಷಣೀಯ.
0: ಅರ್ಜಿ ಸಲ್ಲಿಸಲು ವಯೋಮಿತಿ, ಅರ್ಜಿ ಹಾಕುವಾಗ ಕನಿಷ್ಠ 20 ವರ್ಷವಾಗಿರಬೇಕು, ಗರಿಷ್ಠ ವಯೋಮಿತಿ 50 ವರ್ಷ.
1: ಆಸಕ್ತರು ನಿಗದಿತ ಅರ್ಜಿ ಫಾರ್ಮ್ ಅನ್ನು ಕೆಲಸದ ದಿನಗಳಲ್ಲಿ ಮೈಸೂರು ಆಕಾಶವಾಣಿಯಿಂದ ಪಡೆಯಬಹುದು.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2026.
1: ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ಧ್ವನಿ ಪರೀಕ್ಷೆಯ ಶುಲ್ಕವನ್ನು ಸಲ್ಲಿಸಬೇಕು.
0: ಅರ್ಜಿ ಸಲ್ಲಿಸಲು ವಿಳಾಸ, ಕೇಂದ್ರ ನಿರ್ದೇಶಕರು, ಸಾಂದರ್ಭಿಕ ಉದ್ಘೋಷಕರ ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ ಕ್ರಮಾಂಕ 570020.
1: ಗಮನಿಸಿ, ಪ್ರಸಾರ ಭಾರತಿ ಈ ಮೂಲಕ ಯಾವುದೇ ಉದ್ಯೋಗದ ಖಾತರಿ ನೀಡುತ್ತಿಲ್ಲ. ಇದು ಉದ್ಯೋಗ ನೇಮಕಾತಿ ಅಲ್ಲ, ಸಾಂದರ್ಭಿಕ ಅವಕಾಶ ಮಾತ್ರ.
2: ಕೆಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಹಿಪ್ಪು ನೆರಳಿಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿರುವ ಧ್ರುವತಾರೆ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶಿಸಿದ್ದಾರೆ ಉಪೇಂದ್ರ ಕುಮಾರ್. ಈ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಕೆಆರ್ ನಗರ ಹೆಬ್ಬಾಳುನಿಂದ ಹೆಚ್ ಎಸ್ ಕುಮಾರ್ ಆರ್.

ಈ ರಾತ್ರಿ 10 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಹೆನಕಲ್ ಗ್ರಾಮದ ಮಹಾದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಈಗ ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ರೈಲ್ವೆ ಕಾಲೋನಿಯಿಂದ ಮೈಲಾರಪ್ಪ ಗೀತಾ ಮತ್ತು ಕುಟುಂಬದವರು.

0: ಇದುವರೆಗೂ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೇ, ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಸಂದೇಶವನ್ನು ಕಳಿಸಿದವರ ಗೀತೆಗಳನ್ನು ಮಾತ್ರ ಪ್ರಸಾರ ಮಾಡಲಾಗಿದೆ. ಈಗಾಗಲೇ ಪ್ರಸಾರ ಮಾಡಿದಂತಹ ಗೀತೆಗಳನ್ನು ಹೊರತುಪಡಿಸಿ ಕಲ್ಯಾಣಗಿರಿಯಿಂದ ಶಭಾನಾ ಬೇಗಂ, ಮಂಡ್ಯದಿಂದ ನಂದಾದೀಪ, ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಮೈಸೂರಿನಿಂದ ಮಹೇಶ್ ನಾಯಕ್ ಅವರು, ನಂಜನಗೂಡಿನಿಂದ ಕೆಆರ್ಪೇಟೆಯಿಂದ ಕೋಮಲ, ಶ್ರೀಕಾಂತ್ ಹಾಗೂ ಕುಟುಂಬದವರು, ಟಿ ನರಸೀಪುರ ತಾಲೂಕಿನ ನಿಲಸೋಗಿ ಗ್ರಾಮದಿಂದ ಟೈಲರ್ ಮೂರ್ತಿ, ಸ್ವಾಮಿ ಮಹದೇವಮ್ಮ, ಆನಂದ್ ಹಾಗೂ ಸ್ನೇಹಿತರು, ಹಾಗೆ ಶ್ರೀರಂಗಪಟ್ಟಣದಿಂದ ಕೃಷ್ಣ, ಟೈಲರ್, ಪದ್ಮ, ಚೈತ್ರ, ನಾರಾಯಣ್ ರಾವ್, ಬಹುಳ್, ಲಕ್ಷ್ಮಿ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಮತ್ತು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ವಿಜಯನಗರ ನಾಲ್ಕನೇ ಹಂತದಿಂದ ಶಶಿಧರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದೀರಾ. ಸಮಯದ ಅವಕಾಶ ಇಲ್ಲದಿರೋದ್ರಿಂದ, ಅಭಾವ ಇರೋದ್ರಿಂದ ಆರಂಭದಲ್ಲಿ ಕಳಿಸಿದಂತಹ ಸಂದೇಶಗಳನ್ನು ಮಾತ್ರ ತೆಗೆದುಕೊಳ್ಳಲಾಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ಕಳಿಸಿದ ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 5:56.
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
3: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
4: ರೀ, ಮೈಸೂರು, ಮಂಡ್ಯ, ಚಾಮರಾಜನಗರದ್ದು.
3: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
4: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
3: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
4: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
3: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
4: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700.
3: ಮೇಲ್ ಕೂಡ ಮಾಡಬಹುದೇನೋ?
4: ಓ ಖಂಡಿತ, replyair@mysore.gmail.com.
3: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

ಗಾನಗಾರುಡಿಗ ಗಂಧರ್ವ ಲೋಕಕ್ಕೆ ಸೇರಿ 6 ವರ್ಷಗಳೇ ಕಳೆದು ಹೋಯಿತು. ಚಿತ್ರ ಸಂಗೀತದ ಪ್ರಪಂಚವನ್ನ ಸುಸ್ವರಗಳ ಮಾಧುರ್ಯದಿಂದ ಆಳಿದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತ ವಿಶೇಷ ಕಾರ್ಯಕ್ರಮ 101 ನೆನಪು ಇದೇ ಗುರುವಾರ ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಗಮನಿಸಿ 101 ನೆನಪು ಮರೆಯಾದ ಮರೆಯಲಾಗದ ನಾದ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಗೀತೆಗಳ ಮೂಲಕ ನುಡಿ ನಮನ. ಇದೇ ಗುರುವಾರ 24 ತಾರೀಕು ಬೆಳಗ್ಗೆ 8:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6 ಗಂಟೆ. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ರಸವಾರ್ತೆ, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ, ಹಿಪ್ಪು ನೇರಳೆಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ವಿಧಾನಮಂಡಲದಲ್ಲಿ ಇಂದು 8:00 ಚಿತ್ರಗೀತೆಗಳು, 8:30 ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕ್ರೀಡಾಲೋಕ, ಏಷ್ಯನ್ ಕ್ರೀಡಾಕೂಟ 2026 ಕುರಿತು ವಾರದ ಸಮೀಕ್ಷೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಹೆನಕಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ, 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:30 ಸೇವಾ ವಾಹಿನಿ, 7:45, 9:30, 2:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು, 8:30 101 ನೆನಪು. ಖ್ಯಾತ ಗಾಯಕ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರನ್ನು ಕುರಿತು ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ಜಿಎನ್ ಮಂಜುನಾಥ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ವೀಣಾವಾದನ. ಎನ್ ರವಿಕಿರಣ್ ಅವರ ಚಿತ್ರ ವೀಣಾವಾದನವಿದೆ. 10:30, 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಕೃಷಿ ಅರಣ್ಯ. ಭಾಗವಹಿಸುತ್ತಾರೆ ವಿ ದೇವರಾಜು, ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ. ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. 11:30 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಆರ್ಯ. 12:05 ವನಿತಾ ವಿಹಾರ, ಕೊಡಗಿನ ಪೊನ್ನಂಪೇಟೆ, ಶ್ರೀಮಂಗಳ ಕುಮಟೂರಿನ ಕೋಟ್ರಂಗಡ ಸಜ್ಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿಬಿಡು ನನ್ನ. ಬಳಿಕ ಪೊನ್ನಂಪೇಟೆ ಬಾಳಿಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಗೀತೆಗಳು. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಭಾಕರ್ ಬಿಎನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಪ್ರಚೇತ್ ಜಿ ಕುಲಕರ್ಣಿ ಅವರಿಂದ ಭಾವಗೀತೆಗಳು, ಕೀಬೋರ್ಡ್ ಡಿಎನ್ ಇಂದ್ರಕುಮಾರ್, ತಬಲಾ ಎಸ್ ನಾಗರಾಜು, ರಿದಮ್ ಪ್ಯಾಟ್ ಶೋಭಿತ್ ಎಂಎಸ್. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಬನ್ನೂರು ಚಾಮನಹಳ್ಳಿಯ ರಾಚಪ್ಪ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 4:30 ಕನ್ನಡ ಭಾರತಿ, ಕರ್ನಾಟಕದ ಶ್ರಮಣಧಾರಿಗಳು, ಈ ಕುರಿತು ಪ್ರೊಫೆಸರ್ ರಹಮತ್ ತರೀಕೆರೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ನಮಸ್ಕಾರ. ಈ ದಿನ ಜೇಡರ ದಾಸಿಮಯ್ಯನವರ ವಚನವನ್ನು ಗಮನಿಸೋಣ. ವರತೆಗಳ ಕಂಡು ಇಂತು ಕೆಲರು ಈ ಬಾವಿಯ ತೋಡು ಎಂಬರು, ಅರವಟಿಗೆ ಛತ್ರವು ತಮ್ಮದು ಎಂಬರು, ಎಲೆ ಪೈರೈದದಿರೆ ಸುರಿವ ಮಳೆ ಸುರಿಸದಿದ್ದರೆ ಅವರೇತರಲ್ಲಿ ನೀಡುವರಯ್ಯ ರಾಮನಾಥ.
2: ಓರ

0: ನೀರು ಚಿಮ್ಮುವ ಜಾಗವನ್ನು ಕಂಡು ಇಲ್ಲಿ ಬಾವಿಯನ್ನು ತೋಡು ಎಂದು ಹೇಳಿ ಬಾವಿಯನ್ನು ತೋಡಿಸುತ್ತಾರೆ. ವರತೆ, ನೀರು ಚಿಮ್ಮುವ ಜಾಗ, ವರತೆಯ ಕಂಡು ಇಂತು ಕೆಲರು ಈ ಬಾವಿಯ ತೋಡು ಎನ್ನುತ್ತಾರೆ. ದಣಿದ ಪ್ರಯಾಣಿಕರಿಗೆ ಮಜ್ಜಿಗೆ ನೀಡುವ, ರಾತ್ರಿ ಉಳಿಯುವ ಛತ್ರವನ್ನು ಕಟ್ಟಿಸುವ ಜನ ಇದು ತಮ್ಮದು ಎನ್ನುತ್ತಾರೆ. ಅರವಟ್ಟಿಗೆ ಛತ್ರವ ತಮ್ಮದು ಎಂಬರು. ಎಂಥ ತಮಾಷೆಯಲ್ಲವೇ! ಹೊಲದಲ್ಲಿ ಪೈರು ಬೆಳೆಯದಿದ್ದರೆ, ಸುರಿಯುವ ಮಳೆ ಸುರಿಯದಿದ್ದರೆ, ಈ ದಾನಿಗಳು ಅದೇನನ್ನು ಅದು ಹೇಗೆ ಕೊಡುತ್ತಾರೆ? ರಾಮನಾಥ, ಎಲೆ ಪೈರು ಐದದಿರೆ, ಸುರಿಯುವ ಮಳೆ ಸುರಿಸದಿದ್ದರೆ, ಅವರೇತರಲ್ಲಿ ನೀಡುವರಯ್ಯ ಎಂದು ಈ ವಚನ ಕೇಳುತ್ತದೆ. ನಿಜವಾದ ಮಹಾದಾನಿ ನಿಸರ್ಗ ಮಾತ್ರ. ಮನುಷ್ಯರು ಯಾರು ಏನು ಕೊಟ್ಟರೂ ಅದು ಅಹಂಕಾರದ ಇನ್ನೊಂದು ರೂಪ ಎನ್ನುತ್ತಿದೆ ಈ ವಚನ. ಬಾವಿ ತೋಡುವವರು ಯಾರೋ, ಛತ್ರ ಕಟ್ಟುವ ದುಡಿಮೆಗಾರರು ಮತ್ತೆ ಇನ್ಯಾರೋ, ಅದನ್ನು ಮಾಡಿಸಿದ ಸಿರಿವಂತರು ಮಾತ್ರ ತಾವೇ ದಾನಿಗಳು ಎಂದು ಹೆಮ್ಮೆಯಿಂದ ಬೀಗುತ್ತಾರೆ. ಇದು ಎಷ್ಟು ಹಾಸ್ಯಾಸ್ಪದ ಎಂದು ಈ ವಚನ ಕೇಳುತ್ತಿದೆ. ಇಡೀ ಸೃಷ್ಟಿಯಲ್ಲಿ ಮನುಷ್ಯ ಮಾತ್ರ ಏನನ್ನೂ ಸೃಷ್ಟಿಸದೆ ಎಲ್ಲವನ್ನೂ ಬಳಸಿಕೊಂಡು ತಾನೇ ದೊಡ್ಡವನು ಎಂದು ಬೀಗುತ್ತಾನೆ. ಮರ ಹಣ್ಣು ಕೊಡುತ್ತದೆ, ನದಿ ನೀರು ಕೊಡುತ್ತದೆ, ಬೆಂಕಿ ಅನ್ನ ಬೇಯಿಸುತ್ತದೆ, ಕುರಿ ಕೋಳಿ ಆಹಾರವಾಗಿ ಒದಗುತ್ತವೆ. ಮನುಷ್ಯ ಮಾತ್ರ ಏನನ್ನೂ ನೀಡದೆ ಎಲ್ಲವನ್ನೂ ಉಂಡು ಸುಖಿಯಾಗಿ ಮರೆಯುತ್ತಾನೆ ಎಂದು ಜಾರ್ಜ್ ಆರ್ವೆಲ್ ಎಂಬ ಕಾದಂಬರಿಕಾರ ಹೇಳಿದ ಮಾತು ನೆನಪಾಗುತ್ತದೆ. ಮನುಷ್ಯ ತನ್ನ ಮಿತಿಯನ್ನು ಮೀರಬಾರದು, ನಿಸರ್ಗವನ್ನು ಮರೆಯಬಾರದು ಎಂಬ ಪಾಠವನ್ನು ಈ ವಚನ ಹೇಳುವಂತಿದೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ.
1: ವಚನ ಗಾಯನ MS ಕೀರ್ತನ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರೇ ಗಮನಿಸಿ, ನಾಳೆ ಸಂಜೆ 5 ಗಂಟೆಗೆ ನಾರಾಯಣ ಹೃದಯಾಲಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮಕ್ಕಳಲ್ಲಿ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀರಕ್ಷ, ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹೃದಯಾಲಯ ಮೈಸೂರು. 6:30 ಜಿಲ್ಲಾ ವಾರ್ತಾಪತ್ರ. ನಾಳೆ ಸಂಜೆ 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತು ಬಾನುಲಿ ಸರಣಿ, ಜೇನು ಕೃಷಿ ಮತ್ತು ಉದ್ಯಮ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಜಿಪಿ ಮುತ್ತುರಾಜು ಮತ್ತು ನಂಜನಗೂಡು ತಾಲೂಕು ಗಣೇಶಪುರ ಹೆಡಿಯಾಲದ ಜಯಶಂಕರ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. ನಾಳೆ ರಾತ್ರಿ 8:00 ಯುವವಾಣಿ. ಭಾರತೀಯ ವಾಯುಸೇನೆಗೆ ಮೈಸೂರು ಗ್ರಾಮಾಂತರ ಭಾಗದಿಂದ ಆಯ್ಕೆಯಾದ ಮೊದಲ ಪೈಲಟ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಚೌಕೂರು ಐಚನಹಳ್ಳಿಯ ತನುಶ್ರೀ ಜಿವಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ನಾಳೆ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತಂಜಾವೂರು ಎಸ್ ಕಲ್ಯಾಣರಾಮನ್ ಅವರ ಹಾಡುಗಾರಿಕೆ. ರಾತ್ರಿ 10:00 ನಾಟಕ ವೆಂಕಟರಾಯನ ಪಿಶಾಚ. ಮೂಲ ಸಣ್ಣ ಕಥೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಬಾನುಲಿ ರೂಪ ಟಿಎಂ ಸತೀಶ್. ನಿರ್ದೇಶನ ಉದಯಾದ್ರಿ. ರಾತ್ರಿ 10:30 ಸವಿ ನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
0: ರೇಷ್ಮೆ ರಂಗ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕಾಲುಚಕ್ರದ ಕಥೆಗಾರನೊಂದಿಗಿನ ಮಾತಿನ ನಡಿಗೆ.
4: ಕಾಲ ಚಲಿಸು ಮೇಲು ನಡೆಯಲ್ಲಿ ಅಲಸನಂತೆ ನೀ ಸರಿ ಸೂರೆಗೊಳ್ಳಲಿ ಕಣ್ಣು ಮನಸ್ಸು ಸೂರ್ಯೋದಯ ದಯಸಿರಿ.
3: ಕವಿ ಕಥೆಗಾರ ಕಾದಂಬರಿಕಾರ ಹಾಗೂ ಅಂಕಣಕಾರ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದ.
5: ನಾನು ತುಂಬಾ ತೀವ್ರವಾಗಿ ಪ್ರೀತಿಸುವ ಅಂದ್ರೆ ಕಾವ್ಯ ಕವಿತೆಗಳು, ಯಾಕೆಂದ್ರೆ ಅದು ಆ ಕವಿತೆಯಲ್ಲಿ ನಾನು ಇರ್ತೀನಿ. ನಿಜವಾದ ನಾನು ಏನು ಅಥವಾ ನಿಜವಾದ ನನ್ನ ಭಾವನೆಗಳು ಅಥವಾ ನನ್ನ ಖುಷಿಗಳು ಅಥವಾ ನನ್ನ ನೋವುಗಳು ಅದೆಲ್ಲ ತುಂಬ ಆಪ್ತವಾಗೋದು. ಆದರೆ ಕವಿತೆ ನಾನು ಅದನ್ನು ದೊಡ್ಡ ಒಂದು ಓದುಗ ಸಮೂಹಕ್ಕೆ ಬಿಡಲಿಕ್ಕೂ ನನಗೂ ಇಷ್ಟ ಇಲ್ಲ. ಆ ಕವಿತೆಗಳನ್ನು ಯಾರಿಗಾಗಿ ಬರೆದಿದ್ದೀನ ಅವರು ಓದೋದು ಅಥವಾ ಒಂದು ಸಣ್ಣ ಒಂದು ಓದುಗ ಸಮೂಹದವರು ಓದೋದು ಆ ಥರದ್ದು ನನಗೆ ಭಾಳ ಇಷ್ಟ.
3: ಇದೇ ಶನಿವಾರ ರಾತ್ರಿ 8:00 ಮರುಪ್ರಸಾರ ಇದೇ ಬುಧವಾರ ಬೆಳಿಗ್ಗೆ 8:35 ಕೇಳಿ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸು.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
2: ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಹೆಬ್ಬೆಟ್ಟಿನ ಗೆರೆಗಳನ್ನು ಎಣಿಸುವ ದಾರಿಯನ್ನ ತೋರಿಸ್ತಾ ಇಬ್ಬರು ಸೇರಿ ಟೆಲಿಗ್ರಾಫ್ ಕೋಡ್ ಸಿಸ್ಟಮ್ ಅನ್ನ ಕಂಡುಹಿಡಿದ್ರು. ಇವರ ಬಾಸ್ ಹೆನ್ರಿ ಇದಕ್ಕೆ ತನ್ನ ಹೆಸರನ್ನ ನೇತಾಕೊಂಡ. ಫಾರ್ ದ ಫಸ್ಟ್ ಟೈಮ್ ಚಹಾ ತೋಟದ ಮ್ಯಾನೇಜರ್ ಪ್ರಕರಣದಲ್ಲಿ ಕಂಗಾಲಿ ಚರಣ್ ಅನ್ನೋ ಅಪರಾಧಿನ ಹಿಡಿದದ್ದು ಇವರು ಮಾಡಿದ ಹೆಬ್ಬೆಟ್ ಟೆಕ್ನಾಲಜಿಯಿಂದಲೇ. ನಿಧಾನಕ್ಕೆ ಜಗತ್ತಿಗೆ ಇವರಿಬ್ಬರ ಈ ಸಾಧನೆ ತಿಳಿತು. 1901ರಲ್ಲೇ ಇಂಗ್ಲೆಂಡ್ನಲ್ಲಿ ತನಿಖೆಗೆ ಈ ಇಬ್ಬರು ಮಾಡಿದ್ದ ಕೋಡ್ ಸಿಸ್ಟಮ್ ಬಳಸಿಕೊಂಡು ಅಪರಾಧಿನ ಒಳಗೆ ಹಾಕಿದ್ರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯ 6:35.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು. ಆರ್ ವಿಸಿಟ್ vvce.ac.in.
3: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
7: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
6: ಅದ್ ಹೇಗೆ?
7: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
8: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
9: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
1: ಕೇಳುಗರೇ ಗಮನಿಸಿ, ಈ ಸಂಜೆ 6:50ಕ್ಕೆ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ. ಹಿಪ್ಪು ನೇರಳೆಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣ, ಈ ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲೆನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ರಾತ್ರಿ 10:00 ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಹೆನಗಲ್ ಗ್ರಾಮದ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 6:40 ಪ್ರದೇಶ ಸಮಾಚಾರ ಮೂಡಿಬರಲಿದೆ.

ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ ಕೃಷಿ ಅರಣ್ಯ. ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237478 ಅಥವಾ 2237449 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55ಕ್ಕೆ ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ

ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲ ಯೋಜನೆಗೆ ಕೃಷ್ಣಾ ನದಿಯಿಂದ 3 ಟಿಎಂಸಿ ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸಿ ಅಗತ್ಯ ಆರ್ಥಿಕ ನೆರವು ನೀಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಈ ಕುರಿತಂತೆ ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹೆಚ್ಚಿನ ನೆರವು ನೀಡುವಂತೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯದ ಪರಿಸ್ಥಿತಿಯನ್ನು ವಿಶೇಷವಾಗಿ ಪರಿಗಣಿಸಿ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರೈತರು ಹಾಗೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕ್ಷೇತ್ರವನ್ನು ಬರಪೀಡಿತ ಎಂದು ಘೋಷಿಸದ ಹಿನ್ನೆಲೆಯಲ್ಲಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಆದರೆ ರಾಜೀನಾಮೆ ಪತ್ರ ನಿಯಮದ ಅನುಸಾರ ಇಲ್ಲದ ಕಾರಣ ಅಂಗೀಕಾರ ಮಾಡಿಲ್ಲ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ವಿಧಾನಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ, ಸಭಾಧ್ಯಕ್ಷರು ಸೇರಿದಂತೆ ಆಡಳಿತ ಪಕ್ಷದ ನಾಯಕರು ಯಶವಂತ ರಾಯಗೌಡ ಪಾಟೀಲ್ ಅವರನ್ನು ಮನವೊಲಿಸಿದ್ದರು. ಆಡಳಿತ ಪಕ್ಷದ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ನೀಡಲು ಮುಂದಾಗಿರುವುದು ರೈತರ ಬದುಕಿಗಾಗಿಯೇ ಹೊರತು ಪಕ್ಷಾಂತರಗೊಳ್ಳಲು ಅಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆ ವೇಳೆ ಪ್ರತಿಪಕ್ಷಗಳು ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜೀನಾಮೆ ಪತ್ರದ ಪ್ರತಿಯನ್ನು ಪ್ರದರ್ಶಿಸಿ ಗದ್ದಲ ಎಬ್ಬಿಸಿದಾಗ ಮುಖ್ಯಮಂತ್ರಿ ಈ ಸಮರ್ಥನೆ ನೀಡಿದ್ದಾರೆ. ಅವರು ತಮ್ಮ ಕ್ಷೇತ್ರದ ಜನತೆಗೆ ಉತ್ತರ ನೀಡಬೇಕಾಗಿದ್ದು ಭಾವನಾತ್ಮಕವಾಗುವುದರಲ್ಲಿ ತಪ್ಪೇನಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದ್ದು ಕೇಂದ್ರ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದ್ದಾರೆ. ಬರ ವಿಚಾರದಲ್ಲಿ ಪಕ್ಷ ಭೇದ ಮಾಡುತ್ತಿಲ್ಲ ಎಂದು ತಿಳಿಸಿದ ಅವರು, ಎಲ್ಲಿ ಮಳೆ ಬಿದ್ದಿಲ್ಲವೋ ಅಲ್ಲಿ ಮಾನದಂಡಗಳ ಅನುಸಾರ ಬರ ಘೋಷಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಮಾ ಕಂಪನಿಗಳಿಗೆ ಸಲ್ಲಿಕೆಯಾಗುವ ವಂಚನೆ ಪೂರಿತ ಕ್ಲೇಮ್ಗಳ ಕುರಿತು ದೂರುಗಳನ್ನು ದಾಖಲಿಸಿಕೊಂಡು ತ್ವರಿತ ತನಿಖೆ ನಡೆಸಲು ಎಸ್ಐಟಿ ರಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ದೇಶಾದ್ಯಂತ ರಾಜ್ಯ ಮಟ್ಟದಲ್ಲಿ ವಿಶೇಷ ತನಿಖಾ ತಂಡಗಳನ್ನು ರಚಿಸುವಂತೆ ಸುಪ್ರೀಂಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಎಸ್ಐಟಿ ರಚಿಸಲಾಗಿದೆ ಎಂದು ಗೃಹ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ತಂಡದಲ್ಲಿ ಪೊಲೀಸ್ ಮಹಾನಿರೀಕ್ಷಕರ ಹುದ್ದೆಯ ಅಧಿಕಾರಿಯನ್ನು ಅಧ್ಯಕ್ಷರನ್ನಾಗಿ ಹಾಗೂ ಸಿಐಡಿಯಿಂದ ನಾಮನಿರ್ದೇಶನಗೊಳ್ಳುವ ಪೊಲೀಸ್ ಅಧೀಕ್ಷಕರನ್ನು ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಓರ್ವ ಉಪ ಪೊಲೀಸ್ ಅಧೀಕ್ಷಕ, 3 ಸಬ್ ಇನ್ಸ್ಪೆಕ್ಟರ್ಗಳು ತಂಡದ ಸದಸ್ಯರಾಗಿರಲಿದ್ದಾರೆ. ವಿಮಾ ಕಂಪನಿಗಳಿಂದ ಸ್ವೀಕರಿಸುವ ಎಲ್ಲ ವಂಚನೆ ದೂರುಗಳನ್ನು ಎಸ್ಐಟಿ ಸಮಗ್ರವಾಗಿ ತನಿಖೆ ನಡೆಸಲಿದೆ. ರಾಜ್ಯ ಸರ್ಕಾರದ ಆರ್ಥಿಕ ದುರಾಡಳಿತ ಮತ್ತು ರೈತರಿಗೆ ಪರಿಹಾರ ಮತ್ತು ಅಭಿವೃದ್ದಿ ಕಾರ್ಯಗಳಿಗೆ ಹಣ ಒದಗಿಸುವಲ್ಲಿನ ವೈಫಲ್ಯ ಖಂಡಿಸಿ ಬಿಜೆಪಿ ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ತೆರಿಗೆದಾರರ ಹಣವನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ರೈತರು, ಗುತ್ತಿಗೆದಾರರು, ಸಾರಿಗೆ ನಿಗಮಗಳು ಮತ್ತು ಅತಿಥಿ ಶಿಕ್ಷಕರಿಗೆ ಪಾವತಿಸಬೇಕಾದ ಬಾಕಿ ಹಣವನ್ನು ಉಳಿಸಿಕೊಂಡಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಆರ್ಥಿಕ

0: ನದಿಯ ನೀರನ್ನು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಇಂದು ಒಪ್ಪಿಗೆ ಸೂಚಿಸಿದೆ. ತೆಲಂಗಾಣ ಸರ್ಕಾರದ ಮನವಿಯ ಮೇರೆಗೆ ಮೆಹಬೂಬ್ ನಗರ ಜಿಲ್ಲೆಯಲ್ಲಿರುವಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಕೃಷ್ಣಾ ನದಿಗೆ ಅಡ್ಡಲಾಗಿ ಇರುವ ನಾರಾಯಣಪುರ ಅಣೆಕಟ್ಟಿನಿಂದ ಜುರಲಾ ಯೋಜನೆಗೆ ಹಂತ ಹಂತವಾಗಿ 3 TMC ನೀರನ್ನು ಬಿಡುಗಡೆ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಪ್ಪಿಗೆ ನೀಡಿದ್ದಾರೆ. ತೆಲಂಗಾಣ ಮನವಿಯನ್ನು ಪುರಸ್ಕರಿಸಿರುವುದಕ್ಕೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ವ್ಯವಹಾರ ಸುಲಭತೆ ಕುರಿತ ಒಂದು ನೋಟ ಮೂಡಿಬರಲಿದೆ. 2014 ಜಾಗತಿಕ ವ್ಯವಹಾರ ಸುಲಭತೆ ಸೂಚ್ಯಂಕದಲ್ಲಿ 142ನೇ ಸ್ಥಾನದಲ್ಲಿದ್ದಂತಹ ಭಾರತ ಕ್ರಾಂತಿಕಾರಿ ಸುಧಾರಣೆಗಳ ಮೂಲಕ 2020 ವೇಳೆಗೆ 63ನೇ ಸ್ಥಾನಕ್ಕೇರುವ ಮೂಲಕ ಐತಿಹಾಸಿಕ ಪ್ರಗತಿಯನ್ನು ಸಾಧಿಸಿದೆ. ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಮೂಲಕ ಕೇಂದ್ರ ಸರ್ಕಾರ ವ್ಯವಹಾರದ ಸುಲಭತೆಯಿಂದ ರಫ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆ ಎಂದು ಹೂಡಿಕೆ ಸಲಹೆಗಾರ ಶರಣ್ ಸಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ.
3: ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಭಾರತದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಏನ್ ಮಾಡಿದ್ರು ಅಂತಂದ್ರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಬೇಕಾಗಿರುವಂತಹ ಒಂದು ಓವರ್ಆಲ್ ಇನ್ಫ್ರಾಸ್ಟ್ರಕ್ಚರ್ ಇಂದ ಹಿಡ್ಕೊಂಡು ಸರ್ಕಾರದಲ್ಲಿರುವಂತಹ ಕೆಲವೊಂದು ಅಪ್ರೂವಲ್ಸ್ ಇಂದ ಹಿಡ್ಕೊಂಡು ಹಾಗೆ ಒಂದು ಫೈನಾನ್ಷಿಯಲ್ ರೀಚಬಿಲಿಟಿ ಫಾರ್ ದ ಮ್ಯಾನುಫ್ಯಾಕ್ಚರ್ಸ್ ಇದನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ವಸ್ತುಗಳು ಹೊರಗಡೆ ದೇಶಕ್ಕೆ ಹೇಗೆ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಲಾಜಿಸ್ಟಿಕ್ಸ್ ಬೇಕಾಗಿತ್ತು ಅದನ್ನು ಸಹ ಕ್ರಿಯೇಟ್ ಮಾಡೋದ್ರಲ್ಲಿ ಭಾರತ ದೇಶವತ್ತು ಮುಂದುವರಿತಾ ಇದೆ.
0: ದೇಶದ ಋಣವನ್ನು ಸಂದಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಪದ್ಮಶ್ರೀ ಪುರಸ್ಕೃತ ಎನ್ಎಎಲ್ನ ನಿವೃತ್ತ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಆಕಾಶವಾಣಿ ಬೆಂಗಳೂರು ಇಂದು ಹಮ್ಮಿಕೊಂಡಿದ್ದಂತಹ ಅಭಿಯಂತರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಅವರು, ವಿಜ್ಞಾನಿಯಾಗಿ ತಮ್ಮ 4 ದಶಕಗಳಿಗೂ ಮೀರಿದ ಅನುಭವಗಳನ್ನು ಹಂಚಿಕೊಂಡರು. ತಮ್ಮ ಸಾಧನೆಗೆ ನೀರೆರೆದ ಹೆತ್ತವರು ಮತ್ತು ಡಾ ಎಚ್ ನರಸಿಂಹಯ್ಯ ಸೇರಿದಂತೆ ಹಲವರನ್ನ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದರು.
4: ಗುರುಜಿ ಅವರದು ಮಂಕುತಿ ಮನ ಕಗ್ಗಾನ ನಾವೆಲ್ಲ ಕನ್ನಡದ ಭಗವದ್ಗೀತೆ ಅಂತ ಹೇಳ್ತೀವಿ, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇವತ್ತಿನ ದಿನ ಮಂಡ್ಯದಲ್ಲಿ ಕಬ್ಬಿನ ಬೆಳೆ ಬೆಳೀರಿ, ಏನೇ ಬೆಳೀರಿ, ನಾವು ತಗೊಂತಿರೋ ಬೆಲ್ಲ ಶುಗರ್ ಎಲ್ಲಾನು ಸಕ್ಕರೆ ಎಲ್ಲಾನು ಅವ್ರು ಮಾಡ್ಕೊಟ್ಟಿರೋದು KRS ಡ್ಯಾಮ್ಗೆ ಹಾಕಿರೋದ್ರಿಂದನೇ ಸಾಧ್ಯ ಆಗಿದ್ದು. ಒಬ್ಬ ವಿಜ್ಞಾನಿ ಕೆಲವನ್ನ ಕಂಡಿರಿಬಹುದು, ಆದ್ರೆ ತಾಂತ್ರಿಕ ನಾಲೆಜ್ ಇರೋರು, ಅದು ಪರ್ಟಿಕ್ಯುಲರ್ಲಿ ಇಂಜಿನಿಯರ್ಸ್, ಅವರು ಅದನ್ನ ಒಂದು ಶೇಪ್ ತಂದು ಅದನ್ನ ಸೊಸೈಟಿಗಾಗಿ ಕೊಡ್ತಾರೆ. ದ ಕಾಂಬಿನೇಷನ್ ಆಫ್ ವಿಜ್ಞಾನಿ ಅಂಡ್ ಎಂಜಿನಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಸೊಸೈಟಿ ಟು ಕಮ್ ಅಪ್ ಅಂತ ನನ್ನ ಭಾವನೆ.
0: ಈ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ಆಕಾಶವಾಣಿಯ ಮಹಾನಿರ್ದೇಶಕ ಪಿ ಸಂಜೀವ್ ವಿಶ್ವೇಶ್ವರಯ್ಯ ಅವರ ವಿಶೇಷ ಸಾಧನೆಗಳನ್ನು ವಿವರಿಸಿದರು. ನಾವೆಲ್ಲರೂ ನಮ್ಮೊಳಗಿನ ಅಭಿಯಂತರರನ್ನ ಎಚ್ಚರಗೊಳಿಸಬೇಕೆಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಡಳಿತ, ಇಂಜಿನಿಯರಿಂಗ್ ಮತ್ತು ಸುದ್ದಿ ವಿಭಾಗದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯದ ವಿವಿಧೆಡೆ ಇಂದು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಸ್ವಚ್ಛತೆ ಹಾಗೂ ಆರೋಗ್ಯಕರ ಪರಿಸರ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು ಅವರ ಆರೋಗ್ಯ, ಸುರಕ್ಷತೆ ಮತ್ತು ಕುಟುಂಬದ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್, ನಿವೇಶನ ಅಗತ್ಯವಿರುವಂತಹ ಎಲ್ಲಾ ಪೌರ ಕಾರ್ಮಿಕರಿಗೆ ನಿವೇಶನ ನೀಡಲು ಸರ್ಕಾರ ಸೂಚನೆ ನೀಡಿದೆ ಎಂದು ತಿಳಿಸಿದ್ದಾರೆ. ನಗರದ ಸ್ವಚ್ಛತೆಗಾಗಿ ರಾತ್ರೋರಾತ್ರಿ ಶ್ರಮಿಸುವ ಪೌರ ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಲು ಆದ್ಯತೆ ನೀಡಬೇಕು ಎಂದು ಚಿತ್ರದುರ್ಗ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನ ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಅಂಗವಾಗಿ ಸ್ವಚ್ಛತಾ ಕಾರ್ಯಾಚರಣೆಗೆ ಚಾಲನೆಯನ್ನ ನೀಡಲಾಯಿತು. ಈ ವೇಳೆ ಸ್ವಚ್ಛತಾ ಕಾರ್ಯಾಚರಣೆಗೆ 14 ಟ್ರಾಕ್ಟರ್, 1 JCB, 1 ಕಸ ತೆರವು ಯಂತ್ರವನ್ನು ನಿಯೋಜನೆ ಮಾಡಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರ ಬರ ಘೋಷಣೆಯಾಗಿರುವ ನಿಯಮಗಳನ್ನು ಸಡಿಲಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ

0: ಮನವಿ. ಶಾಸಕ ಯಶವಂತ ರಾಯಗೌಡ ಪಾಟೀಲ್ ರಾಜೀನಾಮೆ ಅಂಗೀಕಾರ ಮಾಡಿಲ್ಲ, ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸ್ಪಷ್ಟನೆ. ವಿಮೆ ವಂಚನೆ ಪ್ರಕರಣಗಳ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸರ್ಕಾರ ಆದೇಶ. ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳ ಕುರಿತು ಶ್ವೇತಪತ್ರ ಹೊರಡಿಸುವಂತೆ ಬಿಜೆಪಿ ಆಗ್ರಹ. ತೆಲಂಗಾಣದ ಜುರಾಲಾ ಯೋಜನೆಗೆ ಕೃಷ್ಣಾ ನದಿಯಿಂದ 3 ಟಿಎಂಸಿ ನೀರು ಬಿಡುಗಡೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮ.

0: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕೆಲವು ವಾಣಿಜ್ಯ ಜಾಹೀರಾತುಗಳನ್ನ.
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೇಷ್ಮೆ ರಂಗ,
6: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ.

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬಾಳಲಿ ಕಾಣುವಿರಿ ಹೊನ್ನಸಿರಿ, ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಎಲೆ ತಿನ್ನುವ ಕೀಟಗಳು ಮತ್ತು ಅವುಗಳ ನಿಯಂತ್ರಣವನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಸ್ ಮಹಿಬಾ ಹೆಲನ್ ಅವರೊಂದಿಗೆ ಸಂದರ್ಶನವಿದೆ.
3: ಡಾಕ್ಟರ್ ಮಹಿಬಾ ಹೆಲನ್ ಅವರೇ, ನಮಸ್ಕಾರ.
4: ನಮಸ್ಕಾರ.
3: ತಾವು ಇವತ್ತಿನ ದಿವಸ ಹಿಪ್ಪುನೇರಳೆಯಲ್ಲಿ ಕಂಡುಬರುವಂತಹ ಎಲೆ ತಿನ್ನೋ ಕೀಟಗಳು ಮತ್ತು ಅದರ ನಿಯಂತ್ರಣ, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು.
4: ಎಲ್ಲರಿಗೂ ನಮಸ್ಕಾರ. ಹಿಪ್ಪುನೇರಳೆ ತೋಟದಲ್ಲಿ ಎಲೆ ತಿನ್ನ ಕೀಟಗಳು, ಅದರಲ್ಲಿ ಎರಡು ಇದೆ. ಒಂದು ರಸ ಇರ ಕೀಟಗಳು, ಎಲೆ ತಿನ್ನ ಕೀಟಗಳು. ಈಗ ನಾವು ಎಲೆ ತಿನ್ನ ಕೀಟಗಳ ಬಗ್ಗೆ ನೋಡ್ತಾ ಇದ್ದೀವಿ. ಈಗ ಈ ಸೀಸನಲ್ಲಿ ಎಲೆ ತಿನ್ನ ಕೀಟಗಳಂತ ಅದು ಸೀಸನಲ್ ಪೆಸ್ಟು. ಈಗ ಮೇ ಜೂನ್ ಜೂನ್ ಆಗದ ಮೇಲೆ, ಮಳೆ ಶುರುವಾಗದ ಮೇಲೆ ಈ ಎಲೆ ತಿನ್ನ ಕೀಟಗಳದ್ದು ಇದು ಶುರುವಾಗುತ್ತೆ ಹಿಪ್ಪುನೇರಳೆ ತೋಟದಲ್ಲಿ. ಆಗ ಫಸ್ಟು ನಾವು ಬರೋದಂತ ಜೂನ್ ಜೂಲೈಯಲ್ಲಿ ಇದು ಕಂಡು ಬರ್ತಾ ಇರುತ್ತೆ. ಆಮೇಲೆ ಏನಂತ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಇದರದ್ದು ತುಂಬ ಜಾಸ್ತಿ ಆಗುತ್ತೆ ಹಿಪ್ಪುನೇರಳೆ ತೋಟದಲ್ಲಿ. ಫಸ್ಟು ಜೂನಿಂದ ಶುರುವಾಗುತ್ತೆ, ಬಟ್ ಜಾಸ್ತಿ ಆಗುತ್ತೆ ಅಂತ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಈಗ ನಾವು ಜೂನಿಂದಾನೇ ಇದರದ್ದು ಕಂಟ್ರೋಲ್ ಅಂತ ಜಾಸ್ತಿ ಆಗೋದು ಮೇಲಲ್ಲ ಮಾಡೋದು, ಫಸ್ಟಿಂದಾನೇ ನಾವು ಇದು ಬಗ್ಗೆ ಇದು ಮಾಡಬೇಕು. ಈ ಎಲೆ ತಿನ್ನ ಕೀಟದಲ್ಲಿ ಒಂದು ಫಸ್ಟ್ ಒಂದು ಡೈಫಿನಿಯಾ ಪಲ್ವರ್ಲಂಟಾಲಿಸ್, ಇಲ್ಲಿ ನಾವು ಕಾಮನ್ ಆಗಿ ಹೇಳೋದು ಇಲ್ಲೇ ಸುರುಳಿ ಹುಳು, ಇಲ್ಲೇ ಕುಡಿಮೆ ಹುಳು ಅಂತಾನು ಹೇಳ್ತೀವಿ ಕಾಮನ್ ಆಗಿ. ಈಗ ಈ ಕುಡಿಮೆ ಹುಳು ಡೈಫಿನಿಯಾ ಪಲ್ವರ್ಲಂಟಾಲಿಸ್ ಅಂತ ಹೇಳ ಕುಡಿಮೆ ಹುಳು ಜೂನ್ ಜೂಲೈಯಲ್ಲಿ ಫಸ್ಟ್ ಮೊಟ್ಟೆ ಇಡೋದಕ್ಕೂ ಶುರುವಾಗುತ್ತೆ. ಈಗ ಇದರಲ್ಲಿ ಚಿಟ್ಟೆ ಮೊಟ್ಟೆ, ಆಮೇಲೆ ಅದ್ರ ಮೊಟ್ಟೆಯಿಂದ ಹುಳು ಬರುತ್ತೆ, ಹುಳುವಿಂದ ಇದು ಕೋಶ ಆಗುತ್ತೆ, ಆಮೇಲೆ ಮತ್ತೆ ಚಿಟ್ಟೆ ಆಗುತ್ತೆ. ಈಗ ಫಸ್ಟ್ ಅದು ಚಿಟ್ಟೆ. ಚಿಟ್ಟೆ ಏನಾಗುತ್ತೆ, ಈ ಬಂದು ಮಳೆ ಶುರುವಾಗದ ಮೇಲೆ ಜೂನ್ ಜೂಲೈ ಆಗಸ್ಟ್ ತನಕ ನಿಮ್ಗೊಂದು 10-15% 20% ಇನ್ಫೆಸ್ಟೇಷನ್

ನಿಮ್ದು ತೋಟದಲ್ಲಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಅದು ಜಾಸ್ತಿ ಆಗುತ್ತೆ. ಜೂನ್ ಜೂಲೈಯಲ್ಲಿ ಆ ಎಪಿಸೆಂಟ್ರ್ ಪಾಪ್ಯುಲೇಷನ್ ಇಂದ ಹೇಳ್ತೀವಿ, ಆ ಶುರುವಾಗ ಪಾಪ್ಯುಲೇಷನ್, ಅದರಲ್ಲೇ ನಾವು ಜಾಸ್ತಿ ಆಗೋದು ಮೇಲೆಲ್ಲ ಹತೋಟಿ ಕ್ರಮ ಮಾಡೋದು ಈ ಶುರುವಿಂದಾನೇ ಮಾಡಬೇಕು. ಈಗ ನಾನು ಹೇಳಿದ್ದೀನಿ ಇದರಲ್ಲಿ ಫಸ್ಟ್ ಚಿಟ್ಟೆ. ಈ ಚಿಟ್ಟೆ ಏನಂದ ರಾತ್ರಿ ಕಾಲದಲ್ಲೇ ಆಕ್ಟಿವ್ ಆಗಿರುತ್ತೆ, ಮಾತ್ ಅಂತ ಹೇಳ್ತೀವಿ. ಈ ಮಾತ್ ಏನಂದ ಡೈಫಿನಿಯಾ ಪಲ್ವರ್ಲಂಟಾಲಿಸ್ ಮಾತ್ ರಾತ್ರಿ ಕಾಲದಲ್ಲೇ ಆಕ್ಟಿವ್ ಆಗಿರುತ್ತೆ. ಈ ಮೊಟ್ಟೆ ಇಡೋದು ಎಲ್ಲ ರಾತ್ರಿ ಕಾಲದೇ ಅದು ಮೊಟ್ಟೆ ಇಡುತ್ತೆ. ಆಮೇಲೆ ಮೊಟ್ಟೆ ಇಡೋದು ಕುಡ್ಡಿಯಲ್ಲಿ, ಆ ಬಡ್ ಹಿಪ್ಪನೆಲೆ ತೋಟದಲ್ಲಿ ಬಡ್ ಕುಡಿಯಲ್ಲೇ ಅದು ಮೊಟ್ಟೆ ಇಡುತ್ತೆ. ಒಂದು ಕುಡಿಯಲ್ಲಿ ಯೂಶುವಲ್ ಆಗಿ ಒಂದು ಮೊಟ್ಟೆ ಇಡುತ್ತೆ. ಸ್ವಲ್ಪ ಲೇಟ್ ಈ ಜಾಸ್ತಿ ಇನ್ಫೆಸ್ಟೇಷನ್ ಬರುತ್ತಲ್ವಾ ನವಂಬರ್ ಡಿಸೆಂಬರ್, ಆ ಟೈಮಲ್ಲಿ ಎಲ್ಲ ಕುಡಿಯಲ್ಲಿ ಒಂದು ಮೇಲೇನು ಮೊಟ್ಟೆ ಇಡುತ್ತೆ. ಬಟ್ ಜೂನ್ ಜುಲೈ ಈ ಟೈಮಲ್ಲಿ ನೋಡುವಾಗ ಒಂದು ಕುಡಿಯಲ್ಲಿ ಒಂದು ಮೊಟ್ಟೆ ಇಡುತ್ತೆ. ಆ ಕುಡಿಯಲ್ಲೇ ಮೊಟ್ಟೆಯಿಂದ ಮರಿ ಬರುತ್ತೆ. ಈ ಮೊಟ್ಟೆಯಿಂದ ಮರಿ ಬರೋದಕ್ಕೆ 3-5 ದಿನ ಆಗುತ್ತೆ. ಮರಿ ಬಂದದ ಮೇಲೆ ಅದು ಆ ಮರಿ ಫಸ್ಟ್ ಕುಡಿ ತಿನ್ನೋದಕ್ಕೆ ಶುರು ಮಾಡುತ್ತೆ. ಅದರದ್ದು ಇನ್ನೊಂದು ಹಿಪ್ಪನೆಲೆ ತೋಟದಲ್ಲಿ ಹೋಗಿ ರೈತರು ಹೋಗಿ ನೋಡುವಾಗ ಅಲ್ಲಿ ಅದರದ್ದು ಹಿಕ್ಕೆಗಳು ಕಾಣಬಹುದು. ಆಮೇಲೆ ಚಿಕ್ಕ ಹುಳು ಕುಡಿಯಲ್ಲಿರುತ್ತೆ. ಆಮೇಲೆ ದೊಡ್ಡ ಹುಳು ಆದಮೇಲೆ ಅದು ಏನಾಗುತ್ತೆ, ದೊಡ್ಡ ಸೆಕೆಂಡ್ ಲೀಫ್, ಥರ್ಡ್ ಲೀಫ್, ಎರಡನೇ ಲೀಫ್, ಮೂರನೇ ಲೀಫ್ಗೆ ಬಂದ್ಬಿಟ್ಟು ಎಲೆನೆ ಫೋಲ್ಡ್ ಮಾಡಿಕೊಂಡು ಅದರೊಳಗಡೆ ಕುತ್ಕೊಂಡು ಅದು ತಿನ್ನುತ್ತಾ ಇರುತ್ತದೆ. ಆಗ ತುಂಬ ಜಾಸ್ತಿ ಕುಡಿಮೆ ಹುಳುದು ಇನ್ಫೆಸ್ಟೇಷನ್ ಕಂಡು ಬರುವಾಗ ನಮಗೂ ಚಾಕಿಗೆ ಸೊಪ್ಪೇ ಸಿಕ್ಕಲ್ಲ. ಅಷ್ಟೊಂದು ನಾವು ಏನು ಹತೋಟಿ ಕ್ರಮ ಮಾಡಿಲ್ಲ ಅಂತ ಅಷ್ಟೊಂದು ಚಾಕಿ ಸೊಪ್ಪೆ ಸಿಕ್ಕಲ್ಲ, ಅದು ಫುಲ್ ಇನ್ಫೆಸ್ಟೇಷನ್ ಬಂದ್ಬಿಡುತ್ತೆ. ಇನ್ನೊಂದು ನಾನು ಹೇಳ್ತೀನಿ, ಈ ಕುಡಿಮೆ ಹುಳು ತುಂಬ ಈಸಿಯಾಗೂ ಕಂಟ್ರೋಲ್ ಮಾಡ್ಬೋದು. ಬಟ್ ಫಸ್ಟಿಂದಾನೇ ನಾವು ಕಂಟ್ರೋಲ್ ಮೆಷರ್ಸ್ ಶುರು ಮಾಡಬೇಕು. ಈಗ ನಾನು ಹೇಳಿದ್ದೀನಿ ಅದು ಕುಡಿಯಲ್ಲಿ ಮೊಟ್ಟೆ ಇಡುತ್ತೆ, ಆಮೇಲೆ ದೊಡ್ಡ ಹುಳು ಆದಮೇಲೆ ದೊಡ್ಡ ಸೊಪ್ಪು ತಿನ್ನುತ್ತೆ, ಆಮೇಲೆ ದೊಡ್ಡ ಹುಳು ಆದಮೇಲೆ ಇದರಿಂದ ಹುಳುವುದು ಕಾಲ ಅಂತ ಅದು 8-100 ದಿನ ಹುಳು ಸ್ಟೇಜಲ್ಲಿ ಇರುತ್ತೆ. ಆ ಸ್ಟೇಜಲ್ಲೇ ತುಂಬ ಡ್ಯಾಮೇಜ್ ಮಾಡೋದು ಆ ಹುಳು ಸ್ಟೇಜಲ್ಲೇ. ಆಮೇಲೆ ಇದು ಕೋಶ ಆಗುತ್ತೆ. ಕೋಶ ಏನಂದ ನಿಪ್ಪನೆಳೆ ತೋಟ ಸೊಪ್ಪಲ್ಲಿ ಇರಲ್ಲ, ಅದು ತುಂಬ ದೊಡ್ಡ ಹುಳು ಆದಮೇಲೆ ಫೀಡಿಂಗ್ ಆದಮೇಲೆ ಅದು ಮಣ್ಣಕ್ಕೆ ಹೋಗ್ಬಿಡುತ್ತೆ. ಮಣ್ಣಲ್ಲಿ ಅಲ್ಲಿ ಬಿದ್ದಿರೋ ಸೊಪ್ಪಲ್ಲಿ ಕೋಶ ಆಗುತ್ತೆ, ಇಲ್ಲಂದ ಮಣ್ಣಲ್ಲಿ ಅದು ಮೇಲೆ ಇರೋ ಮಣ್ಣಲ್ಲಿ ಅದು ಕೋಶ ಆಗಿಬಿಟ್ಟು ಕೋಶ ಅಲ್ಲಿರುತ್ತೆ. ಆಮೇಲೆ ಕೋಶದಿಂದ 12 ದಿನ ಆದಮೇಲೆ ಆಮೇಲೆ ಅದರಿಂದ ಚಿಟ್ಟೆ ಬರುತ್ತೆ. ಇದರದೇ ಇದರದ್ದು ಲೈಫ್ ಸೈಕಲ್. ಈಗ ನಾನು ಲೈಫ್ ಸೈಕಲ್ ಬಗ್ಗೆ ಹೇಳಾಯ್ತು, ಚಿಟ್ಟೆ, ಮೊಟ್ಟೆ, ಹುಳು, ಆಮೇಲೆ ಅದರದ್ದು ಕೋಶ. ಫಸ್ಟ್ ನಾನು ಹೇಳಿದ್ದೀನಿ ಚಿಟ್ಟೆ ಬಂದು ಮೊಟ್ಟೆ ಇಡುತ್ತೆ ಅಂತ. ಮೊಟ್ಟೆ ಇಟ್ಟದ ಮೇಲೆ ಈಗ ನಮ್ಗೆ ಏನಂದ ಜೂನಿಂದ ಶುರು ಆಗುತ್ತೆ ಅಂತ. ಯಾವಾಗ ಬರುತ್ತೆ ಅಂತ, ಹಿಪ್ಪನೆಲೆ ತೋಟ ಕಟಾವು ಮಾಡಿದ ಮೇಲೆ ಕರೆಕ್ಟಾಗಿ 1-15 ದಿನದಕ್ಕೆಲ್ಲ ನಿಮ್ಗೂ 1 ಫೀಟ್ ಸೊಪ್ಪು ಬರುತ್ತೆ. ಆಮೇಲೆ 1-20 ದಿನದಿಂದ ಇದರದ್ದು ಇನ್ಫೆಸ್ಟೇಷನ್ ಶುರುವಾಗುತ್ತೆ. ಆಗ ಏನು ಮಾಡಬೇಕು, ಫಸ್ಟು ನಾವು ಇದು ಕಂಟ್ರೋಲ್ ಮಾಡೋದಕ್ಕೆ ನಮಗೂ ಗೊತ್ತು 20 ದಿನದಿಂದ ಇದು ಶುರುವಾಗುತ್ತೆ. ಆವಾಗಲೇನಂದ ಫಸ್ಟು ಎಲೆ ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ಇದೆ, ಟ್ರೈಕೋಗ್ರಾಮ ಕೈಲೋನಿಸ್ ಅಂತ ಹೇಳ್ತೀವಿ. ಈ ಪರತಂತ್ರ ಜೀವಿ ಏನು ಮಾಡುತ್ತೆ ಗೊತ್ತಾ, ಇದು ಒಂದು ಕಾಡಲ್ಲಿ ನಿಮ್ಗೂ ಸಿಕ್ಕುತ್ತೆ. ಆ ಕಾಡ್ ಎಂದ ಟ್ರೈಕೋ ಕಾಡ್ ಅಂತ ಹೇಳ್ತೀವಿ. ಆ ಕಾಡಲ್ಲಿ 1 cc ಮೊಟ್ಟೆ ಇರುತ್ತೆ. ಆ ಮೊಟ್ಟೆ ನೀವು ಒಂದು ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಎಲೆ ಕೆಳಭಾಗದಲ್ಲಿ ನೀವು ಕುಡಿಯಿಂದ 2 ಇಲ್ಲಿಂದ 3 ಸೊಪ್ಪಕ್ಕೂ ಆ ಎಲೆ ಕೆಳಭಾಗದಲ್ಲಿ ಹಾಕ್ಬಿಟ್ಟು 1 ಸ್ಟ್ಯಾಪ್ಲರ್ ಪಿನ್ ಹಾಕಿ ನೀವು ಹಾಕ್ಬೋದು. ನೀವು ಹಂಗೆ ಹಾಕಿಬಿಟ್ಟಿದ್ದೀರಂದ ಅದರಿಂದ 1 ಚಿಕ್ಕ ಚಿಟ್ಟೆ ಹೊರಗಡೆ ಬರುತ್ತೆ. ಟ್ರೈಕೋಗ್ರಾಮ ಕೈಲೋನಿಸ್ ಅಂದ ಆ ಮೊಟ್ಟೆಯಲ್ಲಿ ಮೊಟ್ಟೆಯಿಡ ಪರತಂತ್ರ ಜೀವಿ ಆ ಚಿಕ್ಕ ಚಿಟ್ಟೆ ಹೊರಗಡೆ ಬರುತ್ತೆ. ಹೊರಗಡೆ ಬಂದ್ಬಿಟ್ಟು ಅದು ಎಲ್ಲಿ ಎಲ್ಲಿ ಈ ಕುಡಿಮೆ ಹುಳುವುದು ಮೊಟ್ಟೆ ಇದೆಯೋ ಆ ಮೊಟ್ಟೆಯಲ್ಲಿ ಮೊಟ್ಟೆ ಇಟ್ಟುಬಿಟ್ಟು ಮೊಟ್ಟೆಯಿಂದ ಕುಡಿಮೆ ಹುಳುವುದು ಮರಿನೇ ಬರಲ್ಲ ಹೊರಗಡೆ, ಆ ಮೊಟ್ಟೆಯಲ್ಲೇ ಅದು ಸತ್ತೋಗ್ಬಿಡುತ್ತೆ. ಟ್ರೈಕೋಗ್ರಾಮ ಕೈಲೋನಿಸ್ ಅಂದ ಪರತಂತ್ರ ಜೀವಿ ಮೊಟ್ಟೆ ಇಟ್ಟಿದೆ ಅಂತ ಅದರಿಂದ 10 ದಿನ ಆದಮೇಲೆ ನಮ್ದು ಕುಡಿಮೆ ಹುಳು ಹೊರಗಡೆ ಬರಲ್ಲ, ಈ ಟ್ರೈಕೋಗ್ರಾಮ ಕೈಲೋನಿಸ್ ಅಂತ ಪರತಂತ್ರ ಜೀವಿ 10 ದಿನದಲ್ಲಿ ಹೊರಗಡೆ ಬರುತ್ತೆ. ಯಾರ್ಯಾರು ತೋಟದಲ್ಲಿ ಅಷ್ಟೊಂದು ಔಷಧಿ ಸ್ಪ್ರೇ ಮಾಡ್ತಾ ಇಲ್ಲ, ಕೆಮಿಕಲ್ ಸ್ಪ್ರೇ ಮಾಡ್ತಾ ಇಲ್ವೋ ಅಲ್ಲಿ ಇದು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ನಮಗೂ ಈ ಕುಡಿಮೆ ಹುಳುವನ್ನೇ ಕಂಟ್ರೋಲ್ ಮಾಡೋದಕ್ಕೂ ಯಾವುದು ಔಷಧಿನೂ ಬೇಕಾಗಿಲ್ಲ, ಬರೀ ಜೈವಿಕ ನಿಯಂತ್ರಣದಲ್ಲೇ ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಏನಂದ ನಾನು ಹೇಳಿದ್ದೀನಿ ಇದು ಮೊಟ್ಟೆ ಕಂಟ್ರೋಲ್ ಮಾಡೋದಕ್ಕೂ. ಈಗ 1 ಕಾಡ್ ಎಷ್ಟು ರಿಲೀಸ್ ಮಾಡಬೇಕು 1 ಏಕರಕ್ಕೂ